ಇದು ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳು. ರಾಷ್ಟ್ರೀಯ ಪಂಚಾಂಗದಂತೆ ಇಂದು 2026 ಇಸ್ವಿ ಜುಲೈ ತಿಂಗಳ 26 ತಾರೀಖು ರವಿವಾರ. ಆತ್ಮೀಯ ಕೇಳುಗರಿಗೆಲ್ಲ ಶುಭ ಮುಂಜಾವು. ನಿಲಯದ ಬೆಳಗಿನ ಪ್ರಸಾರ ಕಾರ್ಯ ಆರಂಭ. ತಮಗೆಲ್ಲ ಶ್ರೀದೇವಿ ಭಂಡಾರ್ಕರ್ ಹೇಳುವ ಆತ್ಮೀಯ ನಮಸ್ಕಾರಗಳು. ಸಮಯ ಬೆಳಗಿನ 5:56

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6 ಗಂಟೆ. ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6 ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. ಕಾರ್ಯಕ್ರಮ ನಿಲಯದಿಂದ ಬಿತ್ತರಗೊಳ್ಳುವುದು 6 ಗಂಟೆ 10 ನಿಮಿಷಕ್ಕೆ. ನಂತರ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ 6 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಿಲಯದಿಂದ 6 ಗಂಟೆ 35 ನಿಮಿಷಕ್ಕೆ ರೈತರಿಗೆ ಸಲಹೆಗಳು. ನಂತರ ಜನಪದ ಸಂಗೀತ ಕಾರ್ಯಕ್ರಮ. ಸಂಸ್ಕೃತ ವಾರ್ತಾ ಪ್ರಸಾರ ಇಂದು ಬೆಳಗ್ಗೆ 6 ಗಂಟೆ 55 ನಿಮಿಷಕ್ಕೆ. 7 ಗಂಟೆಗೆ ಕಾರ್ಯಕ್ರಮದ ಮುಖ್ಯಾಂಶಗಳು. 7 ಗಂಟೆ 5 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆ ನಿಲಯದಿಂದ ಉದ್ಯೋಗ ವಾರ್ತೆ. ತದನಂತರ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 7 ಗಂಟೆ 35 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು. 7 ಗಂಟೆ 45 ನಿಮಿಷಕ್ಕೆ ನಿಲಯದಿಂದ ಚಿತ್ರಗೀತೆಗಳು. 8 ಗಂಟೆಗೆ ಸಮಾಚಾರ ಪ್ರಭಾತ್. 8 ಗಂಟೆ 15 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಂತರ 8 ಗಂಟೆ 30 ನಿಮಿಷಕ್ಕೆ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇಂದು ಬೆಳಗ್ಗೆ 9 ಗಂಟೆಗೆ ಚಜ್ಜೆ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ.

ಬೆಳಗ್ಗೆ 10 ಗಂಟೆಯಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. 10:55 ನಿಲಯದಿಂದ ಮನ್ ಕಿ ಬಾತ್ ಕಾರ್ಯಕ್ರಮದ 10:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು, ನಂತರ ಅದರ ಕಾರ್ಯಕ್ರಮದ ಕನ್ನಡದ ಅವತರಣಿಕೆಯ ಅನುವಾದ ಕೆ ಸತ್ಯ ಪ್ರಸಾದ್ ಅವರಿಂದ ಮತ್ತು ನಿರ್ಮಾಣ ಜ್ಯೋತಿ. ನಂತರ 12 ಗಂಟೆಗೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ 12:05. ಇದರಲ್ಲಿ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಡಾಕ್ಟರ್ ಟಿಎಸ್ ಸತ್ಯವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೆಎಲ್ ರಾಜೇಶ್ವರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಆರೋಗ್ಯ ಸಂಚಿಕೆ 1 ಗಂಟೆಗೆ ಪ್ರಗತಿ ಪಥ. ನಂತರ 1:10 ಕನ್ನಡದಲ್ಲಿ ವಾರ್ತೆಗಳು. ಇಂದು ಮಧ್ಯಾಹ್ನ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 2:15 ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ತದನಂತರ ಪ್ರದೇಶ ಸಮಾಚಾರ 2:30. ನಿಲಯದ ನಮ್ಮ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಉಲಿ ನಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಬಿತ್ತರಗೊಳ್ಳುವುದು. ನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:10 ಚಜ್ಜೆ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ. ತದನಂತರ ನೀತಿ ಕಥೆ. 6:20 ಸಂಸ್ಕೃತದಲ್ಲಿ ವಾರ್ತೆಗಳು. ಇಂದು ಸಂಜೆ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಎಂದಿನಂತೆ ಬಿತ್ತರಗೊಳ್ಳಲಿರುವ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಇಂದು ಸಂಜೆ 6:51. 7:45 ಕನ್ನಡದಲ್ಲಿ ಭಾಷಣ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ರಾತ್ರಿ 8 ಗಂಟೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳಲು ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು ಇಂದು ರಾತ್ರಿ 8:30. ನಂತರ ರಾತ್ರಿ 10 ಗಂಟೆಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ 11 ಗಂಟೆಗೆ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ.
1: ಗಣೇಶ ಬಂದ, ಗಣೇಶ ಬಂದ, ಕಾಯಿ ಕಡುಬು ತಿಂದ, ಕಾಯಿ ಕಡುಬು ತಿಂದ, ಹೊಟ್ಟೆ ಮೇಲೆ ಗಂಧ, ಹೊಟ್ಟೆ ಮೇಲೆ ಗಂಧ, ಚಿಕ್ಕರಲ್ಲಿ ಬಿದ್ದ, ಚಿಕ್ಕ.

ಇದುವರೆಗೆ ವಂದನ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರಗೊಂಡಿತ್ತು. ಸಮಯ ಬೆಳಗಿನ 6:30 ಇನ್ನು ಮುಂದೆ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ಪಿ ಶಿವರಾಜು ಅವರಿಂದ.
2: ಬದುಕು ಕೇವಲ ಉಸಿರಾಡುವ ಪ್ರಕ್ರಿಯೆಯಲ್ಲ, ಅದೊಂದು ನಿರಂತರ ಅನುಭವ.

0: ಅನುಭವಗಳ ಮಹಾಸಾಗರ. ಬದುಕಿನ ತೀವ್ರತೆ ಎಂದರೆ ಕೇವಲ ಸಂತೋಷ ಅಥವಾ ದುಃಖದ ಅತಿರೇಕವಲ್ಲ, ಬದಲಾಗಿ ಪ್ರತಿ ಕ್ಷಣವನ್ನು ಅದರ ಸಂಪೂರ್ಣ ಆಳದಲ್ಲಿ ಎಚ್ಚರದಿಂದ ಅನುಭವಿಸುವುದು. ಇಂದಿನ ವೇಗದ ಮತ್ತು ಯಾಂತ್ರಿಕ ಯುಗದಲ್ಲಿ ನಾವು ಬದುಕಿನ ನೈಜ ಆಳವನ್ನು ಮರೆತು ಕೇವಲ ಅಸ್ತಿತ್ವವನ್ನು ಉಳಿಸಿಕೊಳ್ಳುವತ್ತ ಗಮನಹರಿಸುತ್ತಿದ್ದೇವೆ. ಆದರೆ ಬದುಕನ್ನು ಅದರ ಸಂಪೂರ್ಣ ತೀವ್ರತೆಯಲ್ಲಿ ಅರ್ಥೈಸಿಕೊಳ್ಳಲು ಕೆಲವು ಸರಳ ಮತ್ತು ಪ್ರಾಯೋಗಿಕ ಮಾರ್ಗಸೂಚಿಗಳು ನಮಗೆ ದಾರಿದೀಪವಾಗಬಲ್ಲವು. ಅಂಥವುಗಳಲ್ಲಿ ಮೊದಲನೆಯದು ಸ್ವಯಂ ಅರಿವು ಮತ್ತು ಆತ್ಮಾವಲೋಕನ. ಬದುಕಿನ ಆಳವನ್ನು ತಿಳಿಯಲು ಮೊದಲ ಹೆಜ್ಜೆ ನಮ್ಮನ್ನೇ ನಾವು ಅರಿಯುವುದು. ನಾನು ಯಾರು, ನನ್ನ ಬದುಕಿನ ಮೌಲ್ಯಗಳೇನು ಎಂಬ ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳಿಕೊಳ್ಳಬೇಕು. ಪ್ರತಿದಿನ ಸ್ವಲ್ಪ ಸಮಯವನ್ನು ಮೌನದಲ್ಲಿ ಕಳೆಯುವುದರಿಂದ ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಸ್ಪಷ್ಟತೆ ಸಿಗುತ್ತದೆ. ನಮ್ಮ ಗುಣಗಳು, ದೌರ್ಬಲ್ಯಗಳು ಮತ್ತು ಒಲವುಗಳನ್ನು ಅರಿತುಕೊಂಡಾಗ ಮಾತ್ರ ನಾವು ಬದುಕನ್ನು ಹೆಚ್ಚು ಆಳವಾಗಿ ಗ್ರಹಿಸಲು ಸಾಧ್ಯ. ವರ್ತಮಾನದಲ್ಲಿ ಜೀವಿಸುವುದು ಅತ್ಯಂತ ಅವಶ್ಯ. ನಾವು ಸಾಮಾನ್ಯವಾಗಿ ಕಳೆದು ಹೋದ ಭೂತಕಾಲದ ನೆನಪುಗಳಲ್ಲಿ ಕೊರಗುತ್ತಾ ಅಥವಾ ಇನ್ನೂ ಬಾರದ ಭವಿಷ್ಯದ ಆತಂಕದಲ್ಲಿ ಕಳೆದು ಹೋಗುತ್ತೇವೆ. ಆದರೆ ಬದುಕಿನ ನಿಜವಾದ ತೀವ್ರತೆ ಇರುವುದು ಈ ಕ್ಷಣದಲ್ಲಿ ಮಾತ್ರ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವನ್ನು, ಅದು ಊಟ ಮಾಡುವುದಿರಬಹುದು, ನಡೆಯುವುದಿರಬಹುದು ಅಥವಾ ಇತರರೊಂದಿಗೆ ಮಾತನಾಡುವುದು ಇರಬಹುದು, ಸಂಪೂರ್ಣ ಪ್ರಜ್ಞೆಯಿಂದ ಮತ್ತು ಏಕಾಗ್ರತೆಯಿಂದ ಮಾಡಿದಾಗ ಬದುಕು ಅರ್ಥಪೂರ್ಣವಾಗುತ್ತದೆ. ನೋವು ಮತ್ತು ಸವಾಲುಗಳನ್ನು ನಾವು ಸ್ವೀಕಾರ ಮಾಡುವಾಗ ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡುವುದು ಅತ್ಯಂತ ಅವಶ್ಯಕ. ಕೇವಲ ಸುಖ ಸಂತೋಷಗಳೇ ಬದುಕಲ್ಲ. ನೋವು, ಸೋಲು ಮತ್ತು ಕಷ್ಟಗಳು ಬದುಕಿನ ತೀವ್ರತೆಯನ್ನು ಅತಿ ಹೆಚ್ಚು ಕಲಿಸುವ ಶಕ್ತಿಗಳು. ಕತ್ತಲೆ ಇದ್ದಾಗಲೇ ಬೆಳಕಿನ ಬೆಲೆ ತಿಳಿಯುವಂತೆ ಕಷ್ಟಗಳು ಎದುರಾದಾಗಲೇ ನಮ್ಮ ಒಳಗಿನ ತಾಳ್ಮೆ ಮತ್ತು ಬದುಕಿನ ನೈಜ ಸ್ವರೂಪ ಅರ್ಥವಾಗುತ್ತದೆ. ಕಷ್ಟಗಳಿಂದ ಓಡಿ ಹೋಗುವ ಬದಲು ಅವುಗಳನ್ನು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಪಾಠಗಳನ್ನಾಗಿ ನಾವು ಸ್ವೀಕರಿಸಬೇಕು. ಕೃತಜ್ಞತಾ ಭಾವವನ್ನು ಬೆಳೆಸಿಕೊಳ್ಳುವುದು ಅತ್ಯಂತ ಅವಶ್ಯಕ. ನಮ್ಮಲ್ಲಿ ಇಲ್ಲದಿರುವ ವಸ್ತುಗಳು, ಸ್ಥಾನಮಾನಗಳ ಬಗ್ಗೆ ಕೊರಗುವ ಬದಲು ಇರುವುದರ ಬಗ್ಗೆ ಕೃತಜ್ಞತೆ ಸಲ್ಲಿಸುವ ರೂಢಿ ಬದುಕಿನ ಆಳವನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ನಮಗೆ ಸಿಕ್ಕಿರುವ ಸಣ್ಣ ಪುಟ್ಟ ಖುಷಿಗಳನ್ನು, ನಮಗೆ ಸಹಾಯ ಮಾಡಿದವರನ್ನು ನೆನೆಯುವುದು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಕೃತಜ್ಞತೆಯು ಅತೃಪ್ತಿಯನ್ನು ದೂರ ಮಾಡಿ ಬದುಕಿನ ಪ್ರತಿ ಕ್ಷಣವನ್ನು ಸಂಭ್ರಮಿಸಲು ಕಲಿಸುತ್ತದೆ. ಮಾನವೀಯ ಸಂಬಂಧಗಳ ಮೌಲ್ಯಗಳನ್ನು ಉಳಿಸಬೇಕು, ಉಳಿಸಿ ಬೆಳೆಸಬೇಕು. ಬದುಕಿನ ತೀವ್ರತೆ ಅಡಗಿರುವುದು ನಾವು ಇತರರೊಂದಿಗೆ ಬೆಸೆಯುವ ಭಾವನಾತ್ಮಕ ಬಂಧಗಳಲ್ಲಿ. ಪ್ರೀತಿ, ಕರುಣೆ ಮತ್ತು ಸಹಾನುಭೂತಿಯಿಂದ ಇತರರನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಬದುಕು ವಿಸ್ತಾರವಾಗುತ್ತದೆ. ಒಬ್ಬ ವ್ಯಕ್ತಿಯ ನೋವಿಗೆ ಸ್ಪಂದಿಸಿದಾಗ ಅಥವಾ ನಿಸ್ವಾರ್ಥವಾಗಿ ಪ್ರೀತಿಸಿದಾಗ ನಮಗೆ ಸಿಗುವ ತೃಪ್ತಿ ಬದುಕಿನ ಅತ್ಯಂತ ಆಳವಾದ ಅನುಭವಗಳಲ್ಲಿ ಒಂದಾಗಿದೆ. ಪ್ರಕೃತಿಯೊಡನೆ ಒಡನಾಟ ಬಿಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ. ಪ್ರಕೃತಿ ಬದುಕಿನ ಮಹಾನ್ ಗುರು. ಹರಿಯುವ ನದಿ, ನಿಶ್ಚಲವಾದ ಬೆಟ್ಟ, ಬೀಸುವ ಗಾಳಿ ಇವೆಲ್ಲವೂ ಬದುಕಿನ ಲಯವನ್ನು ಮತ್ತು ನಿರಂತರತೆಯನ್ನು ಕಲಿಸುತ್ತವೆ. ಪ್ರಕೃತಿಯ ಮಡಿಲಿನಲ್ಲಿ ಕಾಲ ಕಳೆದಾಗ ಮನುಷ್ಯನ ಅಹಂಕಾರ ಕರಗಿ ತಾನು ಈ ಬೃಹತ್ ಸೃಷ್ಟಿಯ ಒಂದು ಸಣ್ಣ ಕಣ ಎಂಬ ಅರಿವು ಮೂಡುತ್ತದೆ. ಇದು ಬದುಕಿನ ಬಗೆಗಿನ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ಅಸ್ತಿತ್ವದ ಕ್ಷಣಿಕತೆಯ ಅರಿವು. ಇದು ಸ್ವಲ್ಪ ಕಠೋರವೆನಿಸಿದರೂ ಬದುಕಿನ ತೀವ್ರತೆಯನ್ನು ಅರಿಯಲು ಸಾವಿನ ಅಥವಾ ಅಸ್ತಿತ್ವದ ಕ್ಷಣಿಕತೆಯ ಅರಿವು ಬಹಳ ಮುಖ್ಯ. ಈ ಬದುಕು ಶಾಶ್ವತವಲ್ಲ ಎಂಬ ಅಂತಿಮ ಸತ್ಯವನ್ನು ಒಪ್ಪಿಕೊಂಡಾಗ ಮಾತ್ರ ಇರುವಷ್ಟು ದಿನ ಅರ್ಥಪೂರ್ಣವಾಗಿ ಜೀವಿಸುವ ಹಂಬಲ ಹೆಚ್ಚಾಗುತ್ತದೆ. ಇದು ನಮ್ಮನ್ನು ಅನಗತ್ಯ ದ್ವೇಷ, ಅಹಂಕಾರ ಮತ್ತು ಕ್ಷುಲ್ಲಕ ಜಗಳಗಳಿಂದ ದೂರವಿಡುತ್ತದೆ. ಒಟ್ಟಾರೆ ಹೇಳಬೇಕೆಂದರೆ ಬದುಕಿನ ತೀವ್ರತೆಯನ್ನು ಅರ್ಥೈಸಿಕೊಳ್ಳುವುದು ಎಂದರೆ ಪ್ರತಿ ದಿನವೂ ಮಹತ್ತರವಾದುದನ್ನೇನಾದರೂ ಸಾಧನೆ ಮಾಡಲೇಬೇಕು ಎಂದರ್ಥವಲ್ಲ. ಬದಲಾಗಿ ಒದಗಿದ ಪ್ರತಿ ಕ್ಷಣವನ್ನು ಎಚ್ಚರದಿಂದ, ಪ್ರೀತಿಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಜೀವಿಸುವುದು. ನಮ್ಮೊಳಗಿನ ಅರಿವಿನ ದೀಪವನ್ನು ಬೆಳಗಿಸುವ ಮೂಲಕ ನಾವು ಕೇವಲ ಯಾಂತ್ರಿಕವಾಗಿ ಅಸ್ತಿತ್ವದಲ್ಲಿರುವುದನ್ನು ಬಿಟ್ಟು ನಿಜವಾದ ಅರ್ಥದಲ್ಲಿ ಜೀವಿಸಲು ಪ್ರಾರಂಭಿಸಬಹುದು. ಬದುಕು ಒಂದು ಸುಂದರ ಕಾವ್ಯವಿದ್ದಂತೆ. ಅದನ್ನು ಅದರ ಸಂಪೂರ್ಣ ಆಳ ಮತ್ತು ತೀವ್ರತೆಯಲ್ಲಿ ಆಸ್ವಾದಿಸುವ ಕಲೆ ನಮ್ಮ ದೈನಂದಿನ ಸಣ್ಣ ಸಣ್ಣ ಪ್ರಯತ್ನಗಳಲ್ಲೇ ಅಡಗಿದೆ.
1: ಇದುವರೆಗೂ ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇನ್ನು ಮುಂದೆ ರೈತರಿಗೆ ಸಲಹೆಗಳು.
2: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ವಿಸ್ತರಣಾ ಘಟಕದಿಂದ ಬಂದಿರುವಂತಹ ಮಾಹಿತಿ ಇಲ್ಲದ ಗಮನಿಸಬೇಕು. ಬಾಳೆ ಬೆಳೆದಂಥವರು ಈ ಬಾಳೆ ಒಳಗೆ ಕುಳೆ ಬೆಳೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ. ಬಾಳೆ ಒಳಗೆ ಮಣ್ಣು, ಹವಾಮಾನ, ತಳಿಗಳು ಮತ್ತು ಬೆಳೆಯ ಅಂತರ ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಎರಡು ಮೂರು ಕುಳೆ ಬೆಳೆಗಳನ್ನು ಯಶಸ್ವಿಯಾಗಿ ಬೆಳೆಯಬಹುದು. ಬಾಳೆ ಒಳಗೆ ರೋಬಸ್ಟಾ, ಗಿಡ್ಡ, ಕ್ಯಾವೆಂಡೇಶ್ ಇವು ಕುಳೆ ಬೆಳೆಗೆ ಸೂಕ್ತವಾದಂಥ ತಳಿಗಳು. ಮುಖ್ಯ ಬಾಳೆ ಗಿಡ ಹೂಗೊನೆ ಬಿಡುವ ತನಕ ಅಕ್ಕಪಕ್ಕದೊಳಗೆ ಬರುವಂಥ ಮರಿ ಕಂದುಗಳನ್ನು ತೆಗೆದುಹಾಕಬೇಕು. ಹೂಗೊನೆ ಬಿಡುವಾಗ ಒಂದು ಕತ್ತಿಯಾಕಾರದ ಕಂದು ಮತ್ತು ಮಾಗಿದ ಗೊನೆ ಕೊಯ್ಲಾದ ನಂತರ ಇನ್ನೊಂದು ಕತ್ತಿಯಾಕಾರದ ಕಂದನ್ನು ಬೆಳೆಯುವುದಕ್ಕೆ ಬಿಡಬೇಕು. ಗೊಬ್ಬರಗಳ ಪ್ರಮಾಣ ಕುಳೆ ಬೆಳೆಗೆ ಬೇರೆ ಇರ್ತದೆ. ಅಂದ್ರೆ ಕುಳೆ ಬೆಳೆಗೆ ಪ್ರತಿ ಗಿಡಕ್ಕೆ 100 ಗ್ರಾಂನಷ್ಟು ಸಾರಜನಕ, 50 ಗ್ರಾಂನಷ್ಟು ರಂಜಕ, 100 ಗ್ರಾಂನಷ್ಟು ಪೊಟ್ಯಾಶ್ ಪ್ರತಿ ಬೆಳೆಗೆ 3 ಕಂತುಗಳಲ್ಲಿ, ಅಂದರೆ ಕುಳೆ ಗಿಡ ಬಿಟ್ಟರೆ 30 ದಿವಸ, 75 ದಿವಸ ಮತ್ತು 120ನೇ ದಿವಸಗಳಲ್ಲಿ ಮುಖ್ಯ ಬೆಳೆ ಕಟಾವಿನ ನಂತರ ಕೊಡಬೇಕಾಗ್ತದೆ. ಕೊಯ್ಲಿನ ನಂತರ ತಾಯಿ ಗಿಡವನ್ನು ಹಂತ ಹಂತವಾಗಿ ಕತ್ತರಿಸುವುದರಿಂದ ಆ ಗಿಡದಲ್ಲಿನ ಉಳಿಕೆ ಪೋಷಕಾಂಶಗಳು ಕುಳೆ ಕಂದುಗಳಿಗೆ ದೊರೆತವ. ಎಲ್ಲ ಸಸ್ಯ ಉಳಿಕೆಗಳನ್ನು 2 ಸಾಲುಗಳ ಮಧ್ಯೆ ಮಣ್ಣಿಗೆ ಹೊದಿಕೆಯಾಗಿ ಉಪಯೋಗ ಮಾಡಿಕೊಳ್ಬಹುದು. ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡುವುದಕ್ಕೆ ಅನೇಕ ರಾಸಾಯನಿಕಗಳನ್ನು ನಮ್ಮ ರೈತರು ಬಳಸ್ತಾ ಇದ್ದೀರಿ. ಇದರಿಂದ ಭೂಮಿಯೊಳಗೆ ಇರುವಂತಹ ಅನೇಕ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ನಾಶ ಆಗಿ ಮಣ್ಣಿನ ಉತ್ಪಾದಕ ಶಕ್ತಿ ಏನದ ಅದು ಕಳೆಗೊಂದುತ್ತದೆ. ಬದಲಿಗೆ ಕಡಿಮೆ ವೆಚ್ಚದ ಪರಿಸರ ಸ್ನೇಹಿ ಕೀಟ ರೋಗ ಹತೋಟಿ ಕ್ರಮಗಳ ಬಗ್ಗೆ ತಿಳ್ಕೊಂಡು ಆ ರೀತಿ ನಾವು ನಮ್ಮ ಕೃಷಿ ಒಳಗೆ ಬದಲಾವಣೆಗಳನ್ನು ತಂದ್ರೆ, ಈಗಾಗಲೇ ಸಾಕಷ್ಟು ಜನ ರೈತರು ತಾವು ಸಾವಯವ ಪದಾರ್ಥಗಳನ್ನು ಉಪಯೋಗ ಮಾಡಿ ರೋಗಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಅಂಥ ಬೇರೆ ಬೇರೆ ಪದ್ಧತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲದ ನೋಡೋಣ. ರೋಗ ನಿರೋಧಕ ಮತ್ತು ದೇಸಿ ನಾಟಿ ತಳಿಗಳನ್ನು ಬಿತ್ತನೆಗೆ ಬಳಸಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಮತ್ತು ಬಿತ್ತನೆಗೆ ಮೊದಲು ತಪ್ಪದೇ ಬೀಜೋಪಚಾರ ಮಾಡಬೇಕು. ಕೀಟಗಳ ಸಂಖ್ಯೆ ಕಡಿಮೆ ಇರುವಂತಹ ಸಂದರ್ಭದೊಳಗೆ ಅವುಗಳನ್ನು ಕೈಯಿಂದ ಆರಿಸಬೇಕು. ಅದೇ ರೀತಿ ರೋಗಪೀಡಿತ ಸಸ್ಯಗಳನ್ನು ಬುಡ ಸಮೇತ ಕಿತ್ತು ನಾಶ ಮಾಡಬೇಕು. ಬೆಳೆಗಳ ಮಧ್ಯದೊಳಗೆ ಅಥವಾ ಅಲ್ಲಲ್ಲಿ ಕವಲೊಡದಂತಹ ಮರದ ಟೊಂಗೆಗಳನ್ನು ನಿಲ್ಲಿಸುವುದು ಬಹಳ ಪ್ರಯೋಜನಕಾರಿಯಾದಂಥದ್ದು. ಯಾಕಂತಂದ್ರೆ ಪಕ್ಷಿಗಳು ಈ ಟೊಂಗೆಗಳ ಮೇಲೆ ಕೂತು ತಮ್ಮ ಕಣ್ಣಿಗೆ ಬೀಳುವಂತಹ ಕೀಟಗಳನ್ನು ತಿಂದು ಹಾಕ್ತವೆ. ಕೀಟ ಮತ್ತು ರೋಗಗಳು ಬರುವುದಕ್ಕಿಂತ ಮೊದಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಬೆಳೆಗಳಿಗೆ ಸೊಪ್ಪಿನ ಕಷಾಯ, ಬೇವಿನ ಕಷಾಯ, ಬಳ್ಳುಳ್ಳಿ ಕಷಾಯ, ಮಜ್ಜಿಗೆ ಇತ್ಯಾದಿಗಳನ್ನು ಸಿಂಪರಣೆ ಮಾಡಬೇಕು. ಬೇವಿನ ಹಿಂಡಿ, ಹೊಂಗೆ ಹಿಂಡಿಗಳನ್ನು ಭೂಮಿಗೆ ಸೇರಿಸುವುದರಿಂದ ಕೆಲವು ಕೀಟಗಳನ್ನು ಹತೋಟಿ ಮಾಡಬಹುದು. ಎಷ್ಟು ಸಾಧ್ಯದನೋ ಅಷ್ಟು ನಾವು ಸಾವಯವ ಪದಾರ್ಥಗಳನ್ನು ನಮ್ಮ ಕೃಷಿ ಒಳಗೆ ಅಳವಡಿಸಿಕೊಂಡಿವಿ ಅಂತಂದ್ರೆ ವಿಷಮುಕ್ತವಾದಂತಹ ಆಹಾರ ನಾವು ತಯಾರು ಮಾಡೋದಕ್ಕೆ ಸಾಧ್ಯದ. ಅದ್ರ ಜೊತೆಗೆ ನಾವೇನು ರಾಸಾಯನಿಕಗಳ ಜೊತೆ ಕೆಲಸ ಮಾಡ್ತಾ ಇರ್ತೀವಿ ರೈತರಾದಂಥವ್ರು, ಅದಕ್ಕೆ ನೇರವಾಗಿ ಅಪಾಯಕ್ಕೆ ನಾವು ಒಡ್ಡಿಕೊಂಡಿರ್ತೀವಿ. ಆದ್ದರಿಂದ ಈ ಅಪಾಯ ನಮಗೆ ಬಹಳ ತೊಂದರೆ ಕೊಡುವಂಥದ್ದು, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ನಮ್ಮ ಮೇಲೆ ಅಷ್ಟೇ ಅಲ್ಲ, ಮಕ್ಕಳ ಮೇಲೆ ಮತ್ತು ಜಾನುವಾರುಗಳ ಮೇಲೆ ಸಹಿತ ಬಹಳಷ್ಟು ತೊಂದರೆ ಉಂಟು ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಆದಷ್ಟು ತಾವು ಕೀಟನಾಶಕ ಇರಬಹುದು, ರೋಗನಾಶಕ ರಾಸಾಯನಿಕಗಳೇನಿರ್ತಾವ ಅವುಗಳನ್ನು ದೂರಿಡುವುದು ಒಳ್ಳೆಯದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನು ಸಂಪರ್ಕ ಮಾಡಬಹುದು.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
5: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸಮಯ 6:55 ಸಂಸ್ಕೃತ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಸಮಯ ಬೆಳಗಿನ 7:02. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:05ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೆ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
4: ಹೌದು, ನನಗೂ ಬಂದಿದೆ ಕಣೆ.
3: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
5: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
3: ಅಯ್ಯೋ, ನಿಂಗೂ ಬಂತಾ?
5: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
3: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
6: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಅರೆ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ, ದೇವಶಯನಿ ಆಷಾಢ ಏಕಾದಶಿ, ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ, ವಿ ಅನುಪಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. 1999 ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ ನೆನಪಿಗಾಗಿ ಹಾಗೂ ನಮ್ಮ ಸೈನಿಕರ ಶೌರ್ಯವನ್ನು ಗೌರವಿಸಲು ಮತ್ತು ಹುತಾತ್ಮ ವೀರರನ್ನು ಸ್ಮರಿಸಲು ಇಂದು ಕಾರ್ಗಿಲ್ ವಿಜಯ ದಿನ ಆಚರಿಸಲಾಗುತ್ತಿದೆ. 27ನೇ ಕಾರ್ಗಿಲ್ ವಿಜಯ ದಿವಸ್ ಕೇವಲ ಸ್ಮರಣೆಯ ಸಂದರ್ಭವಲ್ಲ, ಮಾತೃಭೂಮಿಗಾಗಿ ಸರ್ವಸ್ವವನ್ನು ಅರ್ಪಿಸಿದವರ ಪರಂಪರೆಯನ್ನು ಗೌರವಿಸುವ ಅಭಿಮಾನದ ದಿನ. ಗಡಿಯಾಚೆಗಿನ ಭಯೋತ್ಪಾದನೆಗೆ ಭಾರತ ನೀಡುವ ಸ್ಪಷ್ಟ ಮತ್ತು ದೃಢವಾದ ಪ್ರತಿಕ್ರಿಯೆಯಲ್ಲೂ ಕಾರ್ಗಿಲ್ನ ಆ ಸ್ಫೂರ್ತಿ ಪ್ರತಿನಿಧಿಸುತ್ತದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ವಿಶ್ರಾಂತ ಏರ್ ಕಮೊಡೋರ್ ಹಿರಿಯ ವಾಯುಸೇನಾನಿ ಸಿಎಸ್ ಹವಾಲ್ದಾರ್.
1: ಕಾರ್ಗಿಲ್ ಕಾನ್ಫ್ಲಿಕ್ಟ್ ಪಾಕಿಸ್ತಾನದ ಮೋಸದಾಟದಿಂದ ನಡೆಯಿತಾದರೂ ಭಾರತೀಯ ಯುವ ಸೇನೆ ಮತ್ತು ವಾಯುಸೇನೆಯ ಒಗ್ಗಟ್ಟಿನ ಪರಾಕ್ರಮ ಏನೆಂಬುದನ್ನು ಇಡೀ ಜಗತ್ತಿಗೆ ಬಿತ್ತರಿಸಿತು. 13,000 ಅಡಿಗಳಿಂದ 24,000 ಅಡಿಗಳ ಎತ್ತರದ ಹಿಮಾಲಯದ ಪರ್ವತದಲ್ಲಿ ಯಾವ ರೀತಿ ಯುದ್ಧ ಮಾಡಬೇಕು, ಯುದ್ಧ ನೀತಿ ಏನಾಗಬೇಕು, ಹೊಸ ಕಮ್ಯುನಿಕೇಶನ್ ಸಿಸ್ಟಮ್, ನ್ಯಾವಿಗೇಷನ್ ಸಿಸ್ಟಮ್, GPS, ವೆಪನ್ಗಳ ಗೈಡೆನ್ಸ್ ಸಿಸ್ಟಮ್, ಲೇಸರ್ ಡಿಟೆಕ್ಷನ್, ಸ್ಯಾಟಲೈಟ್ ಟಾರ್ಗೆಟ್ ಮ್ಯಾಪಿಂಗ್ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಒಂದು ಇನೋವೇಟಿವ್ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಾವು ಅಪಾರ ಹಾನಿ ಮಾಡಿ ಪಲಾಯನಗೊಳ್ಳುವಂತೆ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಆಪರೇಷನ್ ವಿಜಯ್ ಅಂತ ಪ್ರತಿ ವರ್ಷ ಆಚರಿಸ್ತೀವಿ. ಈ ಆತ್ಮ ನಿರ್ಭರತೆ, ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ಇಂಡಿಯಾ, ಇಂಡಿಜಿನೈಸೇಷನ್ ಯೋಜನೆಗಳಿಗೆ ಕಾರ್ಗಿಲ್ ಕಾನ್ಫ್ಲಿಕ್ಟ್ ಬುನಾದಿ ಹಾಕಿ ಒಂದು ABC ಕಮಿಟಿ ಅಂತ ಈ ಕಾರ್ಗಿಲ್ ಯುದ್ಧದ ನಂತರ ಆ ರೆಕಮೆಂಡೇಶನ್ ಅಲ್ಲಿ ಏನಿತ್ತು ಅಂದ್ರೆ ಇಂಟರ್ ಸರ್ವಿಸ್ ಇಂಟಿಗ್ರೇಷನ್, ಅಪಾಯಿಂಟ್ಮೆಂಟ್ ಆಫ್ CDS, ಫಾರ್ಮೇಶನ್ ಆಫ್ ಜಾಯಿಂಟ್ ಥಿಯೇಟರ್ ಆಪರೇಷನ್ ಕಮಾಂಡ್, ವಿಷನ್ ಫಾರ್ ಆರ್ಮ್ ಫೋರ್ಸಸ್ ಪರ್ಟಿಕ್ಯುಲರ್ಲಿ ನೇವಿ ಅಂಡ್ ಏರ್ ಫೋರ್ಸ್ ಫಾರ್ 2020. ಸೈನ್ಯ ಶಕ್ತಿಯ ಪ್ರಬಲತೆಯತ್ತ ಸಾಗಿದೆ.
0: ಧಾರವಾಡದ ಸತ್ತೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಜರುಗಿತು. ಕಾರ್ಗಿಲ್ ಯೋಧ ಸುರೇಶ್ ಯರಿಗೊಪ್ಪ ಪಾಲ್ಗೊಂಡು ತಮ್ಮ ಅನುಭವ ಹಂಚಿಕೊಂಡರು. ಕೃತಜ್ಞತಾ ಪತ್ರ ಸಮರ್ಪಿಸಿ ವಿದ್ಯಾರ್ಥಿಗಳು ಗೌರವಿಸಿದರು. ಬೆಳಗಾವಿ ಜಿಲ್ಲೆ ವಿಶ್ರಾಂತ ಸೈನಿಕರ ಸಂಘಟನೆಗಳ ಮಹಾಒಕ್ಕೂಟ ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆ ನಿನ್ನೆ ಸಂಜೆ ದ್ವಿಚಕ್ರ ವಾಹನ ಜಾಥಾ ಆಯೋಜಿಸಿತ್ತು. ರೈತ ಮುಖಂಡ ವೀರಣ್ಣ ರೊಟ್ಟಿ ಚಾಲನೆ ನೀಡಿದರು. 27ನೇ ಕಾರ್ಗಿಲ್ ವಿಜಯ್ ದಿವಸ್ ಹಿನ್ನೆಲೆ ಬಳ್ಳಾರಿ ನಗರದ ವಿಶ್ರಾಂತ ಸೈನಿಕರ ಸಂಘ ನಿನ್ನೆ ಸಂಜೆ ಪಂಜಿನ ಮೆರವಣಿಗೆ ನಡೆಸಿತು. ಅಮರ್ ಜವಾನ್ ಯುದ್ಧ ಸ್ಮಾರಕಕ್ಕೆ ಗಣ್ಯರು ಗೌರವ ನಮನ ಸಲ್ಲಿಸಿದರು. ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಬೆಂಗಳೂರಿನ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ಇಂದು ಬೆಳಗ್ಗೆ 8:45 ಜರುಗಲಿದೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ಇಂದು ಬೆಳಗ್ಗೆ 11 ಗಂಟೆಗೆ ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ. ಶನಿವಾರ ದೇವಶಯನಿ ಆಷಾಢ ಏಕಾದಶಿ ಹಿನ್ನೆಲೆ ಮಹಾರಾಷ್ಟ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡರಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ವಾರ್ಕರಿ ಸಂತ ಸಂಪ್ರದಾಯದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ವಿದ್ವಾಂಸ ಧಾರವಾಡದ ಪ್ರೊಫೆಸರ್ ಅಮೃತ್ ಯಾರ್ದಿ.
2: ಸಂತ ಜ್ಞಾನೇಶ್ವರರು ಮತ್ತು ಸಂತ ನಾಮದೇವ ಮಹಾರಾಜರ ಕಾಲದಿಂದ ಈ ಸಂಪ್ರದಾಯ ವ್ಯಾಪಕ ಸ್ವರೂಪ ಪಡೆಯಿತು. ವಾರ್ಕರಿ ಸಂಪ್ರದಾಯ ಅಂದರೆ ಮಹಾರಾಷ್ಟ್ರಕ್ಕೆ ಲಭಿಸಿದ ವಿಶಿಷ್ಟ ಭಕ್ತಿ ಪರಂಪರೆಯಾಗಿದೆ. ಜ್ಞಾನೋಬಾ ತುಕಾರಾಮ್ ಈ ಅಖಂಡ ಜಯಘೋಷದಿಂದ ದುಮಧುಮಿಸುತ್ತಿರುವ ಮಹಾರಾಷ್ಟ್ರ ತಾಳ ಮೃದಂಗಗಳ ಧ್ವನಿಯಲ್ಲಿ, ಹರಿನಾಮ ಗರ್ಜನೆಯಲ್ಲಿ ಲಕ್ಷಾನುಲಕ್ಷ ವಾರ್ಕರಿಯವರು ಭಕ್ತಿಯ ಹೆಜ್ಜೆಗಳನ್ನು ಹಾಕುತ್ತಾ ಪಂಢರಪುರಕ್ಕೆ ಹೋಗುತ್ತಾರೆ. ವಾರಿ ಎನ್ನುವುದು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಮಹಾರಾಷ್ಟ್ರದ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಪ್ರತೀಕವಾಗಿದೆ. ಆಷಾಢಿ ಏಕಾದಶಿ ಎಂದು ಮಹಾರಾಷ್ಟ್ರ ಸಮೇತ ಅನೇಕ ರಾಜ್ಯಗಳಿಂದ ಭಕ್ತರು ವಿಠ್ಠಲನ ದರ್ಶನಕ್ಕೆ ಬರುತ್ತಾರೆ.

0: ಎರಡು ದಿನಗಳವರೆಗೆ ನಡೆಯುವ ಈ ಆಷಾಢಿ ವಾರಿಯಲ್ಲಿ ವಾರ್ಕರಿ ಜನ ತಮ್ಮ ಮನೆ ಮಠ ಎಲ್ಲವನ್ನು ಬಿಟ್ಟು ಬರುವರು. ಎಷ್ಟೋ ಮಹಿಳೆಯರು ವಾರಿಗೆ ಬರುವಾಗ ತಮ್ಮ ತಲೆಯ ಮೇಲೆ ತುಳಸಿ ವೃಂದಾವನ ಇಟ್ಟುಕೊಂಡು ನಡೆಯುತ್ತಾರೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಿಂದ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದರು. ಅಂತಿಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇರದಿದ್ದರೆ ನಮೂನೆ 6 ಸಲ್ಲಿಸುವ ಮೂಲಕ ಅರ್ಹ ಮತದಾರರು ತಮ್ಮ ಹೆಸರು ಸೇರ್ಪಡೆಗೆ ನಿಗದಿತ ದಾಖಲೆಗಳು ಹಾಗೂ ಘೋಷಣಾಪತ್ರ ಸಮೇತ ಅರ್ಜಿ ಸಲ್ಲಿಸಿದರೆ ಸಾಕು ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಜೊತೆಗೆ ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ ಬಳಿಕ ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಪ್ರಹ್ಲಾದ್ ಜೋಶಿ ತಮ್ಮ ಅನಿಸಿಕೆ ಹಂಚಿಕೊಂಡರು.
5: I thank Honorable Prime Minister for giving such a huge responsibility and with a great trust he has assigned this responsibility to me. I can only say at this moment under his guidance, under his leadership, I will perform and I will try to come to his expectation in this particular department and I will with full strength, I will try to work with all humility and honesty and I thank Honorable Prime Minister for giving such responsibility. In detail, I will talk to you after taking the charge.
1: ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ 136ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲೂ ಪ್ರಸಾರವಾಗಲಿದೆ. ಮ್ಯಾನ್ಗ್ರೋವ್ ಅರಣ್ಯಗಳು ನೀಲಿ ಆರ್ಥಿಕತೆಗೆ ಪ್ರಮುಖ ಪರಿಸರ ವ್ಯವಸ್ಥೆ, ಒಟ್ಟಾಗಿ ಹಸಿರುಮಯ ಕರಾವಳಿಯನ್ನು ಉಳಿಸಿ ಬೆಳೆಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಕಡಲಂಚಿನ ಸುಂದರವನ ಪರಿಸರ ಸಂರಕ್ಷಣೆಯ ಅಂತಾರಾಷ್ಟೀಯ ದಿನಾಚರಣೆ. 2015ರಲ್ಲಿ ಯುನೆಸ್ಕೋ ಈ ದಿನಾಚರಣೆಯನ್ನು ಅಂಗೀಕರಿಸಿತು. ಆಹಾರ ಭದ್ರತೆ, ಬಿರುಗಾಳಿ ತಡೆಗೋಡೆ, ಮಣ್ಣಿನ ಸಂರಕ್ಷಣೆಯ ನೈಸರ್ಗಿಕ ರಕ್ಷಾ ಕವಚವಾಗಿ ಹಾಗೂ ಇಂಗಾಲದ ಸಂಗ್ರಹಾಗಾರವಾಗಿ ಮ್ಯಾನ್ಗ್ರೋವ್ ಅರಣ್ಯ ಕೆಲಸ ಮಾಡುತ್ತದೆ. ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡವಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಅಗ್ನಿಶಾಮಕ ಠಾಣೆಗಳಿಗೆ ಶೀಘ್ರ ನಿವೇಶನ ಒದಗಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಅಧಿಕಾರಿಗಳೊಂದಿಗೆ ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯದ 219 ಅಗ್ನಿಶಾಮಕ ಠಾಣೆಗಳ ವಸ್ತುಸ್ಥಿತಿಯ ವರದಿ ನೀಡುವಂತೆ ಸೂಚಿಸಿದ ಅವರು 490 ಹುದ್ದೆಗಳ ಭರ್ತಿಗೆ 371 ಜೆ ಅಡಿ ಮೀಸಲಾತಿ ನಿಗದಿಪಡಿಸಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿದರು. ಗದಗ್ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 5058 ನಾಯಿ ಕಡಿತ ಹಾಗೂ 169 ಹಾವು ಕಡಿತದ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಸ್ಎಸ್ ನೀಲ್ಗುಂದ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ರಾಷ್ಟೀಯ ಉದ್ಯಾನದ ಪ್ರವೇಶ ದರ ಹಾಗೂ ಸಫಾರಿ ಶುಲ್ಕವನ್ನು ಪರಿಷ್ಕರಿಸಲಾಗಿದ್ದು ಸೆಪ್ಟೆಂಬರ್ 1ರಿಂದ ಜಾರಿಗೆ ಬರಲಿದೆ ಎಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ. ದೇವಶಯನಿ ಆಷಾಢ ಏಕಾದಶಿ, ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ.

0: ಕರುಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ, ವಿ ಅನ್ಬುಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:16.
2: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಖಾಲಿ ಇರುವ 28 ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 28. ವಿದ್ಯಾರ್ಥಿ ಯಾವುದೇ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 350, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 350 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು PWBD ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/7/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ judiciary.karnataka.gov.in ಅನ್ನು ನೋಡಬಹುದು. ಆರ್ಆರ್ಬಿಯಲ್ಲಿ ಖಾಲಿ ಇರುವ 6,557 ಟೆಕ್ನಿಷಿಯನ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 6,557. ವಿದ್ಯಾರ್ಥಿ ಬಿಎಸ್ಸಿ, ಐಟಿಐ, ಡಿಪ್ಲೊಮಾ, ಬಿಇ ಮತ್ತು ಬಿಟೆಕ್ ಅನ್ನು ಮುಗಿಸಿರಬೇಕು. ವಯೋಮಿತಿ ಗ್ರೇಡ್ ಎ ಸಿಗ್ನಲ್ ಹುದ್ದೆಗೆ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ. ಗ್ರೇಡ್ 3 ಹುದ್ದೆಗೆ ಕನಿಷ್ಠ 18, ಗರಿಷ್ಠ 33 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರಿಗೆ ಮತ್ತು PWBD ಅಭ್ಯರ್ಥಿಗಳಿಗೆ ಹಾಗೂ ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಹಾಗೂ ಇಬಿಸಿ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/7/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrb.indianrailways.gov.in ಅನ್ನು ನೋಡಬಹುದು. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 572 ವಿಲೇಜ್ ಅಕೌಂಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 572. ವಿದ್ಯಾರ್ಥಿ ಪಿಯುಸಿಯನ್ನು ಪಾಸಾಗಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ, ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಮತ್ತು PWBD ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/7/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cetonline.karnataka.gov.in ನೋಡಬಹುದು. ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು ಇಲ್ಲಿ ಖಾಲಿ ಇರುವ 106 ಗ್ರೂಪ್ ಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 106. ವಿದ್ಯಾರ್ಥಿ SSLCಯನ್ನು ಪಾಸಾಗಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಒಬಿಸಿ ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 200 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು PWBD ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಜುಲೈ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ judiciary.karnataka.gov.in ಅನ್ನು ನೋಡಬಹುದು. ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 2,314 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 2,314. ವಿದ್ಯಾರ್ಥಿ PUC ಅಥವಾ ITIಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಇನ್ನು ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ 33, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 35 ವರ್ಷ, ಕರ್ನಾಟಕ ರಾಜ್ಯ ಅರಣ್ಯ ಬುಡಕಟ್ಟು ಜನರಿಗೆ ಗರಿಷ್ಠ 38 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ

ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಬಾರ್ KAನ ನೋಡಬಹುದು. ಕರ್ನಾಟಕ ಲೋಕಾಯುಕ್ತದಲ್ಲಿ ಖಾಲಿ ಇರುವ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 26. ವಿದ್ಯಾರ್ಹತೆ PUCಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ವಿಕಲಚೇತನರಿಗೆ ಅರ್ಜಿ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ಲೋಕಾಯುಕ್ತ .karnataka.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 08352
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
3: ಸಾಯಿ ಬಾಲ್
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್
5: ರೀ ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ

0: ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
1: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
0: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
1: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
0: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
1: ಮೊಬೈಲ್ ನಂಬರ್ 7387242525
0: ಅಥವಾ 9689646218.
2: ನೋಡು, ಇದೇ ನನ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಸಮಯ 7:34 ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಮನ್ ಕಿ ಬಾತ್ನ 136ನೇ ಆವೃತ್ತಿ. ಇಂದು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದಾಳದ ಮಾತು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ನಾಳೆ ಲೋಕಸಭೆಯಲ್ಲಿ ಮಂಡನೆ. ನೂತನ ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ನೇಮಕ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ, ಯೋಧರ ಶೌರ್ಯ ತ್ಯಾಗ ಸ್ಮರಣೆ. ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್, ಪಾಕಿಸ್ತಾನವನ್ನು ಮಣಿಸಿದ ಭಾರತಕ್ಕೆ ಚಿನ್ನ. ವಾರ್ತೆಗಳ ವಿವರ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳ

0: ಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಕೇಂದ್ರ ಸರ್ಕಾರ ನಾಳೆ ಲೋಕಸಭೆಯಲ್ಲಿ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೂತನ ಶಿಕ್ಷಣ ಸಚಿವರಾಗಿ ನೇಮಕಗೊಂಡಿದ್ದಾರೆ. ತಮ್ಮ ಹಾಲಿ ಖಾತೆಗಳ ಜೊತೆಗೆ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಜವಾಬ್ದಾರಿಯನ್ನು ಅವರಿಗೆ ವಹಿಸಲಾಗಿದೆ. ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತುತ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೇ ವೇಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಈ ನಡುವೆ ತಮ್ಮ ಅನಿಸಿಕೆ ಹಂಚಿಕೊಂಡಿರುವ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಜೊತೆಗೆ ಪ್ರತಿಯೊಂದು ಮಗುವಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಸಿಜೆಪಿ ತನ್ನ ಪ್ರಮುಖ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಸಮ್ಮತಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಿಂಪಡೆದಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಅವರು ನಿನ್ನೆ ಸಿಜೆಪಿ ನಿಯೋಗದೊಂದಿಗೆ ಮೂರನೇ ಸುತ್ತಿನ ಮಾತುಕತೆ ನಡೆಸಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಸಂಬಂಧಿಸಿದ ಬೇಡಿಕೆಗಳ ಕುರಿತು ಚರ್ಚೆ ನಡೆಯಿತು. ಮಾತುಕತೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿ ನಡ್ಡಾ, ಪ್ರತಿಭಟನಾಕಾರರ ವಿರುದ್ದ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ, ಎಫ್ಐಆರ್ ದಾಖಲಿಸದಿರಲು ಸರ್ಕಾರ ಒಪ್ಪಿಕೊಂಡಿದೆ ಎಂದು ತಿಳಿಸಿದರು. ಈಗಾಗಲೇ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯಲಾಗುವುದು ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಕುಟುಂಬಗಳಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ಒದಗಿಸಲಾಗುವುದು ಎಂದು ಅವರು ಹೇಳಿದರು. ಸಿಜೆಪಿ ರಾಷ್ಟೀಯ ವಕ್ತಾರ ಸೌರವ್ ದಾಸ್, ಸರ್ಕಾರ ಒಪ್ಪಿಕೊಂಡಿರುವ ಭರವಸೆಗಳನ್ನು ನಿಗದಿತ ಅವಧಿಯಲ್ಲಿ ಜಾರಿಗೊಳಿಸುವ ವಿಶ್ವಾಸದೊಂದಿಗೆ ಪ್ರತಿಭಟನೆ ಹಿಂಪಡೆಯುವುದಾಗಿ ಘೋಷಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾವಿರದ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ಯೋಧರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ದಿನವು ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ದ ಭಾರತ ಸಾಧಿಸಿದ ವಿಜಯದ 27ನೇ ವಾರ್ಷಿಕೋತ್ಸವ ಹಾಗೂ ಆಪರೇಷನ್ ವಿಜಯ್ ಯಶಸ್ವಿಯಾಗಿ ಪೂರ್ಣಗೊಂಡ ದಿನದ ಸ್ಮರಣಾರ್ಥ ಆಚರಿಸಲಾಗುತ್ತಿದೆ. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಉಗ್ರರು ಅತಿಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿದ್ದವು. ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಾಷ್ಟ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 1999ರ ಕಾರ್ಗಿಲ್ ಯುದ್ಧದಲ್ಲಿ ದುರ್ಗಮ ಪರ್ವತ ಶಿಖರಗಳಲ್ಲಿ ಅಸಾಧಾರಣ ಶೌರ್ಯ ಪ್ರದರ್ಶಿಸಿದ ಭಾರತೀಯ ಯೋಧರಿಗೆ ದೇಶ ಸದಾ ಋಣಿಯಾಗಿರಲಿದೆ ಎಂದು ಹೇಳಿದ್ದಾರೆ. ವೀರ ಯೋಧರ ಅಚಲ ಧೈರ್ಯ, ಪರಮ ತ್ಯಾಗ ಮತ್ತು ಸಂಕಲ್ಪವು ದೇಶಭಕ್ತಿ, ಕರ್ತವ್ಯ ನಿಷ್ಠೆ ಹಾಗೂ ಮಾತೃಭೂಮಿಯ ಮೇಲಿನ ನಿಸ್ವಾರ್ಥ ಸೇವೆಯ ಮನೋಭಾವದಿಂದ ಮುಂದಿನ ಪೀಳಿಗೆಗಳಿಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಹಾಗೂ ರೊಮೇನಿಯಾ ರಾಷ್ಟಗಳ ಭೇಟಿಯನ್ನು ಪೂರ್ಣಗೊಳಿಸಿ ಇಂದು ಬೆಳಿಗ್ಗೆ ನವದೆಹಲಿಗೆ ಮರಳಿದ್ದಾರೆ. ಭೇಟಿಯ ವೇಳೆ ಮೂರು ರಾಷ್ಟಗಳ ಉನ್ನತ ನಾಯಕರೊಂದಿಗೆ

ದ್ವಿಪಕ್ಷೀಯ ಮಾತುಕತೆ ನಡೆಸಿದ ರಾಷ್ಟ್ರಪತಿಗಳು ವ್ಯಾಪಾರ ವೇದಿಕೆಗಳನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಿದರು. ಈ ಭೇಟಿ ಹಲವು ಐತಿಹಾಸಿಕ ಮೈಲುಗಲ್ಲುಗಳಿಗೆ ಸಾಕ್ಷಿಯಾಗಿದೆ. ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟ್ರಪತಿಯ ಮೊದಲ ಸರ್ಕಾರಿ ಭೇಟಿ ಇದಾಗಿದ್ದು, ರೊಮೇನಿಯಾಕ್ಕೆ 3 ದಶಕಗಳ ಬಳಿಕ ನಡೆದ ಮೊದಲ ರಾಷ್ಟ್ರಪತಿಗಳ ಭೇಟಿ ಎಂಬ ಹೆಗ್ಗಳಿಕೆಯು ಪಡೆದಿದೆ. ರೊಮೇನಿಯಾದ ಬುಕಾರೆಸ್ಟ್ ಆರ್ಥಿಕ ಅಧ್ಯಯನ ವಿಶ್ವವಿದ್ಯಾಲಯವು ರಾಷ್ಟ್ರಪತಿ ಮುರ್ಮು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿತು. ಭಾರತ ಮತ್ತು ಪೂರ್ವ ಯುರೋಪಿನ ರಾಷ್ಟ್ರಗಳ ನಡುವಿನ ಬಾಂಧವ್ಯಕ್ಕೆ ಈ ಭೇಟಿ ಹೊಸ ಚೈತನ್ಯ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಸಂಜೆ 4:30 ವಿಡಿಯೋ ಸಂವಾದದ ಮೂಲಕ ವಿಕಸಿತ ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮ 2026 ಭಾಗವಹಿಸುವವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುವ 400 ಯುವಕರು ಈ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ ತಿಂಗಳ 4-30 ಎರಡು ಹಂತಗಳಲ್ಲಿ ಲಡಾಖ್, ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡದ 74 ಗಡಿಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದೇಶವ್ಯಾಪಿ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯ ಮೂಲಕ 3 ಹೆಚ್ಚು ಯುವಕರಲ್ಲಿ ಆಯ್ಕೆಯಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಂಗವಾಗಿ ಯುವಕರು ಸ್ಥಳೀಯ ಸಮುದಾಯಗಳೊಂದಿಗೆ ವಾಸವಿದ್ದು ಸ್ವಚ್ಛತಾ ಅಭಿಯಾನ, ಸರ್ಕಾರಿ ಯೋಜನೆಗಳ ಜಾಗೃತಿ ಕಾರ್ಯಕ್ರಮ, ಯುವ ಸಮಾವೇಶ, ಸಾಂಸ್ಕೃತಿಕ ವಿನಿಮಯ, ಮಾದರಿ ಪಂಚಾಯಿತಿ ಚಟುವಟಿಕೆ, ಸ್ಥಳೀಯ ಕುಶಲಕರ್ಮಿಗಳೊಂದಿಗೆ ಸಂವಾದ ಹಾಗೂ ಕಾರ್ಯತಂತ್ರದ ಮಹತ್ವದ ಸಂಸ್ಥೆಗಳ ಭೇಟಿ ಸೇರಿದಂತೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮವು ಗಡಿಭಾಗಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿಯ ಆಶಯಗಳನ್ನು ಯುವಕರಿಗೆ ನೇರವಾಗಿ ಪರಿಚಯಿಸುವುದರ ಜೊತೆಗೆ ರಾಷ್ಟ್ರೀಯ ಏಕತೆ ಹಾಗೂ ಗಡಿಗ್ರಾಮಗಳ ಕಾರ್ಯತಂತ್ರದ ಮಹತ್ವದ ಕುರಿತು ಅರಿವು ಮೂಡಿಸಿದೆ. ಸಿಕ್ಕಿಂನ ನಾಥುಲಾ ಮಾರ್ಗದ ಮೂಲಕ ಕೈಲಾಸ ಮಾನಸರೋವರ ಯಾತ್ರೆ ಕೈಗೊಂಡಿದ್ದ 5 ತಂಡವು ಪವಿತ್ರ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಸುರಕ್ಷಿತವಾಗಿ ಗ್ಯಾಂಗ್ಟಾಕ್ಗೆ ಮರಳಿದೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ನ ಪುರುಷರ ಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು 3-1 ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ರೋಮಿತ್ ಪಾಲ್, ನಾಯಕ ಕೇತನ ಕುಶ್ವಾಹ ಹಾಗೂ ಶಾರುಖ್ ಅಲಿ ಗಳಿಸಿದ ಗೋಲುಗಳ ನೆರವಿನಿಂದ ಭಾರತ ಪ್ರಶಸ್ತಿ ಗೆದ್ದಿತು. ಈ ಗೆಲುವಿನೊಂದಿಗೆ ಭಾರತ ಎಲೈಟ್ ಪೂಲ್ ಅಂಕಪಟ್ಟಿಯಲ್ಲೂ ಅಗ್ರಸ್ಥಾನ ಪಡೆದಿದೆ. ಫೈನಲ್ ಪ್ರವೇಶಿಸಿರುವುದರಿಂದ ಭಾರತ ಮತ್ತು ಪಾಕಿಸ್ತಾನ ಎರಡೂ ತಂಡಗಳು ಚೊಚ್ಚಲ ಎಫ್ಐಎಚ್ ಯುವ ಹಾಕಿ 5S ವಿಶ್ವಕಪ್ಗೆ ಅರ್ಹತೆ ಪಡೆದಿವೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ಭಾರತದ ಕಿರಿಯರ ತಂಡ ಚೀನಾದ ವಿರುದ್ಧ ಫೈನಲ್ನಲ್ಲಿ ಹೋರಾಟದ ಪ್ರದರ್ಶನ ನೀಡಿದರೂ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಎರಡು ಭಾರತೀಯ ತಂಡಗಳ ಸಾಧನೆಯನ್ನು ಅಭಿನಂದಿಸಿರುವ ಹಾಕಿ ಇಂಡಿಯಾ ಪುರುಷರ ಚಿನ್ನದ ಪದಕ ವಿಜೇತ ತಂಡದ ಪ್ರತಿಯೊಬ್ಬ ಆಟಗಾರರಿಗೆ 2 ರೂಪಾಯಿ ಹಾಗೂ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ 1 ರೂಪಾಯಿ ನಗದು ಬಹುಮಾನ ಘೋಷಿಸಿದೆ. ಮಹಿಳಾ ತಂಡದ ಪ್ರತಿಯೊಬ್ಬ ಆಟಗಾರ್ತಿಗೆ 1 ರೂಪಾಯಿ ಹಾಗೂ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ 50,000 ಬಹುಮಾನ ನೀಡುವುದಾಗಿ ಪ್ರಕಟಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನ 136 ಆವೃತ್ತಿ ಇಂದು ಬೆಳಿಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದಾಳದ ಮಾತು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ನಾಳೆ ಲೋಕಸಭೆಯಲ್ಲಿ ಮಂಡನೆ. ನೂತನ ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ನೇಮಕ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ, ಯೋಧರ ಶೌರ್ಯ ತ್ಯಾಗ ಸ್ಮರಣೆ. ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್, ಪಾಕಿಸ್ತಾನವನ್ನು ಮಣಿಸಿದ ಭಾರತಕ್ಕೆ ಚಿನ್ನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12.

0: ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
1: ಚಿತ್ರಗೀತೆ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಅಂಬಾರಿ ಚಿತ್ರದಿಂದ ಗೀತೆ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು

0: ಸಮೀಪದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಆತ್ಮೇರೆ 101.8 ಮೆಗಾ ಹರ್ಟ್ಸ್ ಕಂಪನಾಂಕಗಳ ಮೇಲೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಕೇಳಿಬರುವ ಮುಂದಿನ ಗೀತೆ ಶ್ರೀಗಂಧ ಚಿತ್ರದಿಂದ ಇದುಕೊಳ್ಳಲಾಗಿದೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಬಿತ್ತರಗೊಂಡಿತು. ಸಮಯ ಬೆಳಗಿನ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಏನಪ್ಪ ಟಿವಿ ಆನ್ ಮಾಡಿದ್ವಿ ಅಂದ್ರೆ ಬರೀ ಇದನ್ನೇ ನೋಡೋದು ನೋಡು. ಹತ್ತು ಹಂಟರು, ಹತ್ತು ಮುಣಗಿದ್ರು, ಅಲ್ಲಿ ಮರ್ಡರ್ ಆಯ್ತು, ಅಲ್ಲಿ ರೇಪ್ ಆಯ್ತು, ಅತ್ಯಾಚಾರ ಆಯ್ತು, ಇಲ್ಲಿ ಕಳ್ಳತನ ಆಯ್ತು, ಆಕ್ಸಿಡೆಂಟ್ ಆಯ್ತು, ಬರೀ ಇದನ್ನೇ ಕೇಳೋದಾಯ್ತು ನೋಡು. ನಾವು
2: ಏನ್ ದೋಸ್ತ ಏನ್ ಗುರುಗಿಸ್ತೀಪ?
1: ಬಾರೋ ದೋಸ್ತ, ಬಾಳ ದಿವ್ಸಕ್ಕೆ ಬಂದಿಲ್ಲ, ನ್ಯೂಸ್ ನೋಡಕತ್ತೀನಿ. ಬಾರ.
2: ಏನ್ ಹೇಳದ ಅಂತದ್ದು?
1: ಏನಿಲ್ಲ, ಟಿವಿ ತೋರ್ಸಕತ್ತಾರ. ಇಲ್ಲಿ ಕಳ್ಳತನ ಆಗೈತ ಬ್ಯಾಂಕ್ ನಿಂದ ರೋಡಿ, ಮತ್ತೆ ಇನ್ನೊಂದು ಯಾಕೆ ಆಕ್ಸಿಡೆಂಟ್ ಆಗೈತಪ್ಪ. ಬರೀ ಇವ ನೋಡ್ದಾಗೈತ್ ನೋಡು. ಎಂದು ಎಲ್ಲ ಎಷ್ಟು ಜಗತ್ತು ಮುಂದುವರೆದ್ರು ಸಹಿತ ಇವ್ ಹಗಲ್ ರಾತ್ರಿ ನಡ್ದೇ ನಡೀತಾವ ನೋಡು.
2: ಇದು ಹಂಗೆ ಪ್ರಕೃತಿ ನಿಯಮ ಹಂಗೆ ಐತಿ.
1: ನಾವು ನೋಡ್ತೀವಲ್ಲ, ಅದೆಲ್ಲ ಹಿಂಗೆ ಕೇಳ್ತಿದ್ದಿಲ್ಲ ನಾವು. ಇಷ್ಟು ಆಕ್ಸಿಡೆಂಟ್ ಆಗ್ಯಾವ, ಇಷ್ಟು ಅತ್ಯಾಚಾರ ಆಗ್ಯಾವ, ಇಷ್ಟು ಇದು ಆಗ್ಯಾವ ಅಂತ ಏನು ಕೇಳ್ತಿದ್ದಿಲ್ಲ.
2: ಅವಾಗ ಆಗ್ತಿದ್ದಿಲ್ಲ ಅಷ್ಟು, ಮತ್ತು ಅಷ್ಟು ಸುದ್ದಿ ವಾಹಿನಿಗಳು ಇರ್ತಿದ್ದಿಲ್ಲ. ಈಗ ಅದಾವು ನಮ್ಮೆಲ್ಲ ಕಣ್ಮುಂದು ಹೊತ್ತೊಂಡು ರವಿ ತೋರಿಸ್ತಾರೆ. ಚಲೋ ನಡೆದಿ ತೋರ್ಸಂಗೆ ಕಡಿಮೆ ಭಾಳ ಅವ್ರು. ಬರೀ ಏನಂತಾರೆ, ಇಲ್ಲಿ ಅತ್ಯಾಚಾರ ಅನಾಚಾರ ಆಗಿದ್ದು, ಯಾರು ಬೆನ್ನಿಗೆ ಚೂರಿ ಹಾಕಿದ್ದು, ಮೋಸ ಮಾಡಿದ್ದು ತೋರಿಸಾರಪ್ಪ. ನನಗೂ ವಿಚಾರ ಬರ್ತೈತಿ, ಏನು ಮನುಷ್ಯ
1: ಅಂದ್ರೆ ಮನುಷ್ಯ ಮನಸ್ಸು ಭಾಳ ಮಂಗ್ಯ ನೋಡಿ.
2: ಮಂಗ್ಯ ಮಂಗನಂತ ಮಾನವ ಅಂತಾರಲ್ಲ, ನಾವು ಪ್ರಾಣಿಯು ದೇವ್ರ ಹೆಂಗಿಟ್ಟಾನಂದ್ರ, ಈ ಒಂದು ಪ್ರಾಣಿ ತನ್ನ ಬಂದೇ ಗುಣದಾಗ ಬದುಕ್ತೈತ. ಹುಲಿ ನೋಡು, ಸ್ವಭಾವ ಏನು ಕ್ರೂರ, ಕ್ರೂರತೆ, ಸಿಂಹ ಕ್ರೂರತೆ. ಮೊಲದೇನು ಅದು ಏನು ಹೆದರ್ಪಕ್ಕ ಪ್ರಾಣಿ, ಜಿಂಕೆನು ಹೆದರ್ಪಕ್ಕ ಪ್ರಾಣಿ. ತಾಯತನ ಹಂಗೆ ಇರ್ತಾವ, ಹೋಗಿ ಶೂರ್ ಆಗಂಗಿಲ್ಲ ಜಿಂಕೆ, ಹೋಗಿ ಶೂರ್ ಆಗಂಗಿಲ್ಲ ಶೂರ್, ಹುಲಿ ಹಂಗ ಕ್ರೂರ್ ಆಗಂಗಿಲ್ಲ. ಅದು ಹಸು ಏನು ಅದನ್ನು ಏನು ಮೆತ್ತಗಿನ ಪ್ರಾಣಿ, ಮೃದು ಸ್ವಭಾವ ಅದು.
1: ಹೌದು,
2: ಹಿಂಗಾಗಿ ಇವು ಪ್ರಾಣಿಗಳೆಲ್ಲ ನರಿ, ಕುತಂತ್ರ ಸ್ವಭಾವ ಅದು. ನರಿ
1: ಮನ್ಸ

0: ಹಾಕೋದು,
1: ಹಂಚ ಹಾಕಿ ಏನ್ ಮಾಡ್ತಾವೆ, ಬೇಟೆ ಹಿಡಿಯೋದು.
0: ಬೇಟೆ ಹಿಡಿಯೋದು.
1: ಇದು ಸ್ವಭಾವ ಇರ್ತಾವ, ಅದಕ್ಕೆ ಪಂಚತಂತ್ರ ಕಥೆಗಳು ಅಂತ ಕೇಳ್ತೀರ.
0: ಹೌದು ಹೌದು ಹೌದು, ಕೇಳಿದ್ದೀನಿ.
1: ಅದ್ರಾಗ ನೋಡು ಏನಿರ್ತಾವ, ಮನುಷ್ಯರ ಸ್ವಭಾವ. ಅದ್ರ ಏನು ಪಂಚತ ಬಲಿ ಸೀಮೆಯನ್ನು ಮಾತಾಡಂಗಿಲ್ಲ, ಅಂದ್ರೆ ಅವ್ರ ಗುಣಗಳೆಲ್ಲ ಮನುಷ್ಯನಾಗದವ.
0: ಹೌದು,
1: ಒಬ್ಬೊಬ್ಬ ಲೋಕದಾಗ ಮನುಷ್ಯ ಒಬ್ಬ ಬೇರೆ ಬೇರೆ. ಒಬ್ಬ ಹಸುನಂಗ ಮುಗ್ಧ ಇರ್ತಾನ, ಒಬ್ಬ ಹುಲಿ ಹಂಗ ಕ್ರೂರ್ ಇರ್ತಾನ, ಒಬ್ಬ ನರಿಯಂಗ ನರಿ ತರ ಏನಿರ್ತಾನ, ಹೊಂಚ ಹಾಕಿ ಕುತಂತ್ರ ಸ್ವಭಾವ ಇರ್ತಾನ. ಹಿಂಗಾಗಿ ಅದು ಎಲ್ಲಾ ಪ್ರಾಣಿಗಳ ಗುಣಗಳು ಮನುಷ್ಯನಾಗದವ್.
0: ಮನುಷ್ಯನ ಬಂದಾವಂತಿ
1: ಬಂದಾವಲ್ಲ, ಮೊದ್ಲಿಂದ ಅದಾವ. ಈಗಿಂದ
0: ಆದ್ರೆ ಮನುಷ್ಯನ ಪರಿಸ್ಥಿತಿ ಹೆಂಗಂದ್ರೆ, ಪರಿಸ್ಥಿತಿ ತಕ್ಕಂತೆ ಇವು ಚೇಂಜ್ ಆಕ ನೋಡ. ಅವಾಗ
1: ಬದಲಾವಣೆ,
0: ಬದಲಾವಣೆ ಅಕ್ಕ.
1: ಅದ್ರ ಮನಸ್ಸಾಗ ಎಲ್ಲೋ
0: ಕೋಪ, ಪ್ರೀತಿ, ಅಸೂಯೆ, ತ್ಯಾಗ, ಭಯ,
1: ಎಲ್ಲ ಎಲ್ಲ
0: ಶೌರ್ಯ, ಶೂರ್ತನ, ಹೇಳಿತನ ಎಲ್ಲ ಐತಿ. ಮತ್ತೆ
1: ಎಲ್ಲ ಐತಿ, ಎಲ್ಲ ಐತಿ. ಹೆಂಗತ್ತಂದ್ರ ಅದು ಪ್ರಾಣಿಗಳ ಗುಣಗಳು ಎಲ್ಲ ಅದಲ್ಲ ಮನುಷ್ಯನಾಗ ಬಂದಿದ್ದಕ್ಕ, ಸತ್ವ ರಜಸ್ಸು ತಮಸತ್ ಗುಣಗಳು ಅದು ಮೂರತ್ತ ಭಗವದ್ಗೀತಾದಾಗ ಹೇಳತಾರ. ಅದು ಸತ್ವ ಗುಣ ಅಂದ್ರ ಒಳ್ಳೆ ಗುಣ ಅದು, ಅದು ಮತ್ತ ತಮೋ ಗುಣ ಅಂದ್ರ ಕೆಟ್ಟ ಗುಣ, ಅದು ಅತ್ಯಂತ ಕೆಟ್ಟ ಗುಣ. ರಜೋಗುಣ ಅಂದ್ರ ಅದೇನು ಸ್ವಲ್ಪ ಇವು ಪ್ರಾಪಂಚಿಕ ಇರುವಂತ ಗುಣ ಅದು. ಸತ್ವ ಗುಣ ಎಲ್ಲರಿಗಿಂತ ಒಳ್ಳೆ ಗುಣ ಅಂತಾರ. ಆದ್ರೆ ಎಲ್ಲ ಈ ಮನುಷ್ಯನಾಗ ಈ ಮೂರು ಗುಣಗಳು ಸ್ವಲ್ಪ ಸ್ವಲ್ಪ ಮಾತ್ರದಾಗ ಇರ್ತಾವ. ಆದ್ರೆ ಯಾವ್ದು ಅತಿ ಹೆಚ್ಚು ನಾವು ಬೆಳೆಸ್ಕೋತೀವಲ್ಲ, ನಾವು ಹಂಗೆ ಆಗ್ತೀವಿ. ತಮೋ ಗುಣ ಜಾಸ್ತಿ ಬೆಳೆಸ್ಕೊಂಡ್ವಿ ಅಂದ್ರ ಕ್ರೂರ, ವಿಕಾರ, ವಿಕೃತ ಸಂತೋಷ ಪಡ್ತಿರ್ತಾರಲ್ಲ ಮಂದಿ ಕಷ್ಟ ಪಡೋದು ನೋಡಿ, ಸಾಯೋದು ನೋಡಿ, ಕೆಲವ್ರಿಗೆ ಬಹಳ ಖುಷಿ ಆಗ್ತಿರ್ತಾವ. ಅದು ತಮೋ ಗುಣ ಜಾಸ್ತಿ ಇದ್ದವ್ರ. ಕೆಲವ್ರಿವು ರಾಜಕೀಯ ಅವೆಲ್ಲ ಬಹಳ ತಿರುಗಾಡ್ತಿರ್ತಾರ, ಆಡಳಿತ ಆಗ್ಲಿ ಬಲು ನಾಯಕತ್ವ ವಹಿಸ್ಕೊಳ್ಳೋದಾಗ್ಲಿ ಪ್ರಾಪಂಚಿಕ ಏನಿರ್ತಾರಲ್ಲ ರಜೋ ಗುಣ ದೊರತ. ಸತ್ ಗುಣ ಅಂದ್ರೆ ಎಲ್ಲರ್ಗಿಂತ ಒಳ್ಳೆ ಗುಣ, ಸಾಧು ಗುಣ ಇರ್ತಾರಲ್ಲ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ತನ್ನ ಕಷ್ಟ ಆದ್ರೆ ಪರವಾಗಿಲ್ಲ ಇನ್ನೊಬ್ರು ಚಲೋ ಇರ್ಲಿಕ್ಕೆ ಅಂತ ಬಯಸುವಂತ ಗುಣ ಸತ್ವ ಗುಣ. ಇದು ಮನುಷ್ಯನಾಗ ಮೊದ್ಲಿಂದು ಪ್ರಕೃತಿ ಇಟ್ಟು ಕಳಿಸೈತಿ. ಎಲ್ಲ ಭಗವಂತ ತಿಳ್ಕೊ ಏನು
0: ಅಂದ್ರೆ, ಈಗಿನ ಕಾಲದಾಗ ಸತ್ವ ಗುಣ ಇರೋರು ಬಹಳ ಕಡಿಮೆ
1: ಕಡಿಮೆ
0: ಅದಾರ.
1: ಅದ್ರ ಕಡಿಮೆ ಅದಾರ, ಮನುಷ್ಯನಾಗ ಎಲ್ಲ ಗುಣಗಳು ಇರ್ತಾವ. ಅದನ್ನ ನಾವು ಯಾವ್ದಕ್ಕೆ ಹೆಚ್ಚು ಮಹತ್ವ ಕೊಡ್ತೀವಿ, ಯಾವ್ದಕ್ಕೆ ಹೆಚ್ಚು ಬೆಳೆಸ್ಕೋತೀವಲ್ಲ, ನಮ್ಮ ಅರಿವಿನಿಂದ ನಾವು ನೋಡ್ಕೋಬೇಕು. ಅರಿವು ಹೆಂಗಾರ ಹಂಗ ಅದು. ಮತ್ತ ಜಯಸ ಸಂಘ ವಯಸ್ಸಾದಂಗ ಅಂತಾರ, ಕೆಟ್ಟವ್ರ ಸಂಘ ಮಾಡ್ತೀವಿ ಅಂದ್ರೆ ಹಂಗೆ ಕೆಟ್ಟ ಗುಣಗಳು ಬೆಳಿತಾವ, ಒಳ್ಳೆಯವ್ರ ಸಂಘ ಬೆಳೆದಂದ್ರೆ ಒಳ್ಳೆ ಗುಣ ಬೆಳಿತಾವ.
0: ಹೌದು,
1: ಹಿಂಗಾಗಿ ಇವೆಲ್ಲ ಇರ್ತಾವ, ನಾವು ತಲೆ ಕಳ್ಸ್ಕೋಬಾರ್ದು ಅಷ್ಟೇ. ನಾವು ಹೊತ್ತೊಂಡ್ರೆ ಅವೇ ತೋರಿಸ್ತಾರ, ಚಲೋ ಆಗಿದೆ ಎಲ್ಲಿ ತೋರ್ಸಂಗಿಲ್ಲ.
0: ಹೌದೌದು,
1: ಹಿಂಗಾಗಿ ಚಲೋನು ಅಳಿತಾವ ಪ್ರಪಂಚದಾಗ. ಎಲ್ಲ ಕೆಟ್ಟದಂದ್ರೆ ಎಷ್ಟೋದನ್ನ ಯಾರು ಬದುಕ್ತಿದ್ದಿಲ್ಲ,
0: ಎಷ್ಟು ಒಳ್ಳೇದಿರುತ್ತೆ ಅದರಿಂದ ಕೆಟ್ಟದ್ದು
1: ಕೆಟ್ಟದ್ದು ಇರ್ತಾವ.
0: ಯಾವ ತರ ಸ್ವೀಕಾರ ಮಾಡ್ತೀವಿ,
1: ಒಂದು ಒಂದೇ ನಾಣ್ಯದ ಎರಡು ಮುಖಗಳು ಅಂತಾರಲ್ಲ, ಹಂಗ ಮನುಷ್ಯ ಸ್ವಭಾವ ಏನು. ಆದ್ರೂ ಒಳ್ಳೆಯವ್ರು ಮಾಡೋರು ಅದಾರ, ಇಷ್ಟೆಲ್ಲ ಕೆಟ್ಟದ್ದು ಮಾಡಿ ಒಳ್ಳೆ ಗುಣ ಇದಿರ್ತಾರ, ಒಳ್ಳೇದನ್ನ ಆರಿಸ್ಕೋಬೇಕು. ಇರುದೇ ಈ ರೀತಿ ಪ್ರಪಂಚ ಹುಟ್ಟದ ಅನ್ಸುಟ್ಟ ಅದಾವ. ಕೃತಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ ಅಂತಾರಲ್ಲ, ಆವಾಗ ಕಾಲಕ್ಕೂ ಇದ್ದು ಈಗನೂ ಅದಾವ, ಮುಂದೂ ಇರ್ತಾವ. ಇನ್ನೇನು ಯಾವ್ದು ಒಳ್ಳೇದು ಕೆಟ್ಟದ್ದು ಆರಿಸ್ಕೊಂಡು ಅದ್ರಂಗ ಜೀವನ ಮಾಡೋದು ನಮ್ ಕರ್ತವ್ಯ, ನಮ್ ಕೈಯಾಗಿರ್ತಾವ. ನಾವು ಚಲೋ ಬದುಕಬೇಕಂದ್ರ ಚಲೋ
0: ಗುಣಗಳನ್ನು
1: ಬೆಳೆಸ್ಕೋಬೇಕು, ಒಳ್ಳೆಯವ್ರ ಸಂಘ
0: ಮಾಡಬೇಕು, ಒಳ್ಳೆಯವ್ರ ಜೊತೆ ಇರ್ಬೇಕು,
1: ಒಳ್ಳೆಯವ್ರ ಜೊತೆ ಇರ್ಬೇಕು. ಕೆಟ್ಟವ್ರ ಜೊತೆ ಮಾಡಿದ್ರೆ ಕೆಟ್ಟ ಗುಣ ಆಗ್ತಿ, ಮತ್ತೆ ಏನಾರ ಅಂತಾವ್ ಮಾಡಲಾರ್ದೆಲ್ಲ ಮಾಡಿ ಅನಾಹುತಕ್ಕೆ ಇಳುವಾಗ ಜೀವನ ನರಕ ಮಾಡ್ಕೋತೀವಿ. ಹಿಂಗಾಗಿ ಇದೊಂದು ನಾವು ನಮ್ಮ ಮಕ್ಕಳಿಗಾಗಲಿ ಮುಂದಿನ ಪೀಳಿಗೆಗೆ ನಾವು ಇವೆಲ್ಲ ಕಲಿಸಿ ಹೋಗ್ಬೇಕು, ಚಲೋ ಮಾರ್ಗದರ್ಶನ ತೋರಿಸಿ ಹೋಗ್ಬೇಕು ಅವ್ರಿಗೆ, ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತೆಲ್ಲ ಪರಿಚಯ ಮಾಡಿಸ್ಕೊಟ್ಟು ಹೋಗ್ಬೇಕು. ಮತ್ತ ಅವ್ರಿಗೆ ಕೆಟ್ಟದ್ದು ಪರಿಚಯ ಮಾಡಿಸ್ಬೇಕು, ಮತ್ತ ಕೆಟ್ಟದ್ದು ಅವರೇ ಒಳ್ಳೇದು ಪರಿಚಯ ಮಾಡಿಸೋದಲ್ಲ, ಕೆಟ್ಟದ್ದು ಹಿಂಗಿರ್ತದೆ ಅಂತ ಹೇಳಿ ಪರಿಚಯ ಮಾಡಿಸಿದ್ರೆ ಅವ್ರಿಗೆ ಮುಂದೆ ಇದು ಇಂಥದ್ದು ಐತಪ್ಪ ಅನ್ನೋದು ಮುಂದೆ ಅನುಭವಕ್ಕಿಂತ ಈಗ ನೋಡಿ ಕಲಿತಾರೆ, ಮುಂದೆ ಹುಷಾರಾಗಿರ್ತಾರೆ.
0: ಹೌದೌದು,
1: ಹಿಂಗಾಗಿ ದಿವಸ ಏನ್ ತಲೆಗಳಿಸೋಬೇಡ, ನಡಿ ಸ್ವಲ್ಪ ಇಲ್ಲಿ ಹೊರಗೆ ಹೋಗೋರು ವಾಕಿಂಗ್.
0: ಆಯ್ತಾಯ್ತು, ವಾಕಿಂಗ್ ಹೋಗೋಣ. ನೀವು ಬಂದು ಬಹಳ ಚಲೋ ಮಾಡಿ ನೋಡಪ್ಪ, ಇಷ್ಟೆಲ್ಲ ವಿಷಯ ಚರ್ಚೆ ಆಯ್ತು. ಆಯ್ತು, ಹಾಕಿ ಹೋಗೋಣ ಹಂಗಾರ.
1: ನಾಳೆ ಡ್ರೆಸ್ ಹಾಕೊಂಡು ಬಾ.
0: ಹಾಂ, ಆಯ್ತಾಯ್ತು, 5 ನಿಮಿಷ ರೆಡಿಯಾಗಿ ಬಂದ ಬಿಡ್ತೀನಿ.
1: ಆಯ್ತಾಯ್ತು.
0: ಈಗ ಒಂದು ನೀತಿ ಕಥೆ ಕೇಳೋಣ.

0: ಕೇಳುಗರೆ, ಈ ವಾರದ ನೀತಿ ಕಥೆ ಇದೀಗ ನಿಮ್ಗಾಗಿ ಬರ್ತಾ ಇದೆ. ಕೇಳಿ,
1: ಒಂದ್ ಹಳ್ಳಿಯಲ್ಲಿ ಎರಡು ಮೇಕೆಗಳಿದ್ವು. ಅವೆರಡು ಬಹಳ ಬುದ್ಧಿಶಾಲಿ ಪ್ರಾಣಿಗಳಾಗಿದ್ವು. ಎರಡು ಬಹಳ ಅನ್ಯೋನ್ಯವಾಗಿದ್ವು. ಯಾವುದೇ ಅಪಾಯ ಎದುರಾದ್ರೂ ಎರಡು ಒಗ್ಗಟ್ಟಾಗಿ ತಪ್ಪಿಸಿಕೊಳ್ಳುತ್ತಿದ್ವು. ಒಮ್ಮೆ ಆ ಹಳ್ಳಿಯ ಇತರ ಪ್ರಾಣಿಗಳೆಲ್ಲವೂ ಕೂಡಿ ಹೇಗಾದ್ರೂ ಮಾಡಿ ಈ ಮೇಕೆಗಳು ಪರಸ್ಪರ ಕಚ್ಚಾಡಿ ಸಾಯುವಂತೆ ಮಾಡಬೇಕು ಅಂತ ಅಂದ್ಕೊಂಡ್ವು. ಆ ಹಳ್ಳಿಯಲ್ಲಿ ಒಂದು ನದಿ ಹರಿತಾ ಇತ್ತು. ಅದಕ್ಕೊಂದು ಸೇತುವೆಯನ್ನು ಕೂಡ ಕಟ್ಟಲಾಗಿತ್ತು. ಆ ಸೇತುವೆ ಚಿಕ್ಕದಾದುದರಿಂದ ಒಬ್ರು ಮಾತ್ರ ಒಂದು ಸಲಕ್ಕೆ ಸೇತುವೆ ಮೇಲೆ ಹಾದು ಹೋಗಲು ಸಾಧ್ಯವಿತ್ತು. ಇನ್ನೊಬ್ರು ಮುಖಾಮುಖಿಯಾದಲ್ಲಿ ಯಾರಾದರೊಬ್ಬರು ಹಿಂದೂ ಹಿಂದಕ್ಕೆ ನಡೆದು ಹೋಗಬೇಕಾಗ್ತಾ ಇತ್ತು.

ಒಮ್ಮೆ ಪ್ರಾಣಿಗಳೆಲ್ಲವೂ ಕೂಡ ಸಂಚು ಮಾಡಿ ತಮ್ಮಲ್ಲಿ ಎರಡು ಗುಂಪುಗಳಾಗಿ ಎರಡೂ ಮೇಕೆಗಳನ್ನ ಬೇರೆ ಬೇರೆ ದಿಕ್ಕುಗಳಿಗೆ ಹುಲ್ಲು ಮೇಯಲು ಕರೆದೊಯ್ದುವು. ಹೊಟ್ಟೆ ತುಂಬಾ ಹುಲ್ಲು ಸೊಪ್ಪು ಮೇಯ್ದ ಬಳಿಕ ಮೇಕೆಗಳೆರಡು ಸೇತುವೆಯನ್ನ ದಾಟಲು ಪ್ರಾರಂಭಿಸಿದ್ವು. ಎರಡೂ ವಿರುದ್ಧ ದಿಕ್ಕುಗಳಿಂದ ಹೊರಟಿದ್ದರಿಂದ ಪರಸ್ಪರ ಮುಖಾಮುಖಿಯಾದವು. ಇನ್ನು ಎರಡರಲ್ಲೊಂದು ಹಿಂದಕ್ಕೆ ಬರ್ತದೆ, ಇಲ್ಲ ಅಂತಂದ್ರೆ ಎರಡೂ ಪರಸ್ಪರ ಕಚ್ಚಾಡಿ ನದಿಗೆ ಬಿದ್ದು ಸಾಯ್ತವೆ ಅಂತ ಕಾಯುತ್ತಾ ಇತರ ಪ್ರಾಣಿಗಳೆಲ್ಲವೂ ಕೂಡ ನೋಡ್ತಾ ನಿಂತಿದ್ವು. ಆ ಬುದ್ಧಿಶಾಲಿ ಮೇಕೆಗಳು ಈ ಎರಡೂ ಮಾರ್ಗಗಳನ್ನ ಬಿಟ್ಟು ಜಾಣತನದಿಂದ ವಿವೇಕಯುತ ಮಾರ್ಗವನ್ನ ಆರಿಸಿಕೊಂಡುವು. ಒಂದು ಉಪಾಯ ಮಾಡಿದ್ವು. ಒಂದು ಮೇಕೆ ತನ್ನ ಕಾಲುಗಳನ್ನೂರಿ ಕುಳಿತುಕೊಂಡಿತು. ಇನ್ನೊಂದು ಮೇಕೆ ಅದರ ಬೆನ್ನ ಮೇಲೆ ಕಾಲಿಟ್ಟು ಅತ್ತ ಕಡೆ ಹಾರಿತು. ಎರಡೂ ಸುರಕ್ಷಿತವಾಗಿ ವಿರುದ್ಧ ದಿಕ್ಕುಗಳಲ್ಲೇ ಸೇತುವೆಯನ್ನ ದಾಟಿದ್ವು. ಎರಡೂ ಮೇಕೆಗಳು ಪರಸ್ಪರ ಕಚ್ಚಾಡಿ ಸಾಯುವಂತೆ ಮಾಡಬೇಕು ಅಂತ ಅನ್ಕೊಂಡಿದ್ದ ಎಲ್ಲ ಪ್ರಾಣಿಗಳಿಗೂ ಕೂಡ ನಿರಾಸೆ ಆಯ್ತು. ಮುಖ ಕೆಳಗಾಕೊಂಡು ನಿಂತ್ಕೊಂಡು ನೋಡ್ತಾ ಇದ್ವು. ಆದ್ರೆ ಮೇಕೆಗಳೆರಡೂ ಕೂಡ ಚಂಗನೆ ಹಾರಿ ಮೊದಲಿನಂತೆಯೇ ಖುಷಿ ಖುಷಿಯಿಂದ ಜೀವನ ನಡೆಸತೊಡಗಿದ್ವು. ಕೇಳಿದ್ರಲ್ಲ ಶ್ರೋತೃಗಳೇ, ಈ ಕಥೆಯಿಂದ ನಮಗೆ ತಿಳಿದು ಬರುವಂತಹ ನೀತಿ ಅಂತಂದ್ರೆ, ಬುದ್ಧಿಶಾಲಿಗಳನ್ನ ಮೂರ್ಖರನ್ನಾಗಿ ಮಾಡುವುದು ಸುಲಭವಲ್ಲ. ಮತ್ತೊಂದು ನೀತಿ ಕಥೆಯೊಂದಿಗೆ ಮುಂದಿನ ವಾರ ಮತ್ತೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.

0: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಭಾಗವಹಿಸಿದವರು ಸದಾಶಿವ ಚಲವಾದಿ, ಬಿ ಆನಂದ್.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
3: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
2: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
3: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ್ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
2: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
3: ಮೊಬೈಲ್ ನಂಬರ್ 7387242525
2: ಅಥವಾ 9689646218.
4: अब 70 वर्ष से अधिक उम्र के देश के हर बुजुर्ग को अस्पताल में मुफ्त इलाज मिलेगा.
5: देश के युवाओं ने लिया है न्यू ईयर रेजोल्यूशन, 70 साल के पार सभी बुजुर्गों का आयुष्मान व्यय वंदना कार्ड बनाने का. 5,00,000 रुपए के मुफ्त उपचार का उपहार पहुंचाकर भारत को आयुष्मान बनाने का. आज ही आयुष्मान ऐप डाउनलोड करें और 70 वर्ष या उससे अधिक आयु के बुजुर्गों का आयुष्मान व्यय वंदना कार्ड बनवाएं. अधिक जानकारी के लिए 1-4555 पर कॉल करें.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18 ರಿಂದ 60 ವರ್ಷದ ಅರ್ಹ

0: www.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಆತ್ಮೀಯರೇ, ಇದುವರೆಗೆ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರಗೊಂಡಿತ್ತು. ಸಮಯ ಬೆಳಗಿನ 10 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಆಕಾಶವಾಣಿ ಬೆಂಗಳೂರು. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾಹಾ, ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
6: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥ ಎಂದಿದೆ ಮಹಾಭಾರತ.
1: ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶ್ರೋತೃ ಬಾಂಧವರೇ. ಕಾರ್ಗಿಲ್ ವಿಜಯ ದಿವಸದ ಕುರಿತು ಮಾತನಾಡ್ತಾ ಇದ್ವಿ. ಭೂಸೇನೆ, ವಾಯುಸೇನೆ, ನೌಕಾಪಡೆ, ಮೂರು ಸೇನೆಗಳ ನಿರಂತರವಾದ ಮೂರು ದಿಕ್ಕಿನಿಂದಲೂ ಪಾಕಿಸ್ತಾನವನ್ನು ದಿಗ್ಬಂಧನಗೊಳಿಸುವಂತಹ ಹೋರಾಟ ನಡೀತು. ಸುಮಾರು 60 ದಿನಗಳ ಕಾಲ ನಡೆದಂತಹ ಈ ಭೀಕರ ಕದನವು 1999 ಜುಲೈ 26 ಭಾರತದ ಪೂರ್ಣ ವಿಜಯದೊಂದಿಗೆ ಕೊನೆಗೊಂಡಿತು. ಈ ಯುದ್ಧದಲ್ಲಿ ಭಾರತ ಮಾತೆಯ ರಕ್ಷಣೆಗಾಗಿ 527 ಭಾರತೀಯ ಯೋಧರು ಹುತಾತ್ಮರಾದರು ಮತ್ತು 1300 ಸೈನಿಕರು ಗಾಯಗೊಂಡರು. ಇನ್ನಷ್ಟು ವಿಚಾರವನ್ನು ತಿಳಿತಾ ಹೋಗೋಣ.

ಕಾರ್ಗಿಲ್ ಸಮರದಲ್ಲಿ ಹೋರಾಡಿದಂತಹ ವೀರರಿಗೆ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಪರಮವೀರ ಚಕ್ರವನ್ನು ಪಡೆದಂತಹ ಪ್ರಮುಖ ಯೋಧರು ಯಾರಪ್ಪ ಅಂತ ಅಂದರೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರ. ಇವರು ಟೈಗರ್ ಹಿಲ್ ಮತ್ತು ಪಾಯಿಂಟ್ 4875 ಶತ್ರುಗಳಿಂದ ಮರು ವಶಪಡಿಸಿಕೊಳ್ಳುವಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಇವರು ಕೂಡ ತೀವ್ರ ಗಾಯಗೊಂಡಿದ್ದರೂ ಸಹ ಶತ್ರುಗಳ ಬಂಕರ್ಗಳ ಮೇಲೆ ದಾಳಿ ಮಾಡಿ ಗೆಲುವನ್ನು ತಂದಿದ್ದರು. ಸುಬೇದಾರ್ ಮೇಜರ್ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ನೈಬ್ ಸುಬೇದಾರ್ ಸಂಜಯ್ ಕುಮಾರ್ ಅವರು ತಮ್ಮ ಮೈಗೆ 10 ಗುಂಡುಗಳು ಬಿದ್ದಿದ್ರೂ ಸಹ ಶತ್ರುಗಳ ಗುಂಡಿನ ದಾಳಿಯನ್ನು ಮೆಟ್ಟಿ ನಿಂತು ಪ್ರಮುಖ ಪೋಸ್ಟ್ಗಳನ್ನು ವಶಪಡಿಸಿಕೊಂಡು ಭಾರತಾಂಬೆಗೆ ಜಯದ ಕಿರೀಟವನ್ನು ತೊಡಿಸಿದ್ರು. ಇನ್ನಷ್ಟು ವಿಚಾರವನ್ನು ಮಾತಾಡ್ತಾ ಹೋಗೋಣ. ಇನ್ನೀಗ ಕೇಳೋಣ ಖಡಕ್ ಚಿತ್ರದ ಒಂದು ಗೀತೆ. ಎಂ ಎನ್ ಕೃಪಾಕರ್ ಅವರ ದನಿಯಲ್ಲಿದೆ, ಪ್ರತಾಪ್ ರೆಡ್ಡಿಯವರ ಸಾಹಿತ್ಯಕ್ಕೆ ಎಂ ಎನ್ ಕೃಪಾಕರ್ ಅವರ ಸಂಗೀತವಿದೆ.

ಕಾಗಿ ಕಾರ್ಗಿಲ್ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಇದು ಜಮ್ಮು ಮತ್ತು ಕಾಶ್ಮೀರದ ದ್ರಾಸ್ ಎಂಬ ಪ್ರದೇಶದಲ್ಲಿ ಇದೆ. ವಿ ಕಾರ್ಗಿಲ್ ವಿಜಯ ಸ್ಮಾರಕ ಅಂತಲೇ ಇದಕ್ಕೆ ಹೆಸರು. ಅಲ್ಲಿ ಯುದ್ಧದಲ್ಲಿ ವೀರಮರಣ ಅಪ್ಪಿದ ಪ್ರತಿಯೊಬ್ಬ ಯೋಧನ ಹೆಸರನ್ನು ಸಹ ಅದರ ಮೇಲೆ ಕೆತ್ತಲಾಗಿದೆ. ಪ್ರತಿ ವರ್ಷ ಇಂಡಿಯಾ ಗೇಟ್ನಲ್ಲಿರುವ ಅಮರ್ ಜವಾನ್ ಜ್ಯೋತಿಯಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಸೈನಿಕರಿಗೆ ಗೌರವ ಸಲ್ಲಿಸುತ್ತಾರೆ. ಭಾರತೀಯ ಸಶಸ್ತ್ರ ಪಡೆಗಳ ಕೊಡುಗೆಗಳನ್ನು ಸ್ಮರಿಸಲು ದೇಶ

ಭಾರತ ದೇಶ ಸದೃಢವಾದ ದೇಶ. ನಮ್ಮ ವೀರ ಯೋಧರು ಹಗಲಿರುಳೆನ್ನದೆ ಯಾವ ಕಾಲಗಳಿಗೂ ಅಳುಕದೆ ದಿಟ್ಟತನದಿಂದ ಭಾರತ ಮಾತೆ ಹಾಗೂ ಭಾರತೀಯರ ರಕ್ಷಣೆಗೆ ಪಣತೊಟ್ಟು ನಿಂತಿದ್ದಾರೆ. ಅವರನ್ನ ಮುಟ್ಟೋದು ಶತ್ರು ಸೈನಿಕರ ಪಾಲಿಗೆ ಸುಲಭದ ವಿಚಾರವಲ್ಲ. ಒಬ್ಬೊಬ್ಬ ಯೋಧನು ಬೆಂಕಿಯ ಚೆಂಡಿನಂತೆ ಭಾರತದ ತಂಟೆಗೆ ಬಂದರೆ ಅವರನ್ನ ಸದೆಬಡಿಯದೆ ಬಿಡೋದಿಲ್ಲ ಎಂಬ ಕೆಚ್ಚಿದೆ ಪ್ರತಿಯೊಬ್ಬ ಯೋಧನಲ್ಲೂ ಸಹ ಇದೆ. ಸದಾ ನಮ್ಮ ರಕ್ಷಣೆಗೆ ನಿಂತಿರುವ ಎಲ್ಲ ವೀರ ಯೋಧರಿಗೆ ಈ ಸಂದರ್ಭದಲ್ಲಿ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ ನಮ್ಮ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಬೆಂಗಳೂರು ಸುನ್ಹೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇಂದಿನ ಸುನಹೆರೆ ಪಲ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಮೊಹಮ್ಮದ್ ರಫಿ ಹಾಗೂ ಬಲ್ವೀರ್ ಅವರ ದನಿಯಲ್ಲಿ ನಯಾ ಡೋರ್ ಚಿತ್ರದ ಗೀತೆ. ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯಕ್ಕೆ ಓಪಿ ನಾಯರ್ ಅವರ ಸಂಗೀತವಿದೆ.

ಕ್ಯಾರವಾನ್ ಚಿತ್ರಕ್ಕಾಗಿ ಆಶಾ ಭೋಸ್ಲೆ ಹಾಗೂ ಮೊಹಮ್ಮದ್ ರಫಿ ಹಾಡಿರುವ ಗೀತೆ. ಮಜ್ರು ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಮೊಹಮ್ಮದ್ ರಫಿಯವರ ದನಿಯಲ್ಲಿ ಜಿಗರಿ ದೋಸ್ತ್ ಚಿತ್ರದ ಗೀತೆ, ಆನಂದ್ ಭಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ರಾಗ ಸಂಯೋಜನೆ ಇದೆ.

0: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಹನ್ಸ್ರಾಜ್ ಬೇಲ್ ಅವರ ಸಂಗೀತವಿರುವ ಸಿಕಂದರ್ ಇ ಆಜಂ ಚಿತ್ರದ ಗೀತೆ ಹಾಡಿದ್ದಾರೆ ಮೊಹಮ್ಮದ್ ರಫಿ.

0: ಇದುವರೆಗೆ ಸುನಹರಿ ಪಲ್ ಕಾರ್ಯಕ್ರಮ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸಮಯ ಬೆಳಗಿನ 10:53. ಇನ್ನು ಮುಂದೆ 10:55 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. ನಂತರ ಕನ್ನಡ ಅವತರಣಿಕೆಯ ನುವಾ

ದ ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್, ನಿರ್ಮಾಣ ಜ್ಯೋತಿದಾಸ್ ಕೃಷ್ಣಪ್ಪ ಕೆವಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: अगले महीने हम फिर मिलेंगे देशवासियों की अनेक नई उपलब्धियां और प्रेरक प्रयासों के साथ। तब तक के लिए मुझे अनुमति दीजिए, बहुत बहुत धन्यवाद, नमस्कार।
1: मन की बात आकाशवाणी के माध्यम से माननीय प्रधानमंत्री श्री नरेंद्र मोदी अपने मन की बातें साझा कर रहे थे। हम आपको बता दें कि माननीय प्रधानमंत्री के इस प्रसारण के बाद मन की बात के क्षेत्रीय भाषा में अनुवाद का प्रसारण आकाशवाणी और दूरदर्शन के संबद्ध प्रादेशिक केंद्रों से तथा संस्कृत भाषा में अनुवाद का प्रसारण आकाशवाणी दिल्ली के इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और एफएम गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण एफएम रेनबो 102.6 मेगाहर्ट्ज पर किया जाएगा।
2: क्या आप परेशानियों से घिरे हैं? मन भारी है।
3: आकाशवाणी ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
4: ನನ್ನ ಪ್ರಿಯ ದೇಶವಾಸಿಗಳೇ ನಮಸ್ಕಾರ. ನಮ್ಮ ಜೀವನದಲ್ಲಿ ಕೆಲವು ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕ್ಯಾಲೆಂಡರ್ ಅಗತ್ಯವೇ ಇರುವುದಿಲ್ಲ. ಇಂದು ಅಂದರೆ ಜುಲೈ 26 ಅಂತಹದ್ದೇ ಒಂದು ದಿನಾಂಕವಾಗಿದೆ. ಇಂದು ಕಾರ್ಗಿಲ್ ವಿಜಯ ದಿವಸ. ಈ ದಿನ ನಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತದೆ. ಇದು ನಮ್ಮ ವೀರ ಸೈನಿಕರ ಅಸಾಧಾರಣ ಧೈರ್ಯವನ್ನು ನೆನಪಿಗೆ ತರುತ್ತದೆ. ಕಾರ್ಗಿಲಿನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಮತ್ತು ಎಲ್ಲ ರೀತಿಯ ದುರ್ಗಮ ಪರಿಸ್ಥಿತಿಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನು ಭಾರತ ಮಾತೆಗೆ ಸಮರ್ಪಿಸಿದರು. ಇಂದು ಕಾರ್ಗಿಲ್ ವಿಜಯ ದಿವಸದಂದು ನಾನು ಎಲ್ಲ ವೀರ ಸೈನಿಕರಿಗೆ ಮತ್ತು ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತ ತನ್ನ ವೀರರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲದೆ ಹೊಸ ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14 ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು DRDO ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 or 3 ದಿನಗಳ ಹಿಂದೆ ಕುಶಾಕ್ ಕ್ಷಿಪಣಿಯನ್ನು ಸಹ DRDO ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ, ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮ

ನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆಹನಿಯನ್ನೂ ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್ ಸಂದೇಶವು ತುಂಬ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ ಜುಲೈ 4 ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ, ಇನ್ನು ಕೆಲವೆಡೆ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಕೂಡ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಬಳಕೆಯಾಗದ ಬೋರ್ವೆಲ್ಗಳು ಈಗ ಅಂತರ್ಜಲ ಮರುಪೂರಣಕ್ಕೆ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು, ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲ ಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯು ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ ತಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂಥ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು. 1983 ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರೀಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ. ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳೂ ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಒಂದು ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ.

ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕೆಟ್ ಆಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸುದೀರ್ಘ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು. ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿ ನಮ್ಮ ಐವರು ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ. ಕಾಶ್ಮೀರದ ಸಾಂಪ್ರದಾಯಿಕ ಬಗೂಚಾಪೆಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ಬಗೂಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಇಬ್ಬರು ಕುಶಲಕರ್ಮಿಗಳು ಒಂದು ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಝಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು ವಗು ಕರಕುಶಲತೆಯ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡ ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ

ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ವ್ಯಾಪಕ ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1 ಲಕ್ಷ ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ, ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು. ಭಾಡಸ್ ಪ್ರದೇಶದಲ್ಲಿ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು, NCC ಕ್ಯಾಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು, ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ ಒಂದು ಮರ, ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. ಜುಲೈ 12ರಂದು ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ ಸುಮಾರು 60 ವರ್ಷಗಳ ನಂತರ ಭಾರತೀಯ ಬೂದುಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ ರೈತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಬೀಜಗಳನ್ನು ದೂರ ದೂರದವರೆಗೆ ತಲುಪಿಸುತ್ತವೆ. ಅವೇ ಬೀಜಗಳಿಂದ ಕಾಡಿನಲ್ಲಿ ಹೊಸ ಹೊಸ ಮರಗಳು ತಲೆಯೆತ್ತುತ್ತವೆ. ಈ ರೀತಿ ಒಂದು ಹಕ್ಕಿ ಒಂದು ಕಾಡನ್ನು ಪುನಃ ಹಸಿರಿನಿಂದ ನಳನಳಿಸುವಂತೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿನ ಕೆಲವು ವಿಶೇಷ ಸಂದರ್ಭಗಳನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸಲು ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ. ಇಂದು ನೆಟ್ಟ ಒಂದು ಸಣ್ಣ ಸಸಿ ಹಸಿರು, ಶುದ್ಧ ಗಾಳಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸುಂದರ ಭವಿಷ್ಯದ ಪರಂಪರೆಯಾಗಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಇಡೀ ವಿಶ್ವದ ಪರಿಸರಕ್ಕೆ ಭಾರೀ ಸವಾಲೆನಿಸಿದೆ, ಇದೆಲ್ಲ ನಿಮಗೆ ಗೊತ್ತು. ಏಕಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವು ವರ್ಷಗಳ ಕಾಲ ಪ್ರಕೃತಿಗೆ ಹಾನಿಯುಂಟು ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಅತ್ಯಗತ್ಯವಾಗಿದೆ. ಸ್ನೇಹಿತ

ಇತ್ತರೆ ಬಿಹಾರದ ಸೀತಾಮಡಿಯಲ್ಲಿ ಕಸದಿಂದ ರಸ, ವೇಸ್ಟ್ ಟು ವೆಲ್ತ್ ಇದರ ಒಂದು ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ತ್ಯಾಜ್ಯದ ರೀಸೈಕ್ಲಿಂಗ್ ಮಾಡಿ ಅದರಿಂದ ಆಕರ್ಷಕ ಬೆಂಚುಗಳನ್ನು ತಯಾರಿಸಲಾಗುತ್ತದೆ. ಒಂದು ಬೆಂಚು ತಯಾರಾಗಲು ಸುಮಾರು 40 ಕಿಲೋ ಏಕಬಳಕೆ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಇದು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ ಮತ್ತು ಆರಾಮದಾಯಕವಾಗಿರುವ ಜೊತೆಯಲ್ಲಿ ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗುತ್ತದೆ. ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಹೆಚ್ಚಾಗುತ್ತಿದೆ. ಈ ಪ್ರಯತ್ನದಲ್ಲಿ ಸ್ಥಳೀಯ ಘಟಕ ಮತ್ತು ಜಿಲ್ಲಾಡಳಿತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಸೀತಾಮಡಿಯಲ್ಲಿನ ಈ ಉಪಕ್ರಮವು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಎನ್ನುವುದು ಕೇವಲ ಘೋಷಣೆಗಳಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ನಾನು ಗಣೇಶ ಹಬ್ಬದ ಕುರಿತು ಮಾತನಾಡಿದ್ದು ನಿಮಗೆ ನೆನಪಿರಬಹುದು. ನಾವು ನಮ್ಮ ದೇಶದ ಮಣ್ಣಿನಿಂದಲೇ ತಯಾರಿಸಲಾದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಬೇಕು ಎಂದು ನಾನು ಮನವಿ ಮಾಡಿದ್ದೆ. POP ಇಂದ ತಯಾರಿಸಲಾದ ಗಣೇಶ ಮೂರ್ತಿಯಾಗಲಿ ಅಥವಾ ವಿದೇಶದಿಂದ ಬಂದ ಗಣೇಶನ ಪ್ರತಿಮೆಯೇ ಆಗಿರಲಿ, ಅದರ ಬದಲು ನಾವು ನಮ್ಮದೇ ದೇಶದ ಮಣ್ಣಿನಿಂದ ತಯಾರಿಸಲಾದ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ತಿಳಿಯಪಡಿಸಿದ್ದಾರೆ. ತಾವು ನನ್ನ ಈ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ಅವರೆಲ್ಲ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಕೂಡ ಅವರೆಲ್ಲ ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನವು ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪವೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಬಹಳ ಹೆಮ್ಮೆ ಪಡುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ಈಗ ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ವಿಜ್ಞಾನ ಆವಿಷ್ಕಾರ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಜಗತ್ತಿನಲ್ಲಿ ಮನ್ನಣೆ ಗಳಿಸುತ್ತಿರುವ ವ್ಯಕ್ತಿಯಾದರೂ ತಮ್ಮ ಮೂಲ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ವ್ಯಕ್ತಿ ಇವರಾಗಿದ್ದಾರೆ. ಅವಕಾಶ ದೊರೆತಾಗಲೆಲ್ಲ ತಮ್ಮ ಮಣ್ಣನ್ನು ಗೌರವಿಸುವುದನ್ನು ಎಂದಿಗೂ ಮರೆಯದ ಆ ವ್ಯಕ್ತಿಯೇ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲೈಶ್ರಾಮ್. ಇವರ ಹೆಸರು ರೊನಾಲ್ಡೋ, ಆದರೆ ಅವರ ಕೆಲಸ ಖಗೋಳ ಭೌತಶಾಸ್ತ್ರಜ್ಞನದ್ದು. ಇವರು ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯಂಗ್ ಗ್ಯಾಲಕ್ಸಿಗಳ ದೊಡ್ಡ ಸಮೂಹವನ್ನು ಕಂಡುಹಿಡಿದ ತಂಡದ ಭಾಗವಾಗಿದ್ದರು. ಅವರು ಮಾಡಿದ ಕೆಲಸ ಏನೆಂದು ನೀವು ತಿಳಿಯಲು ಬಯಸಬಹುದು. ವಾಸ್ತವದಲ್ಲಿ ಅವರು ಈ ಸಂಪೂರ್ಣ ಕ್ಲಸ್ಟರ್ಗೆ ಮಣಿಪುರದ ಸುಂದರವಾದ ಸರೋವರದ ಲೋಕ್ಟಕ್ ಪ್ರೋಟೋಕ್ಲಸ್ಟರ್ ಎಂದು ಹೆಸರಿಸಿದ್ದಾರೆ. ಲೋಕ್ಟಕ್ ಒಂದು ದೊಡ್ಡ ಸಿಹಿನೀರಿನ ಸರೋವರ. ಲೋಕ್ಟಕ್ ಸರೋವರದಲ್ಲಿರುವ ತೇಲುವ ಫಂಡಿಗಳು ಒಟ್ಟಾಗಿ ಒಂದು ವಿಶಿಷ್ಟ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಸಣ್ಣ ಸಣ್ಣ ದ್ವೀಪಗಳು ವಿಶಾಲ ಸಾಗರದಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿರುವ ಈ ಯಂಗ್ ತಾರಾಗಣಗಳು ಕೂಡ ಒಂದು ದೊಡ್ಡ ರಚನೆಯನ್ನು ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ವಿಶಾಲ ವಿಶ್ವದಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಳಪನ್ನು ಪ್ರಸರಿಸುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹೆಚ್ಚಿಸುವಂಥದ್ದು. ತಮ್ಮ ಸಂಪ್ರದಾಯಗಳೊಂದಿಗೆ ಸಂಪರ್ಕದಲ್ಲಿರುತ್ತಲೇ ಹೊಸ ಎತ್ತರವನ್ನು ತಲುಪಬಹುದು ಎಂಬುದನ್ನು ಇದು ನಮ್ಮ ಯುವ ಜನತೆಗೆ ಕಲಿಸುತ್ತದೆ. ಇವು ನಕ್ಷತ್ರಗಳ ಜಗತ್ತನ್ನು ಪ್ರಜ್ವಲಿಸುವಂತೆ ಮಾಡುವ ಬೇರುಗಳಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೇ ದಿನಗಳ ನಂತರ ಆಗಸ್ಟ್ 7ರಂದು ನಮ್ಮ ದೇಶ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸೋದರ ಸೋದರಿಯರ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತೇವೆ. ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪೂ ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ

ಕತೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ ಸಂರಕ್ಷಿಸುವಲ್ಲಿ ತೊಡಗಿರುವ ಜನರು ಇವರಾಗಿದ್ದಾರೆ. ಈ ದಿನದಂದು ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಸ್ಥಳೀಯರಿಗೆ ಧ್ವನಿಯಾಗುವ, ಅವರನ್ನು ಪ್ರೋತ್ಸಾಹಿಸುವ ವೋಕಲ್ ಫಾರ್ ಲೋಕಲ್ ಮನೋಭಾವವನ್ನು ಮತ್ತಷ್ಟು ಬಲಪಡಿಸೋಣ. ಸ್ನೇಹಿತರೆ, ದೇಶದಲ್ಲಿ ಈಗ ಕೈಮಗ್ಗಕ್ಕೆ ನೀಡಲಾಗುತ್ತಿರುವ ಉತ್ತೇಜನದಿಂದಾಗಿ ಹೆಚ್ಚಿನ ಜನರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದೆ. ಪೋಚಂಪಲ್ಲಿಯಿಂದ ಪಾಟ್ನಾ ಮತ್ತು ಖುತಂಪಲ್ಲಿಯಿಂದ ಕಚ್ವರೆಗೂ ಇದರ ಹಲವು ಉದಾಹರಣೆಗಳು ಕಾಣಸಿಗುತ್ತವೆ. ಇಂದು ಕೈಮಗ್ಗದ ನಮ್ಮ ಹೆಮ್ಮೆಯ ಸಂಪ್ರದಾಯಕ್ಕೆ ಹೊಸ ಶಕ್ತಿ ಮತ್ತು ಗುರುತು ನೀಡುತ್ತಿರುವ ಹಲವು ವ್ಯಕ್ತಿಗಳು ಮತ್ತು ಸಮೂಹಗಳಿವೆ. ಕೆಲವು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ ಮತ್ತೆ ಕೆಲವು ಮಹಿಳಾ ನೇಕಾರರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವರು ಕೇರಳದ ಸಾಂಪ್ರದಾಯಿಕ ಕಸಾವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದು ನಮ್ಮ ತಾಯಂದಿರು ಮತ್ತು ಸೋದರಿಯರಿಗೆ ಉದ್ಯೋಗವನ್ನೂ ಒದಗಿಸುತ್ತಿದೆ. ಸ್ನೇಹಿತರೆ, ನಾನು ವಿಶೇಷವಾಗಿ ಉಲ್ಲೇಖಿಸಲು ಬಯಸುವ ಮತ್ತೊಂದು ವಿಷಯವಿದೆ. ಅದೇ ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ ಬಹಳ ಪ್ರೀತಿಪಾತ್ರವಾಗಿತ್ತೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಸ್ವಲ್ಪ ಖಾದಿ, ಸ್ವಲ್ಪ ಕೈಮಗ್ಗ, ಕೆಲವು ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ನಾನು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತದಲ್ಲಿ ಎಷ್ಟು ವಿಧದ ಸಂಗೀತ ವಾದ್ಯಗಳಿವೆ ಎಂದು ನಿಮ್ಮನ್ನು ನಾನು ಕೇಳಿದರೆ ನೀವು ಆಲೋಚನೆ ಮಾಡತೊಡಗುತ್ತೀರಿ. ಏಕೆಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗೀತ ವಾದ್ಯಗಳಿವೆ ಮತ್ತು ಅವುಗಳೊಂದಿಗೆ ಬೆಸೆದುಕೊಂಡಿರುವ ಸಂಪ್ರದಾಯಗಳೂ ಇವೆ. ಇದೇ ರೀತಿಯ ಒಂದು ವಾದ್ಯ ತ್ರಿಪುರಾದ ಚೌಂಗ್ ಫ್ರೆಂಗ್. ಇದು ಅಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ಬಿದಿರಿನಿಂದ ತಯಾರಿಸಿದ ಈ ವಾದ್ಯಯಂತ್ರದಲ್ಲಿ 3 ತಂತಿಗಳು ಇರುತ್ತವೆ. ಇದರಿಂದ ಹೊರಡುವ ರಾಗ ಸುಮಧುರವಾಗಿರುತ್ತದೆ. ಇದು ಸರೋದ್ ಸ್ವರವನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ. ಆದರೆ ಕೆಲವು ಕಾರಣಗಳಿಂದಾಗಿ ಯುವ ಜನತೆಯಲ್ಲಿ ಇದರ ಜನಪ್ರಿಯತೆ ಸ್ವಲ್ಪ ಕಡಿಮೆಯಾಗತೊಡಗಿತ್ತು. ಆಗ ಸೂರಜ್ ಕುಮಾರ್ ದೇವ್ ವರ್ಮಾ ಅವರು ಇದನ್ನು ಪುನಃ ಜನಪ್ರಿಯಗೊಳಿಸುವ ಸಂಕಲ್ಪವನ್ನು ಕೈಗೊಂಡರು. ಇಂದು ಅವರ ಪ್ರಯತ್ನ ಫಲ ಕೊಡುತ್ತಿದೆ. ಅವರು ಚೌಂಗ್ ಫ್ರೆಂಗ್ ಜೊತೆಯಲ್ಲಿಯೇ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಯಂತ್ರಗಳನ್ನು ಕೂಡ ನುಡಿಸುತ್ತಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಕಾಕ್ ಬೊರೋಕ್ ಫೋಕ್ ಸಾಂಗ್ಸ್, ಬೌಲ್ ಸಾಂಗ್ಸ್, ಬಂಗಾಲಿ ಫೋಕ್ ಅವರಿಗೆ ಬಹಳ ಇಷ್ಟವಾಗುತ್ತವೆ. ಈಗ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ ಕೇಳಬಯಸುತ್ತೇನೆ. ಈ ಸಂಗೀತವನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.

ಸ್ನೇಹಿತರೆ, ಇದನ್ನು ಆಲಿಸಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂಬ ವಿಶ್ವಾಸ ನನಗಿದೆ. ನನಗೆ ದೇವವರ್ಮ ಅವರ ಬಗ್ಗೆ ಬಹಳ ಹೆಮ್ಮೆಯಿದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಬಹಳ ಶ್ಲಾಘನೀಯ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಪ್ರಯತ್ನವು ಖಂಡಿತವಾಗಿಯೂ ಇತರರನ್ನು ಸಾಂಪ್ರದಾಯಿಕ ಭಾರತೀಯ ಸಂಗೀತದೊಂದಿಗೆ ಸಂಪರ್ಕಿಸುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾಳೆ ಅಂದರೆ ಜುಲೈ 27ರಂದು ಭಾರತರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು. ಅವರು ಮಕ್ಕಳು ಮತ್ತು ಯುವಕರು ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿಸಿದರು. ಪ್ರಾಸಂಗಿಕವಾಗಿ ಈ ವಾರ ನಾವು ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಮ್ಮ ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಶಾಲಾ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನವನ್ನು ನೀಡುತ್ತಾರೆ. ಗುರು ಪೂರ್ಣಿಮೆಯು ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲ ಶಿಕ್ಷಕರು ಮತ್ತು

0: ಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ. ಸ್ನೇಹಿತರೆ, ಕೆಲವೇ ವಾರಗಳ ನಂತರ ನಾವು ನಮ್ಮ ಸ್ವಾತಂತ್ರ್ಯದ ಮಹಾ ಉತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ದಿನ. ಇದು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದಂತಹ ಅಸಂಖ್ಯಾತ ವೀರರನ್ನು ಸ್ಮರಿಸುವಂತಹ ದಿನವಾಗಿದೆ. ಅವರ ತ್ಯಾಗ ಮತ್ತು ಸಮರ್ಪಣೆಯ ಕಾರಣದಿಂದಾಗಿಯೇ ಇಂದು ನಮ್ಮ ಕೈಗಳಲ್ಲಿ ತ್ರಿವರ್ಣ ಧ್ವಜವಿದೆ. ಈ ತ್ರಿವರ್ಣ ಧ್ವಜದಲ್ಲಿ ನಮ್ಮ ಸಂವಿಧಾನದ ಆದರ್ಶಗಳುಂಟು. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಲ್ಲಿ ಮನೆಮನೆಯಲ್ಲೂ ಕೈಗೊಂಡ ಹರ್ ಘರ್ ತಿರಂಗ ತ್ರಿವರ್ಣ ಧ್ವಜ ಅಭಿಯಾನವು ಇಡೀ ದೇಶವನ್ನು ಒಂದು ಅದ್ಭುತ ಅನುಭೂತಿಯಲ್ಲಿ ಒಗ್ಗೂಡಿಸಿದೆ. ಪ್ರತಿ ಮನೆ ಪ್ರತಿ ಗಲ್ಲಿಯಲ್ಲಿ ತ್ರಿವರ್ಣ ಧ್ವಜದ ಹಬ್ಬ ಗೋಚರಿಸುತ್ತದೆ. ಈ ವರ್ಷವೂ ಸಹ ನಾವು ಮನೆ ಮನೆಯಲ್ಲೂ ಹರ್ ಘರ್ ತಿರಂಗ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸಗಳೊಂದಿಗೆ ಮುಂದುವರಿಸಬೇಕು. ನಮ್ಮ ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು. ಸ್ನೇಹಿತರೆ, ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಮೊದಲು ನೀವು ನನಗೆ ಬಹಳಷ್ಟು ವಿಚಾರಗಳನ್ನು ಮತ್ತು ಸಲಹೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷ ಕೂಡ ನೀವು ನಿಮ್ಮ ಚಿಂತನೆಗಳನ್ನು ಮೈ ಗೌ ಈ ವೇದಿಕೆಯಲ್ಲಿ ಖಂಡಿತವಾಗಿಯೂ ನನ್ನೊಂದಿಗೆ ಹಂಚಿಕೊಳ್ಳಿ. ನಾನು ನಿಮ್ಮ ಸಲಹೆಗಳಿಗಾಗಿ ಎದುರು ನೋಡುತ್ತಿರುತ್ತೇನೆ. ಸ್ನೇಹಿತರೆ, ಇಂದಿನ ಮನ್ ಕಿ ಬಾತ್ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ದೇಶ ಬಾಂಧವರ ಅನೇಕ ಹೊಸ ಹೊಸ ಸಾಧನೆಗಳು ಮತ್ತು ಸ್ಫೂರ್ತಿದಾಯಕ ಪ್ರಯತ್ನಗಳೊಂದಿಗೆ ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನನಗೆ ಅನುಮತಿಯನ್ನು ನೀಡಿ ಅನೇಕಾನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳಿದಿರಿ. ಕನ್ನಡಕ್ಕೆ ಅನುವಾದಿಸಿದವರು ರಾಧಾಪ್ರಸಾದ್ ಮತ್ತು ಕೆ ಸತ್ಯಪ್ರಸಾದ್. ನಿರೂಪಣೆ ಹಾಗೂ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ಕೆವಿ ಕೃಷ್ಣಪ್ಪ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ, ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮರುಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದು ಕಾರ್ಗಿಲ್ ವಿಜಯ ದಿನ. ನಮ್ಮ ಸೈನಿಕರ ಅಸಾಧಾರಣ ಧೈರ್ಯ ಹಾಗೂ ಶೌರ್ಯವನ್ನು ಕಾರ್ಗಿಲ್ ವಿಜಯ್ ದಿವಸ್ ನೆನಪಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ನ 136ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಗಿಲ್ನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಹಾಗೂ ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು ಎಂದರು. ಕಾರ್ಗಿಲ್ ವಿಜಯ್ ದಿವಸ್ದಂದು ಎಲ್ಲ ವೀರ ಸೈನಿಕರಿಗೆ ಹಾಗೂ ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಇಂದು ಭಾರತವು ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯವನ್ನು ನಿರಂತರಿಸುತ್ತಿದೆ ಎಂದರು. ಕಾರ್ಗಿಲ್ ವಿಜಯ ದಿನದ ಹಿನ್ನೆಲೆ ಕಾರ್ಗಿಲ್ ಯುದ್ಧದ ಅಮರ ವೀರರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ದೇಶ ಕಾಯುವ ಸೈನಿಕರ ತ್ಯಾಗ ಹಾಗೂ ಸೇವೆಯು ಸದಾ ಸ್ಮರಣೀಯ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಕಾರ್ಗಿಲ್ ವಿಜಯ್ ದಿವಸದ ಅಂಗವಾಗಿ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಕಾರ್ಗಿಲ್ ಸ್ತೂಪದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರು, ವಿವಿಧ ಶಾಲಾ ವಿದ್ಯಾರ್ಥಿಗಳು ಹುತಾತ್ಮ ವೀರಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ರೈಲ್ವೆ ಇಲಾಖೆ ಅಧೀನದ ರೈಲುಗಳಲ್ಲಿ ಬಯೋ ಟಾಯ್ಲೆಟ್ ಪರಿಚಯಿಸಿರುವ ಹಿನ್ನೆಲೆ ಸ್ವಚ್ಛತೆ ಹಾಗೂ ನೈರ್ಮಲ್ಯದಲ್ಲಿ ಗಮನಾರ್ಹ ಸುಧಾರಣೆಯಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಬೆಂಗಳೂರು ವಿಭಾಗೀಯ ರೈಲ್ವೆ ಕಚೇರಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಜಂಟಿ ಅಧ್ಯಕ್ಷತೆಯಲ್ಲಿ ಜರುಗಿದ ರೈಲ್ವೆ ಭೂಮಿ ಹಾಗೂ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಘನತ್ಯಾಜ್ಯ ನಿರ್ವಹಣೆ ಕುರಿತ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು.

0: ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಇಲಾಖೆಗಳ ನಡುವೆ ಪರಸ್ಪರ ಸಮನ್ವಯ ಅಗತ್ಯ ಎಂದರು. ಬೆಂಗಳೂರಿನಲ್ಲಿ ತ್ಯಾಜ್ಯ ಮುಕ್ತತೆ ಉದ್ದೇಶದಿಂದ ಆಗಸ್ಟ್ 1ರಿಂದ 1 ತಿಂಗಳ ಕಾಲ ಸ್ವಚ್ಛತಾ ಅಭಿಯಾನ ಆರಂಭಿಸಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಹೊಸಪೇಟೆ ನ್ಯಾಯಾಲಯದ ಆವರಣದಲ್ಲಿ ನೂತನ ವಿಜಯನಗರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಪ್ರದೀಪ್ ಸಿಂಗ್ ಯರೂರ್ ಉದ್ಘಾಟಿಸಿದರು. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ರೈತರು ಹೆಸರು ನೋಂದಾಯಿಸಲು ಈ ತಿಂಗಳ 31 ಕೊನೆಯ ದಿನವಾಗಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಬೀದರ್ ಜಿಲ್ಲೆಯ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 940,423 ಅರ್ಜಿಗಳು ಸ್ವೀಕೃತಗೊಂಡಿವೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಸಮಯ ಆಗಿದೆ 12:05:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವಾದಂತಹ ಸ್ವಾಗತ. ಇವತ್ತು ಒಂದು ವಿಶೇಷ ದಿನ ಅಂತಾನೆ ಹೇಳಬಹುದು. ಯಾಕೆ ಅಂತೀರಾ? ನಮ್ಮ ಜೊತೆಗಿರುವಂತಹ ಕಲಾವಿದೆ ಈ ದಿನವನ್ನ ವಿಶೇಷ ಮಾಡಿದ್ದಾರೆ. ಡಾಕ್ಟರ್ TS ಸತ್ಯವತಿ. ಸಂಗೀತ ಪ್ರಪಂಚದಲ್ಲಿ ಸುಪರಿಚಿತವಾದಂತ ಹೆಸರು ಇದು. ಎಷ್ಟು ಜನ ಶಿಷ್ಯರನ್ನ ತರಬೇತಿಗೊಳಿಸಿದ್ದಾರೆ ಅನ್ನೋದು ಬಹುಶಃ ಸಂಖ್ಯೆಗೆ ಸಿಲುಕಲಾರದ್ದು ಅಂತ ಅನ್ಸುತ್ತೆ. ಸಂಸ್ಕೃತ ವಿಷಯ ಇರಬಹುದು, ಸಾಹಿತ್ಯಿಕ ವಿಷಯ ಇರಬಹುದು, ಸಂಗೀತದ ವಿಷಯ ಇರಬಹುದು, ಉಪನ್ಯಾಸ ಇರಬಹುದು, ಭಕ್ತಿ ಸಂಗೀತದ ವಿಷಯ ಇರಬಹುದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಛಾಪು ಮೂಡಿಸಿರುವಂತಹ ಈ ಕಲಾವಿದೆಗೆ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ.
2: ತುಂಬಾ ಧನ್ಯವಾದಗಳು.
1: ಈ 2025 ಅಕಾಡೆಮಿ ಪ್ರಶಸ್ತಿ ಬಂದಿರೋದು ಆಶ್ಚರ್ಯ ಅಂತೇನು ಅನ್ಸಲ್ಲ, ಯಾಕಂದ್ರೆ ನೀವು ಅಷ್ಟು ದೊಡ್ಡ ಕಲಾವಿದೆ ವಾಗ್ಮಿ ಕೂಡ. ನೀವು ನಿಮ್ಮ ಉಪನ್ಯಾಸಗಳನ್ನ ಕೇಳದೆ ಇರೋರೇ ಇಲ್ಲ ಅನ್ಸುತ್ತೆ ಕರ್ನಾಟಕದಲ್ಲಿ ಬಹುಶಃ. ಈ ಒಂದು ಪಯಣ ಆರಂಭ ಆಗೋದಕ್ಕೆ ಒಂದು ಬುನಾದಿ ಇರ್ಬೇಕಲ್ವಾ? ಆ ಬುನಾದಿ ಆರಂಭ ಆಗಿದ್ದು ನಿಮ್ಮ ತಾಯಿಯಿಂದ ಅಂತ ನಾವು ಕೇಳ್ತಾ ಇರ್ತೀವಿ, ಅದ್ರ ಬಗ್ಗೆ ಒಂದ್ಸೂರ್ ಹೇಳ್ತೀರಾ?
2: ಸತ್ಯವಾದ ಮಾತು. ನಮ್ಮ ಮನೆಯಲ್ಲಿ ನಾವು 4 ಜನ ಮಕ್ಕಳು, ಹಿರಿಯ ಅಕ್ಕಂದ್ರಿಬ್ರು ಒಳ್ಳೆ ಸಂಗೀತಗಾರ್ತಿಯರು, ಹೆಸರು ಕೇಳೇ ಇರ್ತೀರಾ. ವಸಂತ, ಮಾಧವಿ ಮತ್ತು ವಸುಂಧರ. ನನ್ನ ಅಣ್ಣ ಕೂಡ ನರಸಿಂಹಸ್ವಾಮಿ ಅಂತ, ಅವನಿವ ಅಮೆರಿಕದಲ್ಲಿದ್ದಾನೆ. ಅವನು ಇವತ್ತಿಗೂ ಹಾಡ್ತಾನೆ. ಸಂಗೀತ ತುಂಬಾ ಪ್ರೀತಿ, ಮತ್ತೆ ತಾನು ಹಾಡುಗಾರ ಸ್ವತಃ. ನಾನು ಕೊನೆಯವಳು. ನಮ್ಮ 4 ಜನಕ್ಕೂ ಸಂಗೀತ ಮತ್ತು ಸಾಹಿತ್ಯ ಸಮವಾಗಿ ಹುಟ್ಟಿದ ದಿನದಿಂದಲೇ ಅಂತ ಬೇಕಾದರೂ ಅನ್ಕೋಬಹುದು ನನ್ನ ಮಟ್ಟಿಗೆ. ಏಕೆಂದ್ರೆ ನನಗೆ ಮತ್ತು ನನ್ನ ಅಕ್ಕಂದಿರಿಗೆ ಸಾಕಷ್ಟು ವಯಸ್ಸಿನ ಅಂತರ ಕೂಡ ಇರೋದ್ರಿಂದ ಹುಟ್ಟು ಹಾಕಿ ಬೆಳೆಸಿ ಕಡ್ಡಾಯವಾಗಿ ನಾವು ಅದನ್ನು ಮಾಡಲೇಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದು ಅಮ್ಮ. ಅದು ಹೇಗೆ ಅಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ಬೆಳಗ್ಗೆ 4:30 ಹೇಳಬೇಕು ನಿನಗಿಷ್ಟ ಕೊಟ್ಟಿದ್ದು ಒಪ್ಪಿಸ್ಬೇಕದನ್ನ, ಆ ರಾಗ ಹಾಡಬೇಕು, ಹೀಗೆ ಅವರದ್ದು ಒಂದು ತರಬೇತಿ. ಮತ್ತೆ ಆಗ್ಲೇ ಕಾಲದಲ್ಲಿ ಏನೇನು ನಮ್ಮ ಪತ್ರಿಕೆಗಳು ಬರ್ತಾ ಇತ್ತು, ಪುಸ್ತಕಗಳು ಬರ್ತಾ ಇದ್ವು, ಮಾಸಿಕಗಳು, ಅದೆಲ್ಲ ಮನೆಗೆ ಬೀಳ್ತಾ ಇತ್ತು.
1: ಓದ್ಬೇಕು,
2: ಓದಲೇಬೇಕು. ಮತ್ತೆ ಅದರ ಬಗ್ಗೆ ಒಂದಿಷ್ಟು ವಿಮರ್ಶೆ, ಚರ್ಚೆ ಎಲ್ಲ ಮನೆಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಡೆಯೋದು. ವಾರಕ್ಕೊಂದು ಸಲ ಅವರು ಕೊಟ್ಟಂತಹ ವಿಷಯವನ್ನ ಕುರಿತು ಒಂದೊಂದು ಪುಟದ, ಎರಡೆರಡು ಪುಟದ, ನಮ್ಮ ನಮ್ಮ ಸ್ವಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ಲೇಖನ ಬರಿಬೇಕು. ಅದಕ್ಕೆ ಅಂಕ ಕೂಡ ಕೊಡೋರು ಸಾಯಂಕಾಲದ ಹೊತ್ತಿಗೆ.
1: ಅಲ್ಲ, ನಿಜವಾಗ್ಲೂ ಮನೆಯ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರುವು.
2: ಹೌದು, ಇದನ್ನ ನಾನು ಎಲ್ಲ ಕಡೆಯಲ್ಲೂ ಹೇಳಿರ್ತೇನೆ. ಯಾಕಂದ್ರೆ ಅಂಥದ್ದೊಂದು ಇಲ್ಲದೆ ಇದ್ರೆ ನಾವು ಹೇಗೆ ಏನನ್ನಾದರೂ ಮಾಡೋದಕ್ಕೆ ಸಾಧ್ಯ? ಯಾವ ಮಕ್ಕಳಿಗೂ ಆ ವಯಸ್ಸಿನಲ್ಲಿ ಸ್ವಯಂ ಪ್ರೇರಿತರಾಗಿ ಏನೋ ಒಂದು ಮಾಡಿಬಿಡ್ಬೇಕು ಅನ್ನೋಂಥದ್ದು ಇರಲ್ಲ. ಏನೋ ಒಂದು ಇನ್ಸೆಂಟಿವ್ ಬೇಕಾಗತ್ತೆ ಒಂದು ಅವ್ರನ್ನ ಆಕರ್ಷಿಸೋದಕ್ಕೆ. ಹಾಗೆ ಒಂದು ಸ್ಕೂಲ್ನಲ್ಲಾಗ್ಲಿ, ಯಾವುದೇ ಸ್ಪರ್ಧೆ, ಅದು ಡಿಬೇಟ್ ಆಗಬಹುದು ಅಥವಾ ಚರ್ಚಾ ಸ್ಪರ್ಧೆ, ಇದು ಯಾವುದೇ ಆಗ್ಬೋದು, ಲೇಖನ ಸ್ಪರ್ಧೆ ಆಗ್ಬೋದು, ಅದಕ್ಕೆ ಕಳಿಸ್ಬಿಡೋರು. ಹೋಗಲೇಬೇಕು, ಅವರು ಒಂದಷ್ಟು ಪಾಯಿಂಟ್ಸ್ ಹಾಕೋರು. ಮುಂದೆ ಮುಂದೆ ಮುಂದೆ ನನಗಿದಾಗಲ್ಲ, ನಿಮ್ಮ ಟೀಚರ್ನ ಕೇಳು ಅಂತ ಹೇಳಿ ನಮ್ಮ ಟೀಚರ್ಗಳ ಹತ್ರ ಹಾಕಿಸ್ಕೊಂಡು ಹೋಗಿ ಫಸ್ಟ್ ಪ್ರೈಸ್, ಅದು ಬರಲೇಬೇಕು.

0: ರೀತಿಯಾದಂಥ ಒಂದು ಒತ್ತಾಸೆ. ತಗೊಂಡು ಬಂದರೆ ಪ್ರೈಸು ಮನೇಲಿ ಹಬ್ಬ, ಒಂದು ಸಿಹಿ ಮಾಡಲೇಬೇಕು, ಗೆಳೆಯರನ್ನ ಕರೆದು ಎಲ್ಲರಿಗೂ ಕೊಟ್ಟು ಸಂತೋಷ ಪಡಬೇಕು.
1: ಈಗಿನ ದಿನಗಳಲ್ಲಿ ನಾವಿದನ್ನ ಯೋಚನೆ ಮಾಡುವಾಗ ಪಿಯರ್ ಪ್ರೆಷರ್ ಅಂತ ಹೇಳ್ತಾರೆ.
0: ಕರೆಕ್ಟ್.
1: ಆದ್ರೆ ಈ ಪಿಯರ್ ಪ್ರೆಷರ್ ಅನ್ನೋದಕ್ಕಿಂತ ಇದು ಒಂದು ಒತ್ತಾಸೆ ಉತ್ತೇಜನ ಇದ್ರೆ ಮಕ್ಕಳು ಮುಂದುವರ್ಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ನಿಜವಾದ ಸಾಕ್ಷಿ.
0: ಹೌದು, ಬಲವಂತವಾಗಿ ಏನನ್ನು ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ಪ್ರೀತಿಯಿಂದ ಮಾಡುವ ಹಾಗೆ ಒಂದು ವಾತಾವರಣ ನಿರ್ಮಾಣ ಮಾಡೋದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಕೆಲವರಿಗೆ ಮಾತ್ರ ಅದಿರುತ್ತೆ, ಅವರಿಗೆ ಅದು ತುಂಬ ಉತ್ಕಟವಾಗಿ ಬೇಕು ಅಂತ ಆಗಬೇಕು ತಂದೆ ತಾಯಂದ್ರಿಗೆ. ಆದರೆ ಹೇಗೆ ಹೇಗೋ ಮಾಡಿದ್ರೆ ಮಕ್ಕಳಿಗೆ ಅದು ತುಂಬ ಒತ್ತಡನೂ ಆಗಬಹುದು, ಮತ್ತು ಅವರದನ್ನು ಬಿಟ್ಟು ತೀರ ತದ್ವಿರುದ್ಧವಾಗೂ ಹೋಗುವಂಥದ್ದೇ ಇದೆ ಎಷ್ಟೋ ಸಲ. ಹಾಗಾಗಿ ಅವರಿಗೆ ಇಷ್ಟವಾಗುವಂಥದ್ದನ್ನೂ ಮಾಡ್ತಾ ನೀ ಮಾಡ್ತಾ ಇರೋದು ಚೆನ್ನಾಗಿದೆ, ಬೆಂತಟ್ಟಬೇಕು, ಪ್ರೋತ್ಸಾಹ ಬೇಕು. ಕೇವಲ ಬಯ್ಯೋದಲ್ಲ, ಒಂದು ಏನೋ ಒಂದು ಸಣ್ಣ ಒಂದು ಬಹುಮಾನ ತಂತು ಅಂದರೆ ಅದು ಫಸ್ಟ್ ಪ್ರೈಸೇ ಆಗಬೇಕು ಅಂತಿಲ್ಲ, ಎಲ್ಲ ಒಂದ್ ಕಡೆ ಮೂರನೇ ಪ್ರೈಸು ಬರುತ್ತೆ, ಬಹುಮಾನ ಬಂದಿರುತ್ತೆ ಆ ಕಾಲ.
1: ಈಗ ನೀವು ಹೇಳ್ತಾ ಇದ್ರಿ ನಿಮ್ ತಾಯಿ ಬಗ್ಗೆ ಹೇಳುವಾಗ, ಒಂದ್ ನಾಲ್ಕು ಸಾಲು ಫಸ್ಟ್ ಒಂದ್ ಫೋರ್ ಸ್ಟೆಪ್ಸ್ ಹೇಳ್ಕೊಟ್ಬಿಟ್ಟು ಅದಾದ್ಮೇಲೆ ಉಳಿದಿದ್ದಿನ ನಿಮ್ ಟೀಚರ್ ಹತ್ರ ಹೇಳಿಸ್ಕೊ ಅಂತ ನನಗೆ ಗೊತ್ತಿಲ್ಲ. ಈ ಒಂದು ಗೈಡೆನ್ಸ್ ಇದೆಯಲ್ಲ ಈ ಜೊತೆಗೆ ನಿಲ್ಲುವಂಥದ್ದು, ಅದು ಪೋಷಕರ ಜೊತೆಗೆ ನಿಂತಾಗ ಪಿಯರ್ ಪ್ರೆಷರ್ ಅನ್ನಿಸ್ಕೊಳ್ಳಲ್ಲ.
0: ಆಗೋಲ್ಲ, ಹಲವಂ ಬಲ್ಲವರಿಂದ ಕಲಿತು
1: ನಿಜ.
0: ಯಾರ್ಯಾರ ಹತ್ರ ಏನೇನು ಒಳ್ಳೇದಿದೆ ಕಳಿಸೋರು ಅವ್ರ ಹತ್ರ, ಅದು ಅವರು ತುಂಬಾ ಬುದ್ಧಿವಂತರು, ಅದನ್ನ ಅವ್ರ ಹತ್ರ ತಿಳ್ಕೊಂಡು ಬಾ. ಇದು ತುಂಬಾ ತುಂಬಾ ಕೆಲಸ ಮಾಡಿದೆ ಅದು. ಇವತ್ತು ಏನೇನು ನಾವು ನಾಲ್ಕು ಜನ, ನಾನು ಅಂತ ಮಾತ್ರ ಅಲ್ಲ, ನಾವು ನಾಲ್ಕು ಜನ ಇವತ್ತು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನನ್ನ ಸಾಧನೆ ಅಂತ ಮಾಡಿದ್ದೇವೆ ಅದರಲ್ಲಿ 99.9% ಅವ್ರಿಗೆ ಹೋಗ್ಬೇಕಾಗತ್ತೆ.
1: ತಂದೆ ತಾಯಿಯ ಅಷ್ಟೇ ಪ್ರಾಧಾನ್ಯತೆ ಬಹುಶಃ ನಿಮಗೆ ಕೊಟ್ಟವರು ಅಂತಂದ್ರೆ ನಿಮ್ಮ ಗುರುಗಳು ಅಂತ ಹೇಳ್ಬೋದು.
0: ಅದು ನಂತರದ ದಿನಗಳಲ್ಲಿ, ಆರಂಭದಲ್ಲಿ ಅಮ್ಮ, ಆಮೇಲೆ ಸರಿಯಾದ ಗುರುಗಳನ್ನ ಹಿಡಿದು. ಯಾಕೆಂದ್ರೆ ಮನೆಯಲ್ಲಿಯೇ ಇಬ್ಬರು ಅಕ್ಕಂದ್ರೆ ನನಗೆ ಗುರುಗಳು, ವಿದ್ವತ್ತು ಫಸ್ಟ್ ರ್ಯಾಂಕ್ ಬಂತು, ಅಲ್ಲಿಯವರೆಗೂ ಪಾಠ ಎಲ್ಲ ಅಲ್ಲೇನೆ, ಹೊರಗಡೆ ಹೋಗಿದ್ದೇ ಇಲ್ಲ.
1: ಓಕೆ.
0: ಅದಾಗಿ ನನಗೆ ಒಂದು ರಾಷ್ಟ್ರೀಯ ಇದು ಸಾಂಸ್ಕೃತಿಕ ವಿದ್ಯಾರ್ಥಿ ವೇತನ, ನ್ಯಾಷನಲ್ ಕಲ್ಚರಲ್ ಸ್ಕಾಲರ್ಶಿಪ್, ಅದಕ್ಕೆ ಅಪ್ಲೈ ಮಾಡಿದಾಗ ಬಂದ್ಬಿಡ್ತದು. ಆಗ ನಾನು ಎಂ ಎ ಇನ್ನೂ ಸೇರ್ತಾ ಇದ್ದೆ. ಆಗ ಮೇಷ್ಟ್ರು ಶ್ರೀಕಂಠನ್ ಅವರು, ಅವ್ರ ಹತ್ರ ನಾನು ಕೇಳಿಕೊಂಡು ತಮ್ಮ ಹತ್ರ ಕಲಿಬೇಕು ಅಂತ. ಯಾಕೆಂದ್ರೆ ಆಕಾಶವಾಣಿಯಲ್ಲಿ ಅವರು ಗುರುಗಳಾಗದೇ ಇರೋರೇ ಇಲ್ಲ ಅನ್ಸುತ್ತೆ.
1: ಗಾನವಿಹಾರದ ಮೂಲಕ
0: ಎಲ್ಲರೂ ಸಂಗೀತದ ವಿದ್ಯಾರ್ಥಿಗಳೆಲ್ಲ ಅವರ ವಿದ್ಯಾರ್ಥಿಗಳೇ ಪರೋಕ್ಷವಾಗಿ. ನನಗೆ ಪ್ರತ್ಯಕ್ಷವಾಗಿ ಅವ್ರ ಹತ್ರ ಕಲಿಬೇಕು ಅನ್ನೋ ಅಪೇಕ್ಷೆ ಬಹಳ ದಿನಗಳಿಂದ ಇತ್ತು. ಹೊರಗೆ ಹೋಗೋದೇ ಆದರೆ ಅದು ಶ್ರೀಕಂಠನ್ ಮೇಷ್ಟ್ರೇ ಆಗಬೇಕು ಅಂತ. ಹಾಗಾಗಿ ಹೋಗಿ ನಮ್ಮ ತಾಯಿಯವ್ರ ಜೊತೆಯಲ್ಲಿ ಕೇಳಿದೆ, ಅವರು ಬಹಳ ಸಂತೋಷದಿಂದ ಒಪ್ಕೊಂಡ್ರು. ಅಷ್ಟೊತ್ತಿಗೆ ನನಗೆ ವಿದ್ವತ್ ಆಗಿತ್ತು, ತುಂಬಾ ಸಂತೋಷ, ಅವರು ಹೇಳ್ಕೊಡ್ತೀನಿ ಅಂತ ಒಪ್ಕೊಂಡ್ರು. ಅಲ್ಲಿಂದ ಮುಂದಕ್ಕೆ ಅವರ ಕೊನೆಯ ದಿನಗಳವರೆಗೂ ವಿದ್ಯಾರ್ಥಿನಿಯಾಗಿ ಮುಂದುವರೆದ್ನಲ್ಲ, ನನ್ನ ಸೌಭಾಗ್ಯ ಅದು.
1: ಆ ಒಂದು ದಾಸರ ಸಾಹಿತ್ಯ, ಭಕ್ತಿ ಸಂಗೀತ ನಿಮ್ಮ ಧ್ವನಿಯಲ್ಲಿ, ಅದ್ರ ಬಗ್ಗೆ ಕೇಳೋದೇ ಒಂದು,
0: ಅದಕ್ಕೂ ಗುರುಗಳೇ ಕಾರಣ. ಅವ್ರದ್ದು ಎಷ್ಟು ದೇವರ ನಾಮಗಳಿಗೆ ರಾಗ ಹಾಕಿದ್ದಾರೆ, ಸುಮಾರು ಜನಕ್ಕೆ ಅವರು ಯಾವ ಯಾವ ದೇವರ ನಾಮಗಳಿಗೆ ಅವರು ರಾಗ ಹಾಕಿದ್ದು ಅಂತ ಗೊತ್ತಿಲ್ಲದೆ ಇರಬಹುದು. ನಾರಾಯಣನನ್ನ ಅದು ಅತ್ಯಂತ ಪ್ರಸಿದ್ಧವಾದ್ದು, ಶುದ್ಧನ್ಯಾಸಿ ರಾಗ ಅದು ಮೇಷ್ಟ್ರ ಹಾಕಿರೋದು, ಅದು ಪ್ರಖ್ಯಾತಿಗೆ ಬಂದದ್ದು ಎಂ ಎಸ್ ಅಮ್ಮ ಅವರ ಮೂಲಕ. ತುಂಬಾ ಜನ ಅಂದ್ಕೊಂಡಿದ್ದಾರೆ ಅವರು ಹಾಕಿದ್ದಾರೆ ಅಥವಾ ಅವರಿಗೆ ಬೇರೆ ಯಾರೋ ಹಾಕಿಕೊಟ್ಟಿದ್ದಾರೆ ಅಂತ, ಆದರೆ ಅದನ್ನ ಆ ರಾಗ ಹಾಕಿದ್ದು ಗುರುಗಳು.
1: ಆರ್ ಕೆ ಶ್ರೀಕಂಠನ್ ಅವರು ಒಮ್ಮೆ ಆಕಾಶವಾಣಿ ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ಹೇಗೆ ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ಒಮ್ಮೆ ಬಂದು ಇವ್ರ ಹತ್ರ
0: ಕಲ್ತಿದ್ದಾರೆ
1: ಅಂತ.
0: ಹೌದು ಹೌದು, ಅದೊಂದೇ ಅಲ್ಲ, ಇನ್ನೊಂದು ಎರಡ್ ನಾಲ್ಕು ದೇವರ ನಾಮಗಳನ್ನ ಕಲ್ತಿದ್ದಾರೆ ಅವರು. ಗುರುಗಳಿಗೆ ಅದೊಂದು ವಿಶೇಷವಾದ ಶಕ್ತಿ ಅಂತಲೇ ಹೇಳಬೇಕು ಭಕ್ತಿ ಸಂಗೀತ. ಯಾಕೆಂದ್ರೆ ಅವ್ರಿಗೆ ಸಂಗೀತ ಉಸಿರು. ನೀವು ಯಾವಾಗ ಅವರ ಮನೆಗೆ ಹೋಗಿ ಅವರು ಯಾವುದೋ ಒಂದು ಕೃತಿಯ ಸಾಹಿತ್ಯದ ಸ್ಕ್ರಿಪ್ಟ್ ಕೈಯಲ್ಲಿ ಇರೋದೇ ಇರೋದು, ಪಾಠಕ್ಕೆ ಹೋದ್ರೆ ಹಾ ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಬಾ ಕುತ್ಕೊ ಅಂತ ಆಮೇಲೆ ಪಾಠ ಪ್ರಾರಂಭ ಮಾಡೋರು. ಅದಿಲ್ಲದೆ ಇರೋ ಸಮಸ್ತ ಕಾಲವೂ ಕೂಡ ಅವರ ಪತ್ನಿಯವರು ಅದನ್ನು ಹೇಳಿದ್ದಾರೆ, ಒಂದೊಂದು ತಿಂಗಳು ಒಂದೊಂದು ರಾಗ ಅವರು ತೆಗೆದುಕೊಂಡ್ಬಿಡೋರು. ಮತ್ತೆ ಬೆಳಗ್ಗೆ ಎದ್ದಾಗ್ಲಿಂದ ನಿತ್ಯ ಕರ್ಮಗಳನ್ನು ಮುಗಿಸೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ, ಇನ್ ಮಿಕ್ಕಿದ್ದೆಲ್ಲ ಸಂಗೀತ. ಆ ರೀತಿಯಾದ ತಪಸ್ಸು ಅವ್ರದ್ದು. ಹಾಗಾಗಿ ಅವರು ರಾಗ ಸಂಯೋಜನೆ ಮಾಡುವಾಗ ಅವರು ನಮಗೂ ಹೇಳೋರು, ಒಂದು ಕೃತಿಗೆ ಯಾರದ್ದೇ ಆಗಲಿ ಕೇವಲ ಸಾಹಿತ್ಯ ಇದೆ ಅಂದಾಗ ನೀನು ಎಂಥ ರಾಗ ಹಾಕಬೇಕು, ಹೇಗೆ ಅದನ್ನು ಹಾಡಬೇಕು ಅಂದರೆ ಉದ್ದೇಶ ಏನಿತ್ತು ಆ ಕೃತಿಕರ್ತರದ್ದು ಅದನ್ನು ನೀನು ಮನಸ್ಸಿಗೆ ತಂದುಕೋಬೇಕು, ಅದಕ್ಕೆ ನೀನು ಧ್ಯಾನಕ್ಕೆ ಹೋಗಬೇಕಾಗತ್ತೆ. ಮತ್ತು

0: ಒಂದು ಸಂಗತಿಯನ್ನ ಹಾಕಬೇಕಾದ್ರೆ ಅದು ಆ ಕೃತಿ ಅದನ್ನ ಒಪ್ಪಿಕೊಳ್ಳುತ್ತಾ ಅಪ್ಪಿಕೊಳ್ಳುತ್ತಾ ನೋಡು, ಇಲ್ಲದೆ ಇದ್ರೆ ಅದನ್ನ ನಮ್ಮ ಭಾಷೆಯಲ್ಲಿ ಹೇಳೋರು ಒಥಿಯಂದು ಒದಿಯತ್ತೆ ಅಂತ. ಅದು ಒದ್ಬಿಡುತ್ತೆ ಕೃತಿ. ಎಂಥ ದೊಡ್ಡ ಮಾತದು. ನಿನಗೆ ಬೇಕಾದ್ದನ್ನ ಹಾಡಬಾರ್ದು, ನನಗೀ ಕಂಠ ತುಂಬ ಚೆನ್ನಾಗಿದೆ ಈ ಪಲಕ್ ಹಾಕ್ಬಿಡ್ತೀನಿ ಅದಕ್ಕೆ ಅಂದರೆ ಆ ಸಾಹಿತ್ಯ ಅದನ್ನು ತಗೊಳುತ್ತಾ? ಅದನ್ನು ಯೋಚನೆ ಮಾಡಿಬಿಟ್ಟು ಹಾಕಬೇಕು. ಹಾಗಾಗಿ ಇವತ್ತು ಅವರು ಯಾವ ಯಾವ ದೇವರ ನಾಮಗಳಿಗೆ ಭಕ್ತಿ ರಚನೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅದನ್ನು ಬೇರೆ ಯಾರು ಬೇರೆ ಯಾವ ರೀತಿಯಲ್ಲೂ ಹಾಡೋಕ್ಕಾಗಲ್ಲ.
1: ಒಳ್ಳೆ ಗುರುಗಳು ಸಿಕ್ಕ ಹಾಗೇನೆ ಗುರುವಿಗೆ ತಕ್ಕಂಥ ಶಿಷ್ಯರು ಸಿಗೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಅನ್ನೋದಕ್ಕೆ ಬಹುಶಃ ನೀವೇ ಸಾಕ್ಷಿ ಅನ್ಸುತ್ತೆ. ನಿಮ್ಮಅಮ್ಮ ಇರಬಹುದು, ಗುರುಗಳಿರಬಹುದು, ಏನ್ ಗೈಡೆನ್ಸ್ ಕೊಟ್ರು ಅದನ್ನ ನೀವು ಅಪ್ಕೊಂಡ್ರಿ ಅಲ್ಲ?
0: ನಂದು ಅದು ಬರೀ ನನ್ನ ಹೆಗ್ಗಳಿಕೆ ಅನ್ಸಲ್ಲ, ನಮ್ಮ ಗುರುಗಳ ಶಿಷ್ಯರು ಅಷ್ಟು ಜನ ಇದ್ದಾರೆ. ಅವರ ಹೆಸರನ್ನ ಉಳಿಸೋದಕ್ಕೆ ಇವತ್ತು ಬಹುಶಃ ಇಡೀ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯ ಮತ್ತೆ ಆ ಗುಣಮಟ್ಟದ ಶಿಷ್ಯರು ನಮ್ಮ ಗುರುಗಳಿಗೆ ಮಾತ್ರನೇ ಇದ್ದಾರೆ. ಅದು ಆಕಾಶವಾಣಿ ಮೂಲಕವೂ ಆಗತ್ತೆ, ಕಲಿತು ತಾವೇ ರೂಢಿಸ್ಕೊಂಡಿರುವಂಥವರು ಕೂಡ ಅದೇ ಪಂಥದಲ್ಲಿ ಬಂದವರು, ಅಷ್ಟೇ ಸೊಗಸಾಗಿ ಹಾಡೋರು ತುಂಬ ಜನ ಇದ್ದಾರೆ. ಅದಕ್ಕೆ ಗುರುಗಳ ಒಂದು ಶಕ್ತಿಯೇ ದೊಡ್ಡದು ಅಂತ ನನ್ನ ಭಾವನೆ.
1: ನೀವು ಸಾಕಷ್ಟು ಶಿಷ್ಯರನ್ನ ತರಬೇತಿಗೊಳಿಸ್ತಾ ಹೋದ್ರಿ. ಸಂಗೀತ ತರಬೇತಿ ಜೊತೆಗೆ ಸಂಸ್ಕೃತದಲ್ಲೂ ಕೂಡ ನೀವು ಸಾಕಷ್ಟು ಅಧ್ಯಯನ ಮಾಡಿದವರು.
0: ಹಾ, ಎಂ ಎ ಎಂ ಫಿಲ್ ಪಿ ಎಚ್ ಡಿ ಕೂಡ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದಲೇ ಮಾಡಿದ್ದು. ಸಂಸ್ಕೃತ ಮತ್ತು ಸಂಗೀತ ಅನ್ನೋದು ಎರಡನ್ನು ಬೇರ್ಪಡಿಸಲು ಆಗಲ್ಲ ಅಂತ ನನ್ನ ಭಾವನೆ. ಏಕೆಂದ್ರೆ ನಮ್ಮ ದೇಶದ ಯಾವುದೇ ಭಾಷೆಯ ಸಾಹಿತ್ಯ ಬೆಳೆದಿರೋದೇ ಸಂಸ್ಕೃತದಿಂದ. ಸಂಸ್ಕೃತ ಇಲ್ಲದೆ ಭಾರತೀಯ ಸಂಸ್ಕೃತಿಯೇ ಇಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿಯ ಬೇರುಗಳಿರುವಂತಹ ಭಾಷೆ ಅದು. ಸಂಗೀತ ಇನ್ನೆಷ್ಟು ಎಂಥ ದೊಡ್ಡ ಕಲೆ, ಅದರಲ್ಲಿ ಸಂಸ್ಕೃತ ಹೇಗೆ ಹಾಸುಹೊಕ್ಕಾಗಿ ಸೇರಿದೆ, ಇದನ್ನು ಅನುಭವೈಕ ವೇದ್ಯ, ಅದನ್ನು ಅನುಭವಿಸಿ ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ಅದೆರಡನ್ನು ಬೇರ್ಪಡಿಸೋಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ನಮಗೆ ಗೋಚರವಾಗುತ್ತೆ. ಹಾಗಾಗಿ ಇದೆರಡೂ ಕೂಡ ನನ್ನ ಜೊತೆ ಜೊತೆಯಲ್ಲೇ ಬರ್ತಾ ಇದೆ. ಇವತ್ತಿಗೂ ಹಿಂದಕ್ಕೂ ಇನ್ನು ಮುಂದಕ್ಕೂ ಕೂಡ ಸಂಗೀತ ಮತ್ತು ಸಂಸ್ಕೃತವನ್ನು ಯಾವ ರೀತಿಯಲ್ಲಿ ಜೊತೆಲಿ ತಗೊಂಡು ಹೋಗಬೇಕು ಅನ್ನೋದೇ ನನ್ನ ಗುರಿಯಾಗಿರುತ್ತೆ. ಇದು ಬರೀ ಎಂ ಎ ಮಾಡಿದ್ದು, ಎಂ ಫಿಲ್ ಮಾಡಿದ್ದು, ಈ ಡಿಗ್ರಿಯಿಂದ ಬರಲ್ಲ ಇದು.
1: ನಿಜ.
0: ಹಾ, ಒಂದು ಅದರಿಂದ ಅಂದರೆ ಅದು ಒಂದು ಕೂಡ ನಮಗೆ ಸಹಾಯಕವಾಗಿ ಕೆಲಸ ಮಾಡುತ್ತೆ ಅನ್ನೋದು ಸುಳ್ಳಲ್ಲ. ಆದರೆ ಅದರ ಪ್ರಯೋಜನವನ್ನು ಪಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಹೇಗೆ ಅದು ಎರಡೂ ಹಾಸುಹೊಕ್ಕಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ಮೇಲೆ ಅದರಲ್ಲಿ ಆಳ ಆಳಕ್ಕೆ ಹೋಗುವಂಥ ಪ್ರಯತ್ನ ಮಾಡೋದು. ಮತ್ತೆ ಒಂದು ಕೃತಿಯ ಪಾಠ ಮಾಡಬೇಕಾದ್ರೆ ಬರೀ ಸ್ವರ ಸಾಹಿತ್ಯ ಹೇಳ್ಕೊಡೋದೇನೆ, ಮತ್ತೆ ಪದಶಃ ಅರ್ಥವನ್ನು ಮಾತ್ರ ಹೇಳದೆಯೇ ಆ ವಾಗ್ಗೇಯ ಕಾರಣ ಆಶಯ ಉದ್ದೇಶ ಅದರಲ್ಲಿ ಒಳಗಡೆ ಇರುವಂತಹ ಎಷ್ಟೋ ಸಲ ಪುರಾಣದ ಕಥೆಗಳು ಪ್ರತಿಮೆಗಳು ಎಷ್ಟು ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಇದೆ ಅಂದರೆ ಆ ವೈಶಿಷ್ಟ್ಯವೇ ಅದರಲ್ಲಿದೆ ಅಂತ ಅನಿಸುತ್ತೆ ನನಗೆ.
1: ಈ ಪ್ರತಿಮೆ ಮತ್ತು ಉಪಮೆಗಳನ್ನು ಎಕ್ಸ್ಪ್ಲೇನ್ ಮಾಡದಿರೋ ಇದ್ರೆ ಒಂದು ಸಾಹಿತ್ಯ ಅರ್ಥ ಆಗಕ್ಕೆ ಸಾಧ್ಯವೇ ಇಲ್ಲ.
0: ಬರೀ ಸಾಹಿತ್ಯ ಅಲ್ಲ ಅದು, ಅದು ಸಂಗೀತದ ಜೊತೆಗೆ ಹಾಗೆ ಸೇರ್ಕೊಂಡ್ಬಿಟ್ಟಿದೆಯಲ್ಲ. ಮತ್ತೆ ಎಷ್ಟು ಸುಲಭ ಕ್ರಮದಲ್ಲಿ ನಮ್ಮ ಬದುಕನ್ನೇ ಕಟ್ಟಿಕೊಡಬಹುದಲ್ಲ ಮಕ್ಕಳಿಗೆ ಪಾಠ ಹೇಳುವಾಗ. ಇದನ್ನು ನಾನು ಸಮಗ್ರ ಸಂಗೀತ ಅಂತ ಕರೀತೀನಿ. ಬರೀ ಕೀರ್ತನೆ ಪಾಠ ಮಾಡೋದು, ಬರೀ ಆಲಾಪನೆ ಹೇಳ್ಕೊಟ್ಬಿಡೋದು, ಆ ರಾಗದ ಸ್ವರಗಳು ನೋಡಿಕೊಂಡು, ಇದಲ್ಲ. ಒಟ್ಟಾರೆಯಾದ ಹೋಲಿಸ್ಟಿಕ್ ಅಪ್ರೋಚ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ, ಆ ರೀತಿಯಾದಾಗ ಒಂದು ಒಟ್ಟಾರೆ ಒಟ್ಟಂದದ ಸ್ವರೂಪವನ್ನು ಶಿಷ್ಯರಿಗೆ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವ ತರಬೇತಿ ಕೊಡಬೇಕು ಅನ್ನೋದು ನನ್ನ ತುಂಬ ತುಂಬ ದೊಡ್ಡ ಆಶಯವೇ. ಅದು ಕಷ್ಟದ ಕೆಲಸ, ಆದರೆ ಅದಕ್ಕಾಗಿ ಪ್ರಾಮಾಣಿಕವಾದ ಪ್ರಯತ್ನ ಪ್ರತಿಯೊಬ್ಬರೂ ಮಾಡಬೇಕು. ಅದರಲ್ಲಿ ಒಂದು ಸ್ವಲ್ಪ ಮಾಡಿದ್ದೇನೆ ಅನ್ನುವಂಥದ್ದು ನನ್ನ ತೃಪ್ತಿ ಅಷ್ಟೆ.
1: ಸ್ವಲ್ಪ ಏನಿಲ್ಲ, ಯಾಕಂದರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇರುವಾಗ, ಎಷ್ಟೋ ಬಾರಿ ನಿಮ್ಮ ಉಪನ್ಯಾಸಗಳನ್ನು ಕೇಳುವಾಗ ಎಷ್ಟು ಸರಾಗವಾಗಿ ಸುಲಲಿತವಾಗಿ ಅಲ್ಲಲ್ಲಿ ಆ ಒಂದು ಪದಗಳು ಅಥವಾ ಒಂದು ನುಡಿಗಟ್ಟುಗಳು ಇವೆಲ್ಲ ತಾನಾಗ್ತಾನೇ ಉದ್ಭವ ಆಗ್ತಿರುತ್ತೆ. ಹೇಗೆ ಇವರು ಎಲ್ಲಿಂದ ಗಾಳಿಯಿಂದ ಹಿಂಗೆ ಹಿಡಿದು ನಮಗೆ ಕೊಟ್ಬಿಟ್ರ ಅನ್ನೋ ಅಷ್ಟು ಸುಲಲಿತವಾಗಿ ಹೇಳ್ತೀರಾ ನೀವು?
0: ಅದೇ, ಅದಕ್ಕೆ ಈ ಒಂದು ಹಿನ್ನೆಲೆಯೇ ಕಾರಣ. ಒಂದು ಅಲ್ಲಿಂದ ಆರಂಭವಾದ ವಾತಾವರಣ, ಮತ್ತೆ ನಾನು ವಿದ್ಯಾವರ್ಧಕ ಸಂಘದಲ್ಲಿ ಸಂಸ್ಕೃತ ಉಪನ್ಯಾಸಕಿಯಾಗಿ ಒಂದು 32 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿಯ ವಾತಾವರಣ, ಆ ಮ್ಯಾನೇಜ್ಮೆಂಟು, ಎನ್ಲೈಟನ್ ಮ್ಯಾನೇಜ್ಮೆಂಟ್ ಅಂತ, ಅವರು ತುಂಬ ತಿಳುವಳಿಕೆ ಇರೋರು ಮತ್ತು ಬೆಲೆ ತಿಳಿದವರು. ಸಂಗೀತಕ್ಕಾಗಲಿ ಸಾಹಿತ್ಯಕ್ಕಾಗಲಿ ಕಲೆಗೆ ಯಾವ ಮಹತ್ವ ಕೊಡಬೇಕು ಅಂತ ಈ ಹೊತ್ತಿನವರೆಗೆ ಅದು ಆ ಸಂಸ್ಥೆಯಲ್ಲಿ ಜ್ವಲಂತವಾಗಿಯೇ ಇದೆ. ಹಾಗಾಗಿ ಅಲ್ಲಿ ನಾನು ಬೆಳೆದದ್ದು, ಎಲ್ಲ ನನ್ನ ಸುತ್ತಮುತ್ತ ಇದ್ದಂಥವರೆಲ್ಲ ನನ್ನನ್ನು ಬೆಳೆಸಿದರು. ದೊಡ್ಡವರ ಸಂಪರ್ಕ,

0: ಎಂತೆಂಥ ಅವರು, ಎಸ್ ಕೆ ರಾಮಚಂದ್ರರಾಯರಾಗ್ಬೋದು, ಪು ತಿ ನರಸಿಂಹಾಚಾರ್ಯ ಆಗ್ಬೋದು, ನಮ್ಮ ಗುರುಗಳಾಗ್ಬೋದು, ಬಿ ವಿ ಕೆ ಶಾಸ್ತ್ರಿ ಅವರಾಗ್ಬೋದು, ಈ ಒಂದು 10-15 ಹೆಸರುಗಳನ್ನು ನಾನು ಹೇಳಬಲ್ಲೆ. ಕರ್ನಾಟಕ ಗಾನಕಲಾ ಪರಿಷತ್ತಿನಲ್ಲಿ ದೊಡ್ಡ ವಿದ್ವಾಂಸರ ಸಂಪರ್ಕ, ಅವರ ಸಂಗೀತ ಕೇಳುವ, ನೇರವಾಗಿ ಕೇಳುವ ಅವಕಾಶ, ಕೇಳ್ಮೆ, ಸಂಗೀತ, ಸಂಸ್ಕೃತ, ಈ ಎರಡೂ ಕಡೆಯಿಂದ ನನಗೆ ಒದಗಿದ ವಾತಾವರಣ, ನನಗೆ ಸಿಕ್ಕ ಒಂದು ಅವಕಾಶಗಳು, ಮತ್ತು ಸಿಕ್ಕ ಪ್ರೋತ್ಸಾಹ, ಸಮಯಕ್ಕೆ ಸರಿಯಾಗಿ ಅದನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಆಯಿತು.
1: ಈ ಕೇಳ್ಮೆ ಅಂತಂದ ಕೂಡಲೇ ನಮ್ಮ ಮನಸ್ಸಿಗೆ ಬರೋ ಸಂಸ್ಥೆನೇ ಆಕಾಶವಾಣಿ.
0: ನಿಜ,
1: ಕಿವಿ ಎಷ್ಟು ಪ್ರಾಧಾನ್ಯ, ಶ್ರವಣಕ್ಕೆ ಪ್ರಾಧಾನ್ಯತೆ ಕೊಟ್ಟರು.
0: ಖಂಡಿತ, ಕಣ್ಣಿಗೆ ಆಯಾಸ ಆಗುತ್ತಂತೆ, ಅದು ಆಯಾಸ ಆದ ತಕ್ಷಣ ತಾನೇ ಮುಚ್ಕೊಂಡ್ಬಿಡುತ್ತೆ, ಕಿವಿಗೆ ಆಯಾಸ ಆಗೋಲ್ಲ. ನಾವು ಅದನ್ನು ಏನಾದರೂ ಕರ್ಕಶವಾಗಿದ್ದರೆ ಕೈಯಿಂದ ಮುಚ್ಕೋಬೇಕಾಗತ್ತೆ, ಇಲ್ಲದಿದ್ದರೆ ಕಿವಿ ತೆರೆದ ಮನಸ್ಸದು, ಅದನ್ನು ತುಂಬುವಂಥದ್ದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ, ಅದನ್ನು ಆಕಾಶವಾಣಿ ಮಾಡುತ್ತೆ. ಎಂಥ ಮಧುರವಾದ ಸಂಗೀತ, ಎಷ್ಟು ವೈವಿಧ್ಯಮಯವಾದ ಕಾರ್ಯಕ್ರಮಗಳು, ಎಷ್ಟು ನಾನು ಪುಟ್ಟದವಳಾಗಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಅದರ ವಾದ್ಯ ಸಂಗೀತ ಪ್ರಾರಂಭ ಆಯಿತು ಅಂದರೆ ಆಕಾಶವಾಣಿದು ಸಿಗ್ನೇಚರ್ ಟ್ಯೂನ್ ಪ್ರಾರಂಭ ಆಯಿತು ಅಂದರೆ ನಮ್ಮ ಮನೆಯಲ್ಲಿ ಅದನ್ನು ಆರಿಸ್ತಾನೇ ಇರಲಿಲ್ಲ, ಅದಲ್ಲಿರಲೇಬೇಕು ಹಿನ್ನೆಲೆಯಲ್ಲಿ. ಒಂದಲ್ಲ ಒಂದು ಒಳ್ಳೆ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳು
1: ಈ ಆಕಾಶವಾಣಿಯಲ್ಲಿ ನೀವು ನಡೆಸಿಕೊಟ್ಟಂತಹ ಕಾರ್ಯಕ್ರಮಗಳು, ಡಾಕ್ಟರ್ ವಿ ಬಿ ಆರ್ತಿ ಅವ್ರ ಜೊತೆ ಸೇರಿ ಪ್ರಸ್ತುತಪಡಿಸಿದ ಕಾರ್ಯಕ್ರಮ ಇರಬಹುದು, ಸಂಗೀತದ ಕಾರ್ಯಕ್ರಮ, ಮತ್ತೆ ನಿಮ್ಮ ಜೀವನವನ್ನೇ ಪಯಣವನ್ನು ಆಧರಿಸಿದಂತಹ ಸಂಪತ ಇರಬಹುದು, ನೀವು ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವ್ರ ಜೊತೆ ಮಾತಾಡಿದಂತಹ ಸಂದರ್ಶನ ಇರಬಹುದು, ಒಂದೊಂದು ಒಂದು ಜ್ಞಾನದ ಭಂಡಾರವನ್ನೇ ತೆರೆದಿಡ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಸರು ಮಾಡುವಾಗ ನೀವು ನಿಮ್ಮ ಶಿಷ್ಯರಿಗೆ ಏನೆಲ್ಲ ಧಾರೆ ಎರೆದಿದ್ದೀರಿ ಅಂತ ಊಹಿಸೋಕ್ಕೂ ಅಸಾಧ್ಯ ಅನ್ಬೋದು.
0: ಹಾಗೇನಿಲ್ಲ, ಇದು ಅನುಭವ. ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಒಂದು ಏನು ಒಂದು ಭಾಷೆಯ ಬೆಂಬಲವೂ ಬೇಕಾಗತ್ತಲ್ಲ, ಅದನ್ನು ಒದಗಿಸಿಕೊಟ್ಟದ್ದು ನನ್ನ ಒಂದು ಉಪನ್ಯಾಸಕ ವೃತ್ತಿ. ಅಲ್ಲಿ ಹೋಗಿ ಮಕ್ಕಳಿಗೆ ಏನಾದರೂ ಒಂದು ಪಾಠ ಮಾಡಬೇಕಾದ್ರೆ ಹೇಗೆ ಮಾಡಿದರೆ ಅವರಿಗೆ ಅದು ಅರ್ಥ ಆಗತ್ತೆ ಎನ್ನುವಂಥ ಒಂದು ಪ್ರಯೋಗಶೀಲತೆ, ಅದು ಸಂಗೀತ ಹೇಳ್ಕೊಡುವಾಗಲೂ ಬೇಕಾಗತ್ತೆ. ಎಲ್ಲರಿಗೂ ಒಂದೇ ರೀತಿ ಪಾಠ ಆಗೋದಿಲ್ಲ, ಹಾಗಾಗಿ ಅವರವರಿಗೆ ಬೇಕಾಗುವಷ್ಟು ಅವರವರ ಒಂದು ಅಳತೆಗೆ ಸಿಗುವಂತಹ ಭಾಷೆಯನ್ನೂ ಬಳಸ್ತಾ ಮಾಡುವಂಥದ್ದು ಇದೆಯಲ್ಲ, ಇದೆಲ್ಲದಕ್ಕೂ ಕಾರಣ ನಾನು ಬೆಳೆದು ಬಂದಂತಹ ಒಂದು ಪರಿಸರ, ಜನಸಂಪರ್ಕ, ಅವಕಾಶಗಳು, ಅನುಭವ, ಇದಿಷ್ಟು ಸೇರಿಕೊಂಡು ಒಂದಿಷ್ಟು ಮುಂದಕ್ಕೂ ಅದನ್ನು ತೆಗೆದುಕೊಂಡು ಹೋಗೋಕ್ಕೆ ಅವಕಾಶ, ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೇನೆ.
1: ಈ ಪ್ರಶಸ್ತಿಗಳು ಅಂತಂದಾಗ ಅದು ಒಂದು ರೀತಿ ಉತ್ತೇಜನಕಾರಿನೂ ಹೌದು, ಹಾಗೆ ಒಂದು ರೀತಿಯ ಜವಾಬ್ದಾರಿ,
0: ಅದೇ ಹೆಚ್ಚು ನನ್ನ ಪ್ರಕಾರ. ಮತ್ತೆ ಇನ್ನೊಂದೇನಪ್ಪ ಅಂದರೆ, ಪ್ರಶಸ್ತಿಗಾಗಿ ನಾನು ಅಂದ್ಕೊಳ್ಳೋ ಮಟ್ಟಿಗೆ ಯಾವ ಕಲಾವಿದರೂ ಸಂಗೀತವನ್ನಾಗಲಿ, ನೃತ್ಯವನ್ನಾಗಲಿ, ಇನ್ನೊಂದು ಕಲೆಯನ್ನಾಗಲಿ ಅಭ್ಯಾಸ ಮಾಡಿರೋದಿಲ್ಲ. ಯಾರಿಗೆ ಆಗಿರುತ್ತೆ ಆ ಥರ? ಅದು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಬಂತು ಅಂದಾಗ ಸಂತೋಷ ಪಡುವುದರ ಜೊತೆಗೆ ನೀವು ಹೇಳಿದ ಹಾಗೆ ಅದು ನಮಗೆ ಏನೋ ಹೇಳ್ತಾ ಇದೆ, ಒಂದು ಸೂಚನೆ ಕೊಡ್ತಾ ಇದೆ, ನೀನು ಇದೀಯಾ, ಮಾರ್ಗದಲ್ಲಿದೆಯಾ, ಆದರೆ ನಿನಗಿನ್ನೂ ಹೋಗಲಿಕ್ಕೆ ತುಂಬ ದೊಡ್ಡ ಮಾರ್ಗ ಇದೆ, ನೀನು ಅದನ್ನು ನಿರ್ವಾಹ ಮಾಡಬೇಕು, ಈ ಒಂದು ಸೂಚನೆ ಸಿಗುತ್ತೆ. ಪ್ರತಿಯೊಂದು ಪ್ರಶಸ್ತಿಯೂ ಅಂಥದ್ದೇ ಅದು. ಹಾಗಾಗಿ ಪ್ರಶಸ್ತಿಯನ್ನು ನಾವು ಇರಿಸಿಕೊಳ್ಳಬೇಕು ನಮ್ಮ ಒಳಗೆ, ಅದನ್ನು ಮೆರೆಸಬಾರದು ಅಂತ. ನನಗೆ ಆ ಪ್ರಶಸ್ತಿ ಬಂದಿದೆ, ಈ ಪ್ರಶಸ್ತಿ ಬಂದಿದೆ ಅನ್ನೋದಕ್ಕಿಂತ ಆ ಪ್ರಶಸ್ತಿ ನನಗೆ ಏನನ್ನು ಹೇಳ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ, ಅಬ್ಬಾ, ಇನ್ನು ಮುಂದಕ್ಕಾದರೂ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಇದು ಪ್ರೇರಣೆ ಆಗಲಿ ಅನ್ನುವ ಭಾವ ಬೆಳಿಬೇಕು ಅಂತ ನನಗನ್ಸುತ್ತೆ.
1: ನೀವು ನಿಮ್ಮ ಗುರುಗಳಿಂದ, ನಿಮ್ಮ ತಾಯಿಯಿಂದ ಪ್ರೇರೇಪಣೆ ಪಡೆದಂಥವ್ರು, ನೀವು ಮತ್ತು ನಿಮ್ಮ ಶಿಷ್ಯವರ್ಗ, ಇದ್ರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿ.
0: ನನ್ನ ಶಿಷ್ಯರು ನಾನು ತುಂಬ ಹೆಮ್ಮೆ ಪಟ್ಕೊಂಡೇ ಹೇಳಬೇಕಾಗತ್ತೆ ಈ ಮಾತನ್ನು. ಸುಮಾರು ಒಂದು 35-40 ಜನ ನನ್ನ ಒಂದು ಸಮಯದ ಮಿತಿಯ ಕಾರಣದಿಂದ ನಾನು ಅದನ್ನು ಹಿಗ್ಗಿಸ್ಲಿಕ್ಕೆ ಹೋಗಲಿಲ್ಲ. ಸುಮಾರು 10-15 ವರ್ಷದ ಹಿಂದೆ ನಾನು ಹೊಸ ವಿದ್ಯಾರ್ಥಿಗಳನ್ನು ತಗೊಳ್ಳೋದನ್ನು ನಿಲ್ಲಿಸ್ಬಿಟ್ಟೆ. ಆದರೆ ಆ ಶಿಷ್ಯರು ಒಬ್ಬೊಬ್ಬರು ಇವತ್ತು ನನ್ನ ಹತ್ರ ಇರೋರು 30 ವರ್ಷ 25 ವರ್ಷ 22 ವರ್ಷವೇ ಅಷ್ಟೇ, ಅದಕ್ಕಿಂತ ಇತ್ತೀಚಿನವರು ಇಲ್ಲವೇ ಇಲ್ಲ. ಅಷ್ಟು ವರ್ಷದ ಅಧ್ಯಯನ ನನ್ನ ಹತ್ರ ಮಾಡ್ತಾ ಇರ್ತಾರೆ, ಮಾಡಿರೋರು. ಮತ್ತು ಅವರು ಅವರ ಶಿಷ್ಯರನ್ನು ಬೆಳೆಸ್ತಾ ಇದ್ದಾರೆ. ಅನೇಕ ನನ್ನ ಹಿರಿಯ ಶಿಷ್ಯರ ಶಿಷ್ಯರು ವಿದ್ವತ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ತುಂಬ ಒಳ್ಳೆಯ ಅಂಕಗಳು ತಗೊಂಡಿದ್ದಾರೆ. ಕಚೇರಿ ಸ್ಪರ್ಧೆಗಳಲ್ಲಿ ಉತ್ತೀರ್ಣರಾಗಿ ದೊಡ್ಡ ಇದನ್ನು ತಗೊಳ್ತಾರೆ, ಬಹುಮಾನವನ್ನು. ಹೀಗೆಲ್ಲ ಮಾಡೋದಕ್ಕೆ ಕಾರಣ ಅಂದರೆ ನಮ್ಮ ಪ್ರಯತ್ನ ಇದೆ, ಗುರುಗಳದ್ದಾಗಿ ಖಂಡಿತ ಇದೆ, ಆದರೆ ಅವರು ಅದನ್ನು ರೂಢಿಸ್ಕೊಳ್ಳೋವಂಥದ್ದು, ಬೆಳೆಸ್ಕೊಳ್ಳೋವಂಥದ್ದು. ಮತ್ತು ಎಲ್ಲರೂ ಕಚೇರಿ ಕಲಾವಿದರಾಗಬೇಕಾಗಿಲ್ಲ, ಇದನ್ನು ನಾನು ಒತ್ತಿ ಒತ್ತಿ ಹೇಳ್ತೇನೆ ನನ್ನ ಶಿಷ್ಯರಲ್ಲಿ. 35 ಜನ 40 ಜನ ಎಲ್ಲ

0: ಏನು ವೇದಿಕೆಯವರಲ್ಲ, 15 ಜನ ಇದ್ದಾರೆ, 16 ಜನ ಆಕಾಶವಾಣಿ ಗ್ರೇಡೆಡ್ ಆರ್ಟಿಸ್ಟ್ ಇದ್ದಾರೆ. ಆದರೆ ಎಲ್ಲರೂ ಕೂಡ ಸಂಗೀತವನ್ನ ಅಷ್ಟೇ ಪ್ರೀತಿಯಿಂದ ಇವತ್ತಿಗೂ ಹಾಡ್ತಾರೆ. ಮನೆಯಲ್ಲೇ ಹಾಡಲಿ, ಅವರ ಶಿಷ್ಯರಿಗೆ ಹೇಳ್ಕೊಡ್ಲಿ, ಇದು ನಾನಾ ಬಗೆಯಲ್ಲಿ ಇದನ್ನ ನಾವು ಆತ್ಮಸಾತ್ ಮಾಡ್ಕೊಳ್ಬಹುದು, ಸಂಗೀತವನ್ನ ನಮ್ಮದಾಗಿ ಮಾಡ್ಕೊಳ್ಬಹುದು. ಆ ಪ್ರಯತ್ನದಲ್ಲಿ ಶಿಷ್ಯರಿದ್ದಾರೆ, ಅವರು ಅವರ ಶಿಷ್ಯರನ್ನ ಹಾಗೆ ಬೆಳೆಸ್ತಾ ಇದ್ದಾರೆ ಅನ್ನೋದು ತುಂಬಾ ಸಂತೃಪ್ತಿಗೆ ಕಾರಣವಾದ ವಿಷಯ.
1: ಅಂದ್ರೆ ಕಲಾರಾಧನೆ ಮುಖ್ಯ ಅಂತ ನೀವು ಹೇಳಿ.
0: ಹೌದು ಹೌದು, ಅದನ್ನ ಆರಾಧನೆ ಉಪಾಸನೆ ಈ ಎರಡು ಶಬ್ದಗಳನ್ನ ಇಟ್ಕೊಳ್ಬೇಕು ನಾವು. ನಮಗಾಗಿ ಅದಲ್ಲ, ಅದಕ್ಕಾಗಿ ನಾವಿರಬೇಕು. ಆಗ ಕಲೆ ನಮಗೆ ಏನು ಆನಂದವನ್ನ ಕೊಡುತ್ತೆ, ಯಾವ ಒಂದು ತೃಪ್ತಿಯನ್ನ ಕೊಡುತ್ತೆ, ಅದು ಅಳತೆಗೆ ಮೀರಿದ್ದು, ಮತ್ತೆ ಅದಕ್ಕೆ ಯಾವುದೇ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ.
1: ನಿಮ್ಮ ಸಂಗೀತದ ಆವಿಷ್ಕಾರಗಳ ಬಗ್ಗೆ ಹೇಳಿ, ಸಾಹಿತ್ಯ, ಸಂಗೀತಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ.
0: ನಾನು ವಾಗ್ಗೇಯಕಾರಳಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಇದುವರೆಗಿನ ನನ್ನ ಈ ವೃತ್ತಿ ಸಂಗೀತ ಜೀವನದಲ್ಲಿ ಒಂದೇ ಒಂದು ತಿಲ್ಲಾನವನ್ನು ಮಾತ್ರ ನಾನು ಮೇಷಚಾಪುವಿನಲ್ಲಿ ತುಂಬ ಇತ್ತೀಚೆಗೆ ಕಳೆದ ವರ್ಷ

0: ಅವರ ಶಿಷ್ಯರನ್ನ ಹಾಗೆ ಬೆಳೆಸ್ತಾ ಇದ್ದಾರೆ ಅನ್ನೋದು ತುಂಬಾ ಸಂತೃಪ್ತಿಗೆ ಕಾರಣವಾದ ವಿಷಯ.
1: ಅಂದ್ರೆ ಕಲಾರಾಧನೆ ಮುಖ್ಯ ಅಂತ ನೀವು ಹೇಳೋದು?
0: ಹೌದು ಹೌದು, ಅದನ್ನ ಆರಾಧನೆ ಉಪಾಸನೆ ಈ ಎರಡು ಶಬ್ದಗಳನ್ನ ಇಟ್ಕೊಳ್ಬೇಕು ನಾವು. ನಮಗಾಗಿ ಅದಲ್ಲ, ಅದಕ್ಕಾಗಿ ನಾವಿರಬೇಕು. ಆಗ ಕಲೆ ನಮಗೆ ಏನು ಆನಂದವನ್ನ ಕೊಡುತ್ತೆ, ಯಾವ ಒಂದು ತೃಪ್ತಿಯನ್ನ ಕೊಡುತ್ತೆ, ಅದು ಅಳತೆಗೆ ಮೀರಿದ್ದು ಮತ್ತೆ ಅದಕ್ಕೆ ಯಾವುದೇ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ.
1: ನಿಮ್ಮ ಸಂಗೀತದ ಆವಿಷ್ಕಾರಗಳ ಬಗ್ಗೆ ಹೇಳಿ, ಸಾಹಿತ್ಯ ಸಂಗೀತಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ.
0: ನಾನು ವಾಗ್ಗೇಯಕಾರಳಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಇದುವರೆಗಿನ ನನ್ನ ಈ ವೃತ್ತಿ ಸಂಗೀತ ಜೀವನದಲ್ಲಿ ಒಂದೇ ಒಂದು ತಿಲ್ಲಾನವನ್ನು ಮಾತ್ರ ನಾನು ಮೇಷಚಾಪುವಿನಲ್ಲಿ ತುಂಬ ಇತ್ತೀಚೆಗೆ ಕಳೆದ ವರ್ಷವಷ್ಟೇ ಮಾಡಿದೆ. ಏನೋ ಒಂದು ಸುಮ್ಮನೆ ಮಾಡೋಣ ಅಂತ ಅಷ್ಟೆ. ಆದರೆ ಆ ಕಡೆ ನನ್ನ ಒಲವಿಲ್ಲ. ನಮ್ಮ ಗುರುಗಳು ಇದು ಹೇಳೋರು, ಅವರು ಮಾಡಲೇ ಇಲ್ಲ. ಯಾರೋ ಅವರನ್ನು ಕೇಳಿದಾಗ ಹೇಳಿದ್ರಂತೆ, ಈಗಿರುವಂತಹ ರಚನೆಗಳನ್ನು ಅಭ್ಯಾಸ ಮಾಡೋಕ್ಕೆ ನಾನು ಇನ್ನೊಂದು 100 ಜನ್ಮ ಎತ್ತಬೇಕಾಗತ್ತೆ, ಒಂದು ಜನ್ಮ ಎಲ್ಲಿ ಸಾಕಾಗತ್ತೆ, ಇನ್ನು ನಾನು ಎಲ್ಲಿಂದ ಮಾಡಲಿ ಅಂದ್ರಂತೆ ಅವರು. ಅದು ಅವರು ಹೇಳಿದರು ಸರಿ, ಆದರೆ ಅದಕ್ಕಿಂತ ಮುಂಚಿಂದಲೂ ನನಗೂ ಅದರ ಕಡೆ ಗಮನ ಇಲ್ಲ. ಈಗಿರೋದನ್ನು ಅಭ್ಯಾಸ ಮಾಡಬೇಕು, ಎಷ್ಟು ರಚನೆಗಳು, ಎಷ್ಟು ಸ್ವಾರಸ್ಯ ಅದರೊಳಗೆ, ಈ ಕಡೆಗೆ ಹೋಗಿದ್ದೇನೆ. ಆದರೆ ಅನೇಕ ದೇವರ ನಾಮಗಳಿಗೆ, ಜಯದೇವನ ಅಷ್ಟಪದಿಗಳಿಗೆ, ವಚನಗಳಿಗೆ, ಮತ್ತು ಮಾಸ್ತಿಯವರ ಕೆಲವು ರಚನೆ, ಈ ರೀತಿಯಾದ ಕವಿಗಳ ರಚನೆಗಳಿಗೂ ಸ್ವಲ್ಪ ಸಾಂದರ್ಭಿಕವಾಗಿಯೂ ಆಯ್ತದು, ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ದು ಉಂಟು. ಆ ಥರದ್ದು ತುಂಬ ಚೆನ್ನಾಗಿದೆ. ಅದಷ್ಟು ಕೂಡ ಶಾಲೆ ಎನ್ನುವಂಥ ಸಂಸ್ಥೆ SHAAALI ಅದು ಅದರಲ್ಲಿ ದಾಖಲಾಗಿದೆ. ಅದು ಅದಷ್ಟು ಕೂಡ ಒಂದು 40-50 ರಚನೆಗಳಿಗೆ ನಾನು ರಾಗ ಸಂಯೋಜನೆ ಮಾಡಿದ್ದನ್ನು ಶಿಷ್ಯರ ಮೂಲಕ ಹಾಡಿಸಿ ಅಲ್ಲಿ ಅದು ಸಿಗುತ್ತೆ. ಇವತ್ತು ಯಾರಿಗೆ ಬೇಕಾದ್ರೂ ಕೇಳೋದಕ್ಕೆ ಸಿಗುತ್ತೆ.
1: ಈ ಇಷ್ಟೆಲ್ಲ ಕ್ಷೇತ್ರಗಳ ಕಡೆ ನೀವು ಹೆಜ್ಜೆ ಇಟ್ಟಿರುವಾಗ, ಅಂದರೆ ಸಾಕಷ್ಟು ಸಂಸ್ಕೃತ ಸಾಹಿತ್ಯ, ಉಪನ್ಯಾಸ, ಸಂಗೀತ, ಎಲ್ಲ ಕ್ಷೇತ್ರಗಳದ್ದು ಡಾಕ್ಟರ್
0: ಎಲ್ಲ ಅದೆಲ್ಲ ಒಂದಕ್ಕೊಂದಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ಅದು ಯಾವುದು ಬೇರೆನೇ ಅಲ್ಲ, ಸಂಗೀತ ಸಂಸ್ಕೃತ ಇಷ್ಟೇ. ಮತ್ತೆ ಅದರ ಮೂಲಕ ನಾನು ಅರ್ಥ ಮಾಡಿಕೊಂಡಿರೋ ನಮ್ಮ ಸಂಸ್ಕೃತಿ ಇಷ್ಟೇ ಅದು. ಅದನ್ನು ನಾನಾ ರೂಪದಲ್ಲಿ ಹೊರಹೊಮ್ಮುವಂತಹ ಪ್ರಯತ್ನ, ಹೊಮ್ಮಿಸುವ ಪ್ರಯತ್ನ ಅಷ್ಟೇ.
1: ಒಟ್ಟಾರೆ ನಿಮ್ಮ ಏನು ಹ್ಯುಮಿಲಿಟಿ, ಹಂಬಲ್ನೆಸ್ ಅಂತ ಹೇಳ್ಬೋದು. ನೀವು ನಾನೇನು ದೊಡ್ಡವಳಲ್ಲ ಅಂತ ಹೇಳೋದು ನಿಮ್ಮ ಮಾತು, ಆದರೆ ನಮಗೆ ನೀವು ತುಂಬ ದೊಡ್ಡವರು. ಯಾಕಂದರೆ ಒಂದು ಸಾಧನೆ ಮಾಡೋದಕ್ಕೆ ಸಾಧನೆಯ ಹಾದಿ ತೋರಿಸ್ಬಹುದು, ಆದರೆ ಆ ಹಾದಿಯಲ್ಲಿ ನಡೆಯುವಂಥ ಕೆಪಾಸಿಟಿ ಅಂತೇನು ಹೇಳ್ತಾರಲ್ಲ, ಅದು ವ್ಯಕ್ತಿಗೆ ಇರಬೇಕಾಗತ್ತೆ. ಆ ಗುರುವಾಗುವಂಥ ವ್ಯಕ್ತಿತ್ವ ಇರಬಹುದು, ಕಲಾವಿದರಾಗುವ ವ್ಯಕ್ತಿತ್ವ ಇರಬಹುದು, ಅದು ನಿಮ್ಮಲ್ಲಿ ಸಾಕಷ್ಟಿದೆ.
0: ಓ, ನಿಮ್ಮ ಸಹೃದಯತೆಗೆ ನಮೋ ನಮಃ. ನಿಜವಾಗಿ ಹೇಳಬೇಕು ಅಂದರೆ ಅವಿನಯಂ ಅಪನಯ ವಿಷ್ಣು ಅಂದರು ಎಂಥ ಆಚಾರ್ಯರೇ ಹೇಳಿದ್ರು. ವಿನಯ ಎಲ್ಲಿದೆ ಅಲ್ಲಿ ವಿದ್ಯೆ ಅಂತ ಸಂಸ್ಕೃತದ ಒಂದು ಮಾತಿದೆಯಲ್ಲ, ವಿದ್ಯಾ ದದಾತಿ ವಿನಯಂ ಅಂತ. ನಾನು ಅದನ್ನು ಮಾರ್ಪಡಿಸ್ಬಿಟ್ಟಿದ್ದೀನಿ, ವಿನಯ ಲಭ್ಯತೆ ವಿದ್ಯಾ ಅಂತ.
1: ಅಲ್ಲ, ವಿನಯ ಜಾತಿ ಪಾತ್ರತಾಮ್ ಅಂದ್ರು ನಿಮಗೆ ಆ ಪಾತ್ರ.
0: ಅಲ್ಲ, ವಿನಯ ಇದ್ರೆ ವಿದ್ಯೆ ಬರುತ್ತೆ ಮೂಲತಃ. ವಿದ್ಯೆ ಕೂಡ ವಿನಯ ಇಲ್ಲದೆ ಎಲ್ಲಿ ಬರುತ್ತೆ? ನನಗೆಲ್ಲ ಬಂದಿದೆ ಅಂದಮೇಲೆ ನಾನು ಗುರು ಹತ್ರ ಯಾಕೆ ಹೋಗ್ತೀನಿ? ಹಾಂ, ನನಗೇನು ಬರ್ತಾ ಇಲ್ಲ, ಹೇಳ್ಕೊಡಿ. ಶಾದಿಮಾಂ ಪ್ರಪನ್ನಂ ಅಂತ ಅರ್ಜುನ ಹೇಳಿದಾಗೆ, ನನಗೇನು ಗೊತ್ತಿಲ್ಲ, ತಿಳಿಸ್ಕೊಡಿ ಗುರುಗಳೇ ಅಂದಾಗ ಏನೋ ಒಂದಿಷ್ಟು ಬರಬಹುದು ಅಷ್ಟೇ. ಹಾಗಾಗಿ ವಿನಯ ಮೂಲತಃ ಇದ್ದರೆ ಮಾತ್ರ ವಿದ್ಯೆಯ ಪ್ರಾಪ್ತಿ ಆಗತ್ತೆ. ಮತ್ತು ಆ ವಿದ್ಯೆ ಬರ್ತಾ ಬರ್ತಾನೂ ವಿನಯ ಹಾಗೆ ಉಳ್ಕೊಳ್ಳಿ ಅನ್ನೋದೇ ಆಶಯ.
1: ನಿಮ್ಮಂಥ ಘನ ವ್ಯಕ್ತಿತ್ವದ ವ್ಯಕ್ತಿ ಮಹಿಳೆ ಒಬ್ಬರನ್ನು ಇವತ್ತು ನಾವು ಮಹಿಳಾ ಕಾರ್ಯಕ್ರಮದಲ್ಲಿ ಕೂಡಿಸ್ಕೊಂಡು ಮಾತಾಡಿಸ್ತಾ ಇರೋದು ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಂತ ಹೇಳಬಹುದು. ಅದರ ಜೊತೆಗೆ ಈ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳು ಹೇಳೋದಷ್ಟೇ ಅಲ್ಲ, ನೀವು ಅದಕ್ಕೆ ನಿಜವಾಗಿ ಪಾತ್ರರು ಅಂತ ಈಗ ನೀವೇ ಹೇಳಿದ ಹಾಗೆ, ವಿದ್ಯಾ ದದಾತಿ ವಿನಯಂ ಅದು ನಿಮ್ಗೆ ಕೊಟ್ಬಿಟ್ಟಿದೆ, ವಿನಯಾತ್ ಯಾತಿ ಪಾತ್ರ ತಮ್ಮ ಪಾತ್ರ ನಿಮಗೆ ಸಿಕ್ಕಿದೆ. ಹಾಗಾಗಿ ನಮಗೂ ನಿಮ್ಮಷ್ಟೇ ಸಂತೋಷ ಆಗಿದೆ ಇವತ್ತಿನ ಈ ಮಹಿಳಾ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಒಂದು ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಸಂತೋಷ, ನಮ್ಮ ಕೇಳುಗರಿಗೂ ಅಷ್ಟೇ ಸಂತೋಷ ಆಗಿದೆ ಅಂತ ಭಾವಿಸ್ತೀವಿ. ಭಾಗವಹಿಸಿದ ನಿಮಗೆ ಧನ್ಯವಾದ.
0: ಆಕಾಶವಾಣಿಗೂ ನಿಮಗೂ ಅನಂತಾನಂತ ಕೃತಜ್ಞತೆಗಳು. ಮತ್ತೆ ವರ್ಧತಾಂ ಅಭಿವರ್ಧತಾಂ ಆಕಾಶವಾಣಿ.
1: ಕೇಳಿದರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದವರು ಹಿರಿಯ ಕಲಾವಿದೆ ಡಾಕ್ಟರ್ TS ಸತ್ಯವತಿ ಅವರು. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಇವರ ಜೊತೆಗಿನ ಮಾತುಕತೆಯನ್ನು ಇದುವರೆಗೂ ಕೇಳ್ತಾ ಇದ್ರಿ. ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.

0: ಆಕಾಶವಾಣಿ ಸಮಯ ಆಗಿದೆ 12:30. ಇನ್ನೀಗ ಕೆಲವು ಜಾಹೀರಾತುಗಳನ್ನ ಕೇಳೋಣ.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
5: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
4: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವು ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ.

0: ಬಗ್ಗೆ ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಆಕಾಶವಾಣಿ ಸಮಯ ಆಗಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೆಪಾಟೈಟಿಸ್, ಕಾಮಾಲೆ ರೋಗಗಳು ಮತ್ತು ಅದಕ್ಕೆ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ, ಹಾಗೂ ದೃಷ್ಟಿದೋಷಗಳು ಈ ಕುರಿತು ಡಾಕ್ಟರ್ ವಸಂತ ಪೈ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸುವವರು ಲತೀಶ್ ಪಾಲ್ದನೆ. ಮೊದಲಿಗೆ ಹೆಪಟೈಟಿಸ್ ಅಥವಾ ಕಾಮಾಲೆ ರೋಗ ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸರ್.
1: ಡಾಕ್ಟರ್, ಈಗ ಇತ್ತೀಚೆಗೆ ನಾವು ವಿಶೇಷವಾಗಿ ಜಾಂಡಿಸ್ ಪ್ರಕರಣಗಳನ್ನು ನೋಡ್ತಾ ಇದ್ದೇವೆ. ಈ ಪ್ರಕರಣಗಳೇನಾದರೂ ಜಾಸ್ತಿ ಆಗ್ತಾ ಇದೆ ಅಂತ ತಮ್ಗೆ ಅನ್ನಿಸ್ತಾ ಇದೆಯಾ?
2: ಖಂಡಿತ ಹೌದು. ಈಗ ಒಂದಷ್ಟು ಸಮಯದಲ್ಲಿ, ಕಳೆದ ಒಂದು ತಿಂಗಳಲ್ಲಿ ಒಂದಷ್ಟು ಕಾಮಾಲೆ, ಜಾಂಡಿಸ್ ಅಥವಾ ಹಳದಿ ರೋಗ, ಬೇರೆ ಬೇರೆ ಹೆಸರುಗಳಿಂದ ಏನು ನಾವು ಕರಿತೇವ, ಖಂಡಿತ ಒಂದಿನಿತು ಸಂಖ್ಯೆ ಜಾಸ್ತಿ ಆಗಿದೆ. ಜಾಂಡಿಸ್ ಅಂದ್ರೆ ತುಂಬಾ ದೊಡ್ಡ ಸ್ಪೆಕ್ಟ್ರಮ್, ಅದು ತುಂಬಾ ರೋಗಗಳ ಲಕ್ಷಣಗಳನ್ನು ನಾವು ಜಾಂಡಿಸ್ ಅಲ್ಲಿ ನೋಡಬಹುದು. ಮೊದಲನೇದಾಗಿ ನಾವು ಏನು ನೆನಪಿಡಬೇಕು ಅಂತ ಹೇಳಿದ್ರೆ, ಜಾಂಡಿಸ್ ಅಥವಾ ಕಾಮಾಲೆ ಅಥವಾ ಹಳದಿ ರೋಗ ಅದು ರೋಗ ಅಲ್ಲ, ಅದು ರೋಗಗಳ ಲಕ್ಷಣ, ಒಂದು ರೋಗದ್ದು ಅಲ್ಲ. ಸೊ ಮೊದಲಿಗೆ ನಾವು ಯಾವ್ಯಾವ ರೋಗಗಳಿಂದ ಕಾಮಾಲೆ ಬರಬಹುದು ಅಂತ ತಿಳ್ಕೊಳ್ಳದೆ ಜಾಂಡಿಸ್ ಜಾಸ್ತಿ ಆಗಿದೆ ಅನ್ನೋದನ್ನು ಮಾತಾಡಿದ್ರೆ ನನಗೆ ಅನಿಸ್ತದೆ ಅದೊಂದು ಪ್ರಸ್ತುತ ಅಲ್ಲ ಅಂತ.
1: ಹಾಗಾದ್ರೆ ಯಾವೆಲ್ಲ ರೋಗಗಳಿಂದ ಈ ಜಾಂಡಿಸ್ ಲಕ್ಷಣ ಕಾಣಿಸ್ತದೆ ಡಾಕ್ಟರ್?
2: ಈಗ ಮೊದಲೇದಾಗಿ ಈಗ ಒಬ್ಬನಿಗೆ ರಕ್ತ ಕಮ್ಮಿ ಆಗತ್ತೆ, ರಕ್ತಹೀನತೆ, ಅದರಲ್ಲೂ ಜಾಂಡಿಸ್ ತರ ಕಾಣುತ್ತೆ, ಮುಖ ಎಲ್ಲ ಹಳದಿ ಆಗತ್ತೆ, ಬಿಳಿಚಿಕೊಂಡಿರ್ತದೆ. ಈಗ ಚಿಕ್ಕ ಮಗು ಹುಟ್ಟಿದ ತಕ್ಷಣ ಮಗು ಒಂದಷ್ಟು ಕಾಮಾಲೆ ತರ ಕಾಣುತ್ತೆ, ಅದಕ್ಕೆ ಆಗ ನಾವು ಬಿಸಿಲಿಗೆ ಮೈ ಒಡ್ಡೋದು ಅಥವಾ ಒಂದಷ್ಟು ಅದಕ್ಕೆ ಬೇಕಾದ ಈಗ ಹೊಸ ಹೊಸ ಉಪಕರಣಗಳಿವೆ, ಅವುಗಳಲ್ಲಿ ಮಗುವನ್ನು ಒಂದಷ್ಟು ದಿವಸ ಇರಿಸಿ ಮತ್ತೆ ಕಾಮಾಲೆ ವಾಸಿ ಆಗುವಂತೆ ಮಾಡ್ತಾರೆ. ಪಿತ್ತಕೋಶದಲ್ಲಿ ಕಲ್ಲು ಬಂದ್ರೆ ಅಥವಾ ಕಲ್ಲು ಉಂಟಾದ್ರೆ ಕೂಡ ಕಾಮಾಲೆ ಉಂಟಾಗಬಹುದು, ಪಿತ್ತ ರಸ ಹರಿಯದೆ ಅಲ್ಲೇ ಬಾಕಿಯಾಗಿ. ನಮ್ಮ ಲಿವರಲ್ಲಿ ಒಂದು ಏನಾದರೂ ಕಲ್ಲು ಅಥವಾ ಟ್ಯೂಮರ್, ಕಲ್ಲುಗಿಂತಲೂ ಟ್ಯೂಮರ್ ಅಂತ ಹೇಳ್ತೇವೆ, ಗಡ್ಡೆಗಳಾದರೂ ಆಗ್ಬೋದು. ಇನ್ನೂ ಮುಂದುವರಿದು ಹಲವಾರು ರೋಗಗಳಿಂದ ಬರ್ತವೆ. ಇದು ಒಂದಷ್ಟು ಕಾರಣಗಳು ಅಂತ ಆದರೆ ರೋಗಗಳು ಹಲವಾರಿದೆ. ಈಗ ಮಲೇರಿಯಾ ಆದರೂ ಕಾಮಾಲೆ ಬರ್ಬೋದು, ಮಲೇರಿಯಾ ಬಿಟ್ಟು ಈಗ ಲೆಪ್ಟೋಸ್ಪೈರಾ ಅಥವಾ ಇಲಿಜ್ವರ, ಇಲಿಜ್ವರದಲ್ಲೂ ಕಾಮಾಲೆ ಬರ್ತದೆ. ಇನ್ನೂ ಮುಂದುವರಿದು ನಮಗೆ ವೈರಸ್ಸಿಂದ ಬರುವ ಒಂದಷ್ಟು ಜಾಂಡಿಸ್ ಇರ್ತದೆ. ಹೆಚ್ಚಾಗಿ ನಾವು ಜಾಂಡಿಸ್ ಅಂತ ಹೇಳಿದ ಕೂಡಲೇ ನಮಗೆ ತಲೆಗೆ ಬರುವುದು ಈ ವೈರಸ್ಸಿಂದ ಬರುವ ಕಾಮಾಲೆಗಳು. ಅದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ್ದು ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಸಿ, ಡಿ ಮತ್ತು ಇ. ಅದರಲ್ಲೂ ಈಗ ಬಿ ಮತ್ತು ಸಿ ಹಾಗೂ ಡಿ ಇದು ಹೆಚ್ಚಾಗಿ ಹರಡೋದು ರಕ್ತದಿಂದ. ಸೊ ನಾವು ಈಗಂತೂ ರಕ್ತದ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಬಂದಿದೆ. ರಕ್ತವನ್ನು ಪರೀಕ್ಷೆ ಮಾಡದೆ ಕೊಡುವುದಿಲ್ಲ ಒಬ್ಬರಿಂದ ಒಬ್ಬರಿಗೆ. ಸೊ ಅವು ಹರಡುವ ಸಾಧ್ಯತೆ ತುಂಬ ಕಮ್ಮಿ ಆಗ್ತಾ ಬರ್ತಾ ಇದೆ. ಎ ಮತ್ತು ಇ ಏನಿದೆ, ಇದು ಹರಡೋದು ನೀರಿನ ಮೂಲಕ ಅಥವಾ ನಾವು ಬೇಯಿಸದೆ ತಗೊಳ್ಳುವ ಆಹಾರದ ಮೂಲಕ. ಸೊ ಈ ಕಾಯಿಲೆ ಒಂದಷ್ಟು ದಿವಸದಿಂದ ಈಗ ಕಂಡು ಬರ್ತಾ ಇದೆ. ಆ ರೀತಿಯಲ್ಲಿ ನಾವು ಕಾಮಾಲೆಯನ್ನು ನೋಡ್ತಾ ಇದ್ವಿ. ಕಾಮಾಲೆ ಅಂತ ಹೇಳೋದಕ್ಕಿಂತಲೂ ಹೆಪಟೈಟಿಸ್ ಎ ರೋಗ ಇವತ್ತು ಜಾಸ್ತಿ ಆಗ್ತದೆ ಅಂತ ಹೇಳುದು ಪ್ರಸ್ತುತ.
1: ಅಂದ್ರೆ ಹೆಪಟೈಟಿಸ್ ಎ ಇಂದಾಗಿ ಈ ಕಾಮಾಲೆ ಬರ್ತಾ ಇದೆ ಇತ್ತೀಚೆಗೆ, ಅದು ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇರುವಂತ.
2: ಖಂಡಿತ ಹೌದು, ತಾವೀಗ ಹೇಳಿದ ಮಾತು ತುಂಬಾನೇ ಪ್ರಸ್ತುತ. ಯಾಕೆಂತ ಹೇಳಿದ್ರೆ ಹೆಪಟೈಟಿಸ್ ಎ ಈಗ ಕಳೆದ ಒಂದೆರಡು ತಿಂಗಳಲ್ಲಿ ಒಂದಷ್ಟು ಸಂಖ್ಯೆಗಳು ಜಾಸ್ತಿ ಕಂಡು ಬರ್ತಾ ಇದೆ.
1: ಯಾಕೆ ಈ ಸಮಯದಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಡಾಕ್ಟರೇ?
2: ಈಗ ಹೆಚ್ಚಾಗಿ ನೋಡಿ, ಇದು ಈ ರೋಗ ಬರುವುದು ನಮ್ಮ ಅಜಾಗರೂಕತೆ ಅಂತ ಹೇಳಿದ್ರೆ, ಕಲುಷಿತ ಆಹಾರ, ಕಲುಷಿತ ನೀರು ಕುಡಿದ್ರೆ. ಕಲುಷಿತ ಅಂತ ಹೇಳಿದ್ರೆ ಅದರಲ್ಲಿ ಈ ಹೆಪಟೈಟಿಸ್ ಎ ವೈರಸ್ ಸೇರಿಕೊಂಡಂತ ನೀರು ಅಥವಾ ಆಹಾರವನ್ನು ಸೇವಿಸಿದ್ರೆ ಈ ರೋಗ ಬರಬಹುದು. ಈಗ ಒಂದಷ್ಟು ಜನ ಅವರ ಮನೆ ನೀರು ಬಾವಿಯಿಂದ ಉಪಯೋಗಿಸ್ತಾ ಇರ್ಬೋದು, ಒಂದಷ್ಟು ಜನ ನಲ್ಲಿ ನೀರು ಉಪಯೋಗಿಸ್ತಾ ಇರ್ಬೋದು. ಎರಡೂ ಕಡೆ

ನೀವು ಸರಿಯಾದ ರೀತಿ ನೀರನ್ನು ಶುದ್ಧೀಕರಿಸದೆ ಕುಡಿದ್ರೆ. ಅದೇ ರೀತಿ ಇವತ್ತು ನಲ್ಲಿ ಕೂಡ ಹಾಗೆ ಕೂಡ ನಲ್ಲಿ ನೀರಲ್ಲಿ ಕೂಡ ಸಾಕಷ್ಟು ಕಾರಣಗಳಿರ್ಬೋದು, ಅಥವಾ ಸಂಪ್ ಅಂತ ಒಂದು ನೀರನ್ನು ಶೇಖರಿಸುವಂತ ಮಾಡ್ತಾರೆ ಸರಿಯಾಗಿ ಅದನ್ನು ಸ್ವಚ್ಛಗೊಳಿಸದಿದ್ದರೆ, ಅಥವಾ ಓವರ್ ಹೆಡ್ ಟ್ಯಾಂಕ್ ಅಂತ ಹೇಳ್ತೇವೆ, ಅಥವಾ ಮನೆಯ ಮೇಲ್ಗಡೆ ಇರುವಂಥ ನೀರು ಸಂಗ್ರಹಕ ಇರ್ತದೆ, ಅದನ್ನು ಅದರಲ್ಲಿ ನೀರು ಅವರು ಸಂಗ್ರಹ ಮಾಡ್ತಾರೆ. ಕ್ರಮ ಪ್ರಕಾರವಾಗಿ ನೀವು ಮೂರು ತಿಂಗಳಿಗೆ ಒಂದ್ಸಲವಾದರೂ ಈ ಎರಡೂ ಟ್ಯಾಂಕನ್ನು ಕ್ಲೀನ್ ಮಾಡಬೇಕು. ಇದು ಯಾವುದನ್ನು ನಾವು ಮಾಡದೆ ನೀರನ್ನು ಸರಿಯಾಗಿ ಪರೀಕ್ಷಿಸದೆ ಕುಡಿದಾಗ ಈ ರೀತಿಯ ರೋಗ ಬರುವ ಸಾಧ್ಯತೆ ತುಂಬಾ ಜಾಸ್ತಿ ಇರ್ತದೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನಾಗ್ತದೆ, ಇತ್ತೀಚೆಗೆ ಜನರಿಗೆ ಈ ಹೊರಗಡೆಯಿಂದ ತಿಂಡಿ ತಿನ್ನುವ ಅಥವಾ ಆಹಾರ ಪದಾರ್ಥವನ್ನು ತೆಗೊಳ್ಳುವ ಅಭ್ಯಾಸ ಜಾಸ್ತಿ ಆಗಿದೆ. ಅದರಲ್ಲೂ ನಾವೇನು

0: ಸಾಧ್ಯತೆ ಇದೆ ಅಂತ ಹೇಳಿ. ಕಲುಷಿತ ನೀರನ್ನು ಕುಡಿಯುವುದರ ಮೂಲಕ ಮಾತ್ರ ಬರ್ತದ ಅಥವಾ ಈಗ ಕೈಕಾಲು ಮುಖ ತೊಳೆಯುವಂಥದ್ದು, ಸ್ನಾನ ಮಾಡುವಂಥದ್ದು, ಇದರ ಮೂಲಕ ಬರುವಂಥ ಸಾಧ್ಯತೆ ಇರ್ತದ?
1: ಅದರ ಮೂಲಕ ಬರುವ ಸಾಧ್ಯತೆ ತುಂಬಾ ಕಮ್ಮಿ. ಹೆಚ್ಚಾಗಿ ಏನಾಗತ್ತೆ ಅಂತ ಹೇಳಿದ್ರೆ ನೋಡಿ, ನಮ್ದು ಪರ್ಸನಲ್ ಹೈಜಿನ್ ಅಂತ ಹೇಳ್ತೀವಿ. ಪರ್ಸನಲ್ ಹೈಜಿನ್ ಅಂತ ಹೇಳಿದ್ರೆ ಈಗ ಶೌಚಾಲಯಕ್ಕೆ ಹೋಗಿ ಬರ್ತೇವೆ, ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಕೈಯನ್ನು ತೊಳಿತೀರಾ ಇಲ್ವಾ ಅಂತ, ಕೈ ಕಾಲುಗಳು ತೊಳಿತೀರಾ ಇಲ್ವಾ, ತೊಳಿತೀರಿ ಅಂತ ಹೇಳಿದ ಮೇಲೆ ಹೌದು ಅಂತ ಆದ್ರೆ ಎಷ್ಟು ಚೆನ್ನಾಗಿ ತೊಳಿತೀರಿ ಅನ್ನೋದು ಇಂಪಾರ್ಟೆಂಟ್. ತೊಳಿದಿಲ್ವಾ ಕೇಳಿದ್ರೆ ಎಲ್ಲರೂ ತೊಳಿತಾರೆ, ಟ್ಯಾಪ್ ಅಲ್ಲಿ ಒಂದು ಕೈಯನ್ನು ಹಾಗೆ ಒಂದೊಂಚೂರು ಹಿಸುಕಿದ ಹಾಗೆ ಮಾಡಿ ಬರ್ತಾರೆ, ಅದು ತೊಳೆಯುವುದಲ್ಲ. ನೀವು ಕೈ ಕಾಲುಗಳಿಗೆ ಸಾಬೂನು ಹಚ್ಚಿ ತಿಕ್ಕಿ ಈ ರೀತಿ ತೊಳೆದ್ರೆ ಮಾತ್ರ ತೊಳೆಯುವುದಕ್ಕೆ ತೊಳೆದಿದ್ದೇವೆ ಅಂತ ಹೇಳ್ಬೋದೇ ಹೊರತು ನೀರಲ್ಲಿ ನೀವು ಕೈ ಮುಳುಗಿಸಿ ತೆಗೆದ ಕೂಡಲೇ ಕೈ ತೊಳೆದದ್ದಲ್ಲ. ಸೊ ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಈ ರೀತಿಯಾಗಿ ಶುಚಿಯಾಗಿ ಕೈ ತೊಳೆದ್ರೆ, ಒಂದು ವೇಳೆ ನೀವು ಕಲುಷಿತ ಆಹಾರ ಅಥವಾ ತಿಂದು ಒಬ್ಬನಿಗೆ ಹೆಪಟೈಟಿಸ್ ಎ ಶುರುವಾಗಿದ್ದರೆ ಆ ಶೌಚಾಲಯವನ್ನು ಉಪಯೋಗಿಸಿದ್ರೂ ಕೂಡ ತಮಗೆ ಹರಡುವ ಸಾಧ್ಯತೆ ಇರುವುದಿಲ್ಲ. ಒಂದು ಎರಡನೇದು, ಆಹಾರ ವಸ್ತುವನ್ನು ತಿನ್ನುವುದಕ್ಕೆ ಮೊದಲು ಸರಿಯಾಗಿ ಕೈ ತೊಳೆಯುವುದು ಅಗತ್ಯ. ಖಂಡಿತ ನಮಗೆ ರೋಗ ಬರುವ ಸಾಧ್ಯತೆ 90% ಕಮ್ಮಿ ಆಗುತ್ತೆ.
0: ಡಾಕ್ಟರ್, ಈಗ ಈ ಹೆಪಟೈಟಿಸ್ ಎ ಅಂತ ಏನು ಹೇಳಿದ್ರಿ, ಇದರ ಲಕ್ಷಣಗಳು ಏನೆಲ್ಲ ಇರುತ್ತೆ? ಯಾಕಂದ್ರೆ ಕಾಮಾಲೆ ಬಗ್ಗೆ ಹೇಳಿದ್ರಿ, ಅದು ಬಿಟ್ಟು ಬೇರೆ ಏನಾದರೂ ಲಕ್ಷಣಗಳು ಇರ್ತಾವ?
1: ಈ ಕಾಮಾಲೆ ಅಂತ ಹೇಳಿದ್ರೆ ಅಥವಾ ಈ ಹೆಪಟೈಟಿಸ್ ಎ ರೋಗ ಬರುವಾಗ ಮೊದಲಿಗೆ ಏನಾಗ್ತದೆ, ಜ್ವರ ಬರಬಹುದು. ನಮ್ಮ ಮಲೇರಿಯಾ ರೀತಿ ತುಂಬಾ ಚಳಿ ಬಂದು ಜ್ವರ ಬರಲಿಕ್ಕಿಲ್ಲ. ಇಲ್ಲಿ ಮುಖ್ಯವಾದ ವ್ಯವಸ್ಥೆ ಅಂತ ಹೇಳಿದ್ರೆ ಜ್ವರ ಮತ್ತು ಸುಸ್ತು. ಅತಿಯಾಗಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ನಮಗೆ ಹೆಚ್ಚಾಗಿ ಆಹಾರ ವಸ್ತುವಿನ ಮೇಲೆ ಒಂಥರ
0: ನಿರಾಸಕ್ತಿ
1: ಬರುತ್ತೆ. ತುಂಬಾ ಹತ್ತಿರದ ಮಾತು ಅದು, ನಿಮಗೆ ಆಹಾರ ತಿನ್ನುವುದೇ ಬೇಡ ಅಂತ ಅನ್ನಿಸ್ತದೆ, ವಾಂತಿ ಬರ್ತದೆ ಆಹಾರ ನೋಡುವಾಗ, ಅಜೀರ್ಣ ಆಗ್ತದೆ, ವಾಂತಿ ಬರ್ಬೋದು, ವಾಕರಿಕೆ ಬರ್ಬೋದು, ವಿಪರೀತ ಸುಸ್ತಾಗ್ಬೋದು, ಇದೆಲ್ಲದರ ಮಧ್ಯೆ ಕಡು ಹಳದಿ ಬಣ್ಣದ ಮೂತ್ರ ಹೋಗ್ಬೋದು, ಕಣ್ಣುಗಳಲ್ಲಿ ನಮ್ಮ ಏನು ಬಿಳಿ ಇರ್ತದೆ ಆ ಬಿಳಿ ಹೋಗಿ ಒಂದಷ್ಟು ಹಳದಿ ಸ್ಟಿಂಜ್ ಅಥವಾ ಹಳದಿ ರೀತಿಯ ಒಂದು ಕಲರ್ ಬರ್ಬೋದು. ಇನ್ನೂ ಮುಂದುವರಿದ್ರೆ ಚರ್ಮ ಕೂಡ ಹಳದಿ ಆಗ್ಲಿಕ್ಕೆ ಶುರು ಆಗ್ಬೋದು. ಇದೆಲ್ಲ ಹೆಪಟೈಟಿಸ್ ಎ ಲಕ್ಷಣಗಳು.
0: ಈಗ ಇದು ಎಷ್ಟು ಮಾರಣಾಂತಿಕ ಅಂದ್ರೆ ಎಷ್ಟು ಅಪಾಯಕಾರಿಯಾದಂತಹ ರೋಗ ಇದು?
1: 100 to 100 ಗುಣ ಆಗ್ತಾರೆ, ಒಂದು 10 to 15 ಅವರಿಗೆ ಈ ರೀತಿಯ ಸುಸ್ತು, ವಿಪರೀತವಾದ ಆಹಾರದಲ್ಲಿ ನಿರಾಸಕ್ತಿ ಅದೆಲ್ಲ ಇರ್ತದೆ. ಆಮೇಲೆ ಅವರು ಸರಿ ಹೋಗ್ಲಿಕ್ಕೆ ಶುರು ಆಗ್ತಾರೆ. ಬಟ್ ಈ ಉಳಿದ 10 ಒಂದಷ್ಟು ಜಾಸ್ತಿ ತೊಂದರೆ ಆಗ್ಬೋದು, ಮತ್ತೆ ಮೆದುಳಿಗೆ ಕೂಡ ಈ ರೋಗ ಹರಡಬಹುದು, ಅಥವಾ ಹಳದಿ ರೋಗದ ತೊಂದರೆ ಮೆದುಳನ್ನು ಕಾಡಿ ಎನ್ಸೆಫಲಿಪತಿ ಅಂತ ಹೇಳ್ತೇವೆ. ಎನ್ಸೆಫಲಿಪತಿ ಅಂತ ಹೇಳಿದ್ರೆ ಹೆಪಾಟಿಕ್

0: ಎನ್ಸೆಫಲೋಪತಿ ಅಂತ ಇನ್ನೂ ಸರಿಯಾದ ಭಾಷೆ ಅದಕ್ಕೆ. ಆ ರೀತಿ ಆದರೆ ಜೀವಕ್ಕೆ ಕೂಡ ಅಪಾಯ ಅತಿ ವಿರಳವಾಗಿ, ಆಗಬಾರ್ದು ಅಂತ ಎಲ್ಲ ಆಗಬಹುದು. ಸೊ ಯಾವುದಿದ್ದರೂ ಇಲ್ಲಿ ಅತಿ ಮುಖ್ಯವಾದ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ನೀವು ಜಾಗರೂಕತೆಯಿಂದ ಇದ್ದರೆ, ಅಂದರೆ ಕಲುಷಿತ ಆಹಾರ ಕಲುಷಿತ ನೀರು ಸೇವಿಸದೆ ಕೈಕಾಲುಗಳನ್ನು ಸರಿಯಾಗಿ ಶುಚಿಗೊಳಿಸಿ ಆಹಾರ ಸೇವಿಸಿದರೆ, ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಕೈಕಾಲುಗಳನ್ನು ಸರಿಯಾಗಿ ಶುಚಿಗೊಳಿಸಿದರೆ ಈ ರೋಗ ಹರಡದಂತೆ ಖಂಡಿತ ನಾವು ಕಾಪಾಡಬಹುದು.
1: ಈಗ ಇನ್ನು ಚಿಕಿತ್ಸೆ ಬಗ್ಗೆ ಮಾತಾಡೋದಾದ್ರೆ ಡಾಕ್ಟ್ರೆ, ಯಾವ ರೀತಿಯಾಗಿ ಇದಕ್ಕೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ?
0: ನೋಡಿ, ಇಲ್ಲಿ ಮುಖ್ಯವಾದ ವಿಷಯ ಕೂಡ ಇದೆ, ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಇದಕ್ಕೆ. ಇದೇ ರೀತಿಯ ಚಿಕಿತ್ಸೆ ನಾವು ತುಂಬಾ ಹಳೆಯ ಮಾತನ್ನು ಕೇಳಬಹುದು, ಹಳದಿ ರೋಗದವನಿಗೆ ಚಿಕಿತ್ಸೆ ಅಗತ್ಯ ಇಲ್ಲ, ಪಥ್ಯ ಮಾಡಬೇಕು, ಪಥ್ಯ ಆಹಾರ ಮತ್ತು ಒಂದಷ್ಟು ಸಾಕಷ್ಟು ಈ ಗಿಡಮೂಲಿಕೆ ಅಂದರೆ ನೆಲ ನೆಲ್ಲಿ ಅಂತ ಹೇಳ್ತೀವಿ, ಅಥವಾ ನೆಲದಲ್ಲೇ

0: ಹೋದರೆ, ಒಂದು ವೇಳೆ ಈಗ ತುಂಬಾ ತೊಂದರೆ ಆಯಿತು, ಲಿವರ್ ತುಂಬಾ ಹಾಳ ತೊಂದರೆಗೆ ಒಳಪಟ್ಟರೆ, ಆಗ ಒಂದಷ್ಟು ಚಿಕಿತ್ಸೆ ಖಂಡಿತ ಲಭ್ಯ ಇದೆ.
1: ಡಾಕ್ಟರ್, ಈಗ ತಾವು ವೈರಸ್ಸಿಂದ ಬರೋದು ಅಂತ ಹೇಳಿದ್ರಿ, ಹಾಗಾದರೆ ಇದಕ್ಕೆ ಏನಾದರೂ ಲಸಿಕೆ ಅಂತ ಇದೆಯಾ? ಇದ್ರೆ ಯಾರು ತಗೋಬಹುದು?
0: ಈಗ ಖಂಡಿತ ಲಸಿಕೆ ಇದೆ, ಆದರೆ ಇದು ತುಂಬಾ ಮಾರಣಾಂತಿಕ ಕಾಯಿಲೆ ಅಲ್ಲದ ಕಾರಣ ಪ್ರತಿಯೊಬ್ಬರಿಗೆ ಲಸಿಕೆಯನ್ನು ನಾವು ಹೇಳುವುದಿಲ್ಲ. ಆದರೆ ಯಾರಾದರೂ ಈ ಆಹಾರ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡೋರು ಇರ್ತಾರಲ್ಲ, ಅಂಥವರಿಗೆ ಲಸಿಕೆ ಕೊಡಲಿಕ್ಕೆ ಆಗತ್ತೆ. ಎರಡು ಬಗೆಯ ಲಸಿಕೆ ಬರುತ್ತೆ, ಒಂದು ಕಿಲ್ಡ್ ಮತ್ತು ಅಟನ್ಯುಯೇಟೆಡ್ ಅಂತ ಎರಡು ಬಗೆಯ ಲಸಿಕೆ ಇದೆ. ಸದ್ಯದ ಮಟ್ಟಿಗೆ ಸರ್ಕಾರ ಅದನ್ನು ಕೊಡುವ ಯೋಚನೆಯಲ್ಲಿಲ್ಲ, ಯಾಕೆಂತ ಹೇಳಿದ್ರೆ ಇದರಿಂದ ಸಾವು ಸಂಭವಿಸುವುದು ಅತಿ ವಿರಳ. ಆದರೆ ಹೆಪಟೈಟಿಸ್ ಎ ಬಂದರೆ 10-50 ದಿವಸ ಒಬ್ಬನ ದುಡಿತ ಖಂಡಿತ ಹೋಗ್ತದೆ. ಆದ ಕಾರಣ ಈ ರೋಗದ ಬಗ್ಗೆ ನಾವು ಜಾಗರೂಕರಾಗಿರ್ಬೇಕು.
1: ಈಗ ಈ ಹೆಪಟೈಟಿಸ್ ಬಂದವರು ನಮ್ಮ ಮನೇಲಿ ಇದ್ದಾರೆ ಅಂತ ಹೇಳಿದ್ರೆ, ಅವರ ಮೂಲಕ ಅವರಿಂದ ನಮಗೆ ಬೇರೆ ಯಾವುದಾದ್ರೂ ರೀತಿಯಿಂದ ರೋಗ ಹರಡಲಿಕ್ಕೆ ಸಾಧ್ಯ ಇದೆಯಾ?
0: ಎಲ್ಲಕ್ಕಿಂತ ಮುಖ್ಯ ವಿಷಯ ಇದೆ, ಈ ಒಬ್ಬನಿಗೆ ಹೆಪಟೈಟಿಸ್ ಎ ಬಂತು, ಏನೋ ಅವನ ಗ್ರಹಚಾರ ಬಂತು, ಅವನ ಮಲ ಮೂತ್ರ ವಾಂತಿ ದೇಹ ದ್ರವಗಳಿಂದ ಇನ್ನೊಬ್ಬನಿಗೆ ಹರಡ್ತದೆ. ಸೊ ಏನ್ ಮಾಡಬೇಕು? ಆತನು ಶೌಚಾಲಯಕ್ಕೆ ಹೋದ್ಮೇಲೆ ಆ ಶೌಚಾಲಯವನ್ನು ತುಂಬಾ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಫಿನಾಯಿಲ್ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ಶುದ್ಧೀಕರಣ ದ್ರವಗಳನ್ನು ಹಾಕಿ ಕ್ಲೀನ್ ಮಾಡಬೇಕು. ಆ ಶೌಚಾಲಯವನ್ನು ಇನ್ನೊಬ್ಬರು ಉಪಯೋಗಿಸ್ತಾರಾದರೆ ಅವರು ಸೂಕ್ತ ರೀತಿಯಲ್ಲಿ ಕೈ ಕಾಲುಗಳನ್ನು ತೊಳಿಬೇಕು. ಆತನ ಮಲ ಮೂತ್ರ ಏನಾದರೂ ಅಥವಾ ವಾಂತಿಯನ್ನು ಸ್ವಚ್ಛಗೊಳಿಸುವ ಅಗತ್ಯ ಬಿದ್ದರೆ ಆ ನಂತರ ಕೈಗಳನ್ನು ಸರಿ ತೊಳೆದ್ರೆ ಸಾಕು. ಇದು ಅತಿ ಆಗದೆ ಅವನ ಸೇವೆಯಿಂದ ಖಂಡಿತ ಯಾರಿಗೂ ಹರಡುವುದಿಲ್ಲ.
1: ಈ ಒಂದು ಜಾಂಡಿಸ್ ಪ್ರಕರಣಗಳೇನು ಕಾಣಿಸ್ತಾ ಇದೆ, ಇದರಿಂದ ಜನ ಭಯ ಪಡಬೇಕಾ ಅಥವಾ ಯಾವ ರೀತಿಯಾದಂತಹ ಜಾಗೃತಿಯನ್ನು ಅವ್ರು ವಹಿಸ್ಕೋಬೇಕಾಗುತ್ತೆ?
0: ಈಗ ನೋಡಿ, ಮುಖ್ಯವಾಗಿ ಏನು ಅಂತ ಹೇಳಿದರೆ, ಎಲ್ಲ ಆಹಾರ ತಯಾರಿಕಾ ಘಟಕದವರದು ನಮ್ಮ ಈ ಮಾಧ್ಯಮದ ಮೂಲಕ ತಿಳ್ಕೊಳ್ಬೇಕು ಅಂತ ಹೇಳಿದರೆ, ತಮ್ಮ ಆಹಾರ ರುಚಿ ಇಲ್ಲದಿದ್ರೂ ತೊಂದರೆ ಇಲ್ಲ, ರೋಗವನ್ನು ಕೊಡಬಾರ್ದು. ರೋಗವನ್ನು ಕೊಡಬಾರ್ದು ಅಂತ ಹೇಳಿದರೆ ಕಲುಷಿತ ಆಹಾರವನ್ನು ಕೊಡಬಾರ್ದು ನೀವು. ಸೊ ಬೇಯಿಸದೆ ಕೊಡುವ ಆಹಾರವನ್ನು ಸ್ವಚ್ಛಗೊಳಿಸುವಾಗ ಅಷ್ಟೇ ಶುದ್ಧೀಕೃತ ನೀರಿಂದ ಅದನ್ನು ತೊಳಿಬೇಕು. ಅದೇ ರೀತಿ ಇವತ್ತು ಮಜ್ಜಿಗೆ ಮಾಡ್ತೇವೆ ನಾವು, ಮಜ್ಜಿಗೆಗೆ ಒಂದಷ್ಟು ಅಂದರೆ ದಪ್ಪ ಇದ್ರೆ ಅದನ್ನು ತೆಳು ಮಾಡಲಿಕ್ಕೆ ನೀರು ಹಾಕಲೇಬೇಕು.
1: ಹೌದು.
0: ಸೊ ಅಂಥ ನೀರನ್ನು ಕೂಡ ಶುದ್ಧೀಕೃತ ನೀರನ್ನೇ ಹಾಕಬೇಕು. ಆಹಾರ ವಸ್ತುಗಳಲ್ಲಿ ಮತ್ತೆ ಯಾರು ಆಹಾರ ವಸ್ತುವನ್ನು ತಯಾರಿಸ್ತಾರಾ, ಅವರು ಕ್ಯಾಟ್ರಿಂಗ್ ಇರ್ಬೋದು, ಅಡುಗೆ ತಯಾರಕರು ಇರ್ಬೋದು, ಹೋಟೆಲ್ನವರು ಇರಬೇಕು, ಸರಿಯಾಗಿ ಕೈಗಳನ್ನು ತೊಳಿಕೊಳ್ಬೇಕು. ಯಾರು ವ್ಯಾಕ್ಸಿನ್ ತಗೊಳ್ಬೇಕು ಅಂತ, ಸೊ ಇಂಥವ್ರು ವ್ಯಾಕ್ಸಿನ್ ತಗೊಂಡ್ರೆ ಖಂಡಿತ ಒಳ್ಳೆಯದು. ಟೈಫಾಯ್ಡ್ ವ್ಯಾಕ್ಸಿನ್, ನಮ್ಮ ಹೆಪಟೈಟಿಸ್ ಎ ವ್ಯಾಕ್ಸಿನ್, ಇವ್ರು ತಗೊಂಡ್ರೆ ಒಳ್ಳೇದು. ಒಂದು ವೇಳೆ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆಯಿತು, ಸರಿಯಾಗಿ ಕೈ ತೊಳೆದು ಕೈಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸಿ ಆಹಾರ ವಸ್ತುಗಳನ್ನು ತಯಾರಿಸಿದಲ್ಲಿ ಆಹಾರ ವಸ್ತುವಿನ ಮೂಲಕ ಈ ರೋಗ ಇನ್ನೊಬ್ಬರಿಗೆ ಬರುವುದಿಲ್ಲ.
1: ಧನ್ಯವಾದಗಳು ಡಾಕ್ಟ್ರೇ, ಇಷ್ಟೊತ್ತು ಈ ಜಾಂಡಿಸ್ ರೋಗ ಅಥವಾ ಹೆಪಟೈಟಿಸ್ ಎ ರೋಗ ಮುಖ್ಯವಾಗಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಸರ್.
2: ಇದುವರೆಗೆ ಹೆಪಟೈಟಿಸ್ ಕಾಮಾಲೆ ರೋಗ ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದೆ ದೃಷ್ಟಿದೋಷಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ವಸಂತ ಪೈ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು

0: ಸಚಿವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕನ್ಸಲ್ಟೆಂಟ್ ಆಪ್ಥಾಮಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಎಂ ವಸಂತ್ ಪೈ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಎಲ್ಲರಿಗೂ ನಮಸ್ಕಾರ.
1: ಡಾಕ್ಟರ್, ಈಗ ನಾವು ಹೇಳ್ತೇವೆ ದೃಷ್ಟಿ ಅನ್ನುವಂಥದ್ದು ಅಮೂಲ್ಯ ಅಂತ ಹೇಳಿ. ಕಣ್ಣಿಲ್ಲ ಅಂತ ಹೇಳಿದ್ರೆ ನಮ್ಗೆ ಪ್ರಪಂಚವನ್ನ ಕಾಣ್ಲಿಕ್ಕೇನೆ ಸಾಧ್ಯ ಆಗಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಒಬ್ಬ ವೈದ್ಯರಾಗಿ ಮಾನವನ ದೇಹದಲ್ಲಿ ಕಣ್ಣಿನ ಪಾತ್ರ ಏನು ಮತ್ತು ಎಷ್ಟು ಮಹತ್ವದ್ದು ಇದು?
2: ಇದು ಸುಮಾರು 1000 ವರ್ಷ ಮುಂಚೆನೆ ನಮ್ಮ ಪೂರ್ವಜರು ಹೇಳಿದ್ದಾರೆ. ಪಂಚೇಂದ್ರಿಯಣಂ ನಯನಂ ಪ್ರಧಾನಂ ಅಂತ ಹೇಳಿ 5 ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೇನೆ. ಆದರೆ ಕಣ್ಣು ಹಾಗೆ ಅಲ್ಲ. ಸೊ ಅದರಿಂದ ಪೂರ್ವಜರು ಹೇಳಿದ್ದಾರೆ ಎಲ್ಲ ಸೆನ್ಸರಿ ಆರ್ಗನ್ಸ್ ಇಂದ ಕಣ್ಣು ತುಂಬಾ ಪ್ರಧಾನವಾದದ್ದು ಅಂತ ಹೇಳಿ. ನಮ್ಮ ಈಗಿನ ಅವರು ಹೇಳ್ತಾರೆ ಐ ಇಸ್ ಅ ವಿಂಡೋ ಟು ದ ವರ್ಲ್ಡ್ ಅಂತ ಹೇಳಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ವಿಷಯದಲ್ಲಿ ಕಣ್ಣಿನ ಆರೋಗ್ಯ ಮತ್ತೆ ಅದರ ತಿಳುವಳಿಕೆ ಎಲ್ಲರಿಗೆ ಗೊತ್ತಾಗಬೇಕು.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಏನಾಗುತ್ತೆ, ದೇಹದ ಯಾವುದೇ ಭಾಗದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಬೇರೆ ಬೇರೆ ರೀತಿಯಾದಂತಹ ಪರೀಕ್ಷೆಗಳನ್ನು ಮಾಡೋದನ್ನು ನೋಡ್ತೇವೆ. ರಕ್ತ ಪರೀಕ್ಷೆ ಆಗಿರ್ಬೋದು, ಮೂತ್ರ ಪರೀಕ್ಷೆ ಆಗಿರ್ಬೋದು, ಏನೋ ಮಾಡ್ತಾ ಇರ್ತಾರೆ.
2: ಹೌದು.
1: ಈ ಕಣ್ಣಿಗೆ ಸಂಬಂಧಿಸಿದ ಹಾಗೆ ಕಣ್ಣು ಸರಿಯಾಗಿ ಇದೆಯೋ ಇಲ್ವೋ ಅಂತ ಹೇಳಿ ಪರೀಕ್ಷೆ ಮಾಡುವುದು ಹೇಗೆ?
2: ನಾರ್ಮಲ್ ಫಿಸಿಯಾಲಜಿ ಅಂತ ಹೇಳ್ತೇವೆ. ಒಂದು ಮನುಷ್ಯರಿಗೆ ಇಷ್ಟೇ ದೃಷ್ಟಿ ಇರಬೇಕಂತ ಇದೆ ನಮ್ಮ ಇದರಲ್ಲಿ ಸಹ. ಅದನ್ನು ಹೇಗೆ ಗೊತ್ತಾಗುವುದು ನಮ್ಮ ದೃಷ್ಟಿ ಕಮ್ಮಿ ಆಗಿದೆ ಇಲ್ಲದ್ರೆ ಕಾಣಿಸುದಿಲ್ಲ ಅಂತ ಹೇಳಿ? ಈಗ ಒಂದು ಸ್ಟ್ಯಾಂಡರ್ಡೈಸ್ ಇದು ಮಾಡಿದ್ದೇವೆ. ಒಂದು ಚಾರ್ಟ್ ಇದೆ ಕಣ್ಣಲ್ಲಿ, ಆ ಚಾರ್ಟ್ಗೆ ಸ್ನೆಲ್ಲೆನ್ಸ್ ಚಾರ್ಟ್ ಅಂತ ಹೇಳ್ತೇವೆ. ಅದಕ್ಕೆ ಪರ್ಟಿಕ್ಯುಲರ್ ಇಲ್ಯುಮಿನೇಷನ್ ಇರಬೇಕು. ಅದು ಸೈಂಟಿಫಿಕಲಿ ಆಗಿ ಮಾಡಿದ್ದು, ದೊಡ್ಡ ಅಕ್ಷರ ಮತ್ತು ಸಣ್ಣ ಅಕ್ಷರಕ್ಕೆ ಹಂತ ಹಂತವಾಗಿ ಕಮ್ಮಿ ಆಗ್ತಾ ಉಂಟು. ಸೊ ದ ಸ್ಮಾಲೆಸ್ಟ್ ಇಸ್ 10 ಟೈಮ್ಸ್ ಲೆಸರ್ ದೆನ್ ದ ಲಾರ್ಜೆಸ್ಟ್ ಒನ್. ಹಾಗೆ ಹಂತ ಹಂತವಾಗಿ ಜನರು ಒಂದು ಕಣ್ಣನ್ನು ಮುಚ್ಚಿ ನಾವು ಪರೀಕ್ಷೆ ಮಾಡಬೇಕು. ಸಾಧಾರಣವಾಗಿ ಹೇಳುವುದಾದ್ರೆ ಈ ಮನುಷ್ಯರು ಎಲ್ಲ ಅಕ್ಷರವನ್ನು ಓದಿದ್ರೆ ಎರಡು ಕಣ್ಣಲ್ಲಿ ಸಹ ಅವರ ಕಣ್ಣಿನ ದೃಷ್ಟಿ ಸಾಮಾನ್ಯವಾಗಿ ನಾರ್ಮಲ್ ಇದೆ ಅಂತ ಹೇಳ್ಬೋದು ನಾವು. ಮತ್ತೆ 40 ವರ್ಷ ಆದ ಅವರಿಗೆ ದೂರದೃಷ್ಟಿ ಮಾತ್ರ ಅಲ್ಲ, ಹತ್ತಿರಕ್ಕೆ ಸಹ ಪ್ರಾಬ್ಲಮ್ ಬರ್ತದೆ. ಸೊ ಹತ್ತಿರದ್ದು ನಾವು ಚಾರ್ಟ್ ಇದೆ, ಅದಕ್ಕೂ ಅದರಲ್ಲಿ ದೊಡ್ಡ ಚಾರ್ಟ್ ಇದೆ, ಸಣ್ಣ ಚಾರ್ಟ್ ಇದೆ. ಸೊ ಸಣ್ಣ ಚಾರ್ಟಲ್ಲಿ ಎಲ್ಲ ಓದಿದ್ರೆ ಮನುಷ್ಯರು ಅವರ ದೂರದೃಷ್ಟಿ ಮತ್ತೆ ಅವರ ಹತ್ತಿರ ದೃಷ್ಟಿ ಎರಡೂ ಸರಿ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ.
1: ಡಾಕ್ಟರ್, ಈಗ ನಾವು ಕನ್ನಡಕ ಅಂತ ಹಾಕುವಾಗ ಹೇಳ್ತಾರೆ 0.5 ಅಂತ ಹೇಳ್ತಾರೆ, 1 ಅಂತ ಹೇಳ್ತಾರೆ, ಏನಿದು ನಂಬರ್ಗಳು?
2: ಇದು ಲೆನ್ಸ್ ಇದು ಪವರ್ ಹೇಳ್ತೇವೆ ನಾವು. ಈ ಲೆನ್ಸ್ ಅಂತ ಹೇಳಿದ್ರೆ ಈಗ ಮನುಷ್ಯರಿಗೆ ಒಬ್ಬರಿಗೆ ದೃಷ್ಟಿ ಸರಿ ಇಲ್ಲ ಅಂತ ಎನಿಸೋಣ. ಈ ಸರಿ ಇಲ್ಲದಿದ್ರೆ ಏನು ಮಾಡಬೇಕು? ಫಸ್ಟ್ ದೃಷ್ಟಿ ನೋಡಿದ್ದೇವೆ. ಈ ದೃಷ್ಟಿಯಲ್ಲಿ ಒಬ್ಬ ಮನುಷ್ಯನಿಗೆ ದೂರಕ್ಕೆ ಸರಿಯಾಗಿ ಕ್ಲಿಯರ್ ಆಗಿ ಕಾಣುವುದಿಲ್ಲ. ಈಗ ಯಾಕೆ ಕಾಣುವುದಿಲ್ಲ ಅಂತ ನಮಗೆ ಗೊತ್ತಾಗಬೇಕು. ಒಬ್ಬರಿಗೆ ದೃಷ್ಟಿ ಸರಿ ಇದೆ, ಇಲ್ಲದ್ರೆ ಒಂದು ಕಣ್ಣಲ್ಲಿ ದೃಷ್ಟಿ ಸರಿ ಇದೆ, ಒಂದು ಕಣ್ಣಲ್ಲಿ ದೃಷ್ಟಿ ಸರಿ ಇಲ್ಲ, ಆ ಕಣ್ಣಲ್ಲಿ ಯಾಕೆ ದೃಷ್ಟಿ ಸರಿ ಇಲ್ಲ ಅಂತ ಅದು ಗೊತ್ತಾಗಬೇಕಾಗ್ತದೆ. ಇದರಲ್ಲಿ ಎರಡು ವಿಧಾನ ಉಂಟು. ಒಂದು ದೃಷ್ಟಿ ದೋಷ ಅಂದರೆ ನಾವು ರಿಫ್ರಾಕ್ಟಿವ್ ಎರರ್ಸ್ ಅಂತ ಹೇಳ್ತೇವೆ. ಇನ್ನೊಂದು ಕಣ್ಣಲ್ಲಿ ಬರುವಂತಹ ಕಾಯಿಲೆಗಳು, ಅದು ಬೇರೆ ಪ್ರಾಬ್ಲಮ್. ಈ ಎರಡು ಪ್ರಾಬ್ಲಮ್ ಇಂದಲ್ಲಿ ಸಹ ದೃಷ್ಟಿಯಲ್ಲಿ ಈ ಓದಲಿಕ್ಕೆ ಇಲ್ಲದ್ರೆ ದೃಷ್ಟಿ ಕಮ್ಮಿ ಇರ್ತದೆ. ಸೊ ಅದರಿಂದ ಇಂಪಾರ್ಟೆಂಟ್ ಇಸ್ ನಮಗೆ ಗೊತ್ತಾಗಬೇಕು ಈ ದೃಷ್ಟಿ ದೋಷವ ಇಲ್ಲದ್ರೆ ಬೇರೆ ಕಾಯಿಲೆಯಿಂದ ಹಾಗೆ ಬಂದಿದೆ ಅಂತ. ಸೊ ಸುಮಾರು ನಮ್ಮನೆದು ಕಾಯಿಲೆ ಇದೆ, ಕಣ್ಣಿನ ಹೊರಗಿನಿಂದ ಒಳಗೆ ತನಕ ಎಲ್ಲ ನಮ್ಮನೆ ಕಾಯಿಲೆಯಲ್ಲಿ ಮನುಷ್ಯರನ್ನ ದೃಷ್ಟಿ ಕಮ್ಮಿ ಆಗ್ತದೆ. ಸೊ ಇದು ನಾವು ನೋಡಿ ಆ ಕಂಡು ಹಿಡಿಯೋದು ಅದು ನಮಗೆ ಸಂಬಂಧಪಟ್ಟ.
1: ಈಗ ದೃಷ್ಟಿ ದೋಷಗಳ ಬಗ್ಗೆ ಮಾತಾಡೋದಾದ್ರೆ ಯಾವೆಲ್ಲ ಕಾರಣಗಳಿಗಾಗಿ ದೃಷ್ಟಿ ದೋಷ ಕಾಣಿಸಿಕೊಳ್ಳುತ್ತೆ?
2: ನೋಡಿ, ಮೇನ್ಲಿ ದೃಷ್ಟಿ ದೋಷಗಳು ನಾವು ಕ್ಲಾಸಿಫೈ ಮಾಡುವಾಗ ಎರಡು ಹೇಳ್ತೇವೆ ನಾವು, ಮಯೋಪಿಯಾ ಅಂತ ಹೇಳ್ತೇವೆ ಮತ್ತೆ ಹೈಪರ್ ಮೆಟ್ರೋಪಿಯಾ ಅಂತ ಹೇಳ್ತೇವೆ. ಈ ಕಣ್ಣಿನ ಈ ನಮ್ಮ ಫಿಸಿಯಾಲಜಿಯಲ್ಲಿ ಏನಾಗ್ತದೆ ಅಂದರೆ ಕಣ್ಣಿನ ಒಳಗೆ ಲೈಟ್ ಹೋದ ಕೂಡಲೇ ಆ ಕಣ್ಣಿನ ಲೈಟ್ ಒಳಗೆ ಹೋಗಿ ಲೆನ್ಸ್ ಕಾರ್ನಿಯ ಮೇಲೆ ಬಿದ್ದು ಮತ್ತೆ ಲೆನ್ಸ್ನ ಬಿದ್ದು ಕಣ್ಣಿನ ಒಳಗೆ ಅಕ್ಷಿಪಿಟ ಅಂತ ಇದೆ, ರೆಟಿನಾ ಅಂತ ಹೇಳ್ತೇವೆ, ಅದರ ಮಧ್ಯದಲ್ಲಿ ಕರೆಕ್ಟಾಗಿ ಬೀಳ್ಬೇಕು. ಅದು ಕರೆಕ್ಟಾಗಿ ಬಿದ್ದರೆ ಅವರ ದೃಷ್ಟಿ ಸರಿ ಉಂಟಂತ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್. ಕೆಲವು ಸರ್ತಿ ದೃಷ್ಟಿ ಆ ಇದರಲ್ಲಿ ಬೀಳುವುದಿಲ್ಲ, ಎರಡು ಲೈಟ್ಗಳು ಒಟ್ಟಾಗಿ ಕಣ್ಣಿನ ಎದುರಿಗೆ ಬೀಳ್ಬೋದು, ಇಲ್ಲಾದ್ರೆ ಕಣ್ಣಿನ ಹಿಂದೆ ಬೀಳ್ಬೋದು. ನಾವು ಕಣ್ಣಿನ ಎದುರಿಗೆ ಬಿದ್ದರೆ ನಾವು ಮಯೋಪಿಯಾ ಅಂತ ಹೇಳ್ತೇವೆ, ಆ ಕಣ್ಣಿನ ಹಿಂದೆ ಬಿದ್ದರೆ ನಾ ಹೈಪರ್ ಮೆಟ್ರೋಪಿಯಾ ಅಂತ ಇದ್ದೇವೆ. ಈ ಮಯೋಪಿಯಾ ಅಂತ ಹೇಳಿದರೆ ನಾವು ನಾರ್ಮಲಿ ಕಾಲ್ಡ್ ಇಸ್ ಆಸ್ ಅದು ಶಾರ್ಟ್ ಸೈಟ್ ಅಂತ ಹೇಳ್ತೇವೆ, ಬಟ್ ಇಟ್ ಈಸ್ ಅ ಮಿಸ್ಅಂಡರ್ಸ್ಟೂಡ್. ಶಾರ್ಟ್ ಅಂತ ಹೇಳಿದರೆ ಹತ್ತಿರ ಮಾತ್ರ ಕಾಣೋದಿಲ್ಲ, ದೂರ ಕಂಡ ಹಾಗೆ ಅಲ್ಲ. ಇದು ಆ್ಯಕ್ಚುಲಿ ಮನುಷ್ಯರಿಗೆ ದೂರಕ್ಕೆ ಸರಿಯಾಗಿ ಕಾಣೋದಿಲ್ಲ. ಟೆಸ್ಟ್ ಮಾಡಿ ನೋಡುವಾಗ ಅವರಿಗೆ ದೂರಕ್ಕೆ ಅವರ ದೃಷ್ಟಿ ಕಮ್ಮಿ ಇದೆ, ಬಟ್ ಇಟ್ಸ್ ಕಾಲ್ಡ್ ಅ ಶಾರ್ಟ್ ಸೈಟ್. ಶಾರ್ಟ್ ಸೈಟ್ ಅಂದರೆ ಹತ್ತಿರಕ್ಕೆ ಕಾಣ್ತದೆ, ದೂರಕ್ಕೆ ಕ್ಲಿಯರಾಗಿ ಕಾಣೋದಿಲ್ಲ. ಇದಕ್ಕಾಗಿ ನಾವು ಮೈನಸ್ ಪವರ್ ಕೊಡ್ತೇವೆ. ಈಗ ಮುಂಚೆ ನಾವು ರೆಟ್ನೋಸ್ಕೋಪಿ ಅಂತ ಮಾಡ್ತಾ ಇದ್ದೇವೆ ಹಳೆ ಕಾಲದಲ್ಲಿ, ಅದು ಅದರಿಂದ ಗೊತ್ತಾಗ್ತಿತ್ತು. ಕಣ್ಣಿನ ಒಳಗಿದ್ದು ಶ್ಯಾಡೋ ನೋಡಿ ಲೆನ್ಸ್ ಹಾಕಿ ಮತ್ತೆ ಗೊತ್ತಾಗ್ತಿತ್ತು ಆ ಮನುಷ್ಯರಿಗೆ ದೃಷ್ಟಿ ದೋಷ ಉಂಟು, ಎಷ್ಟು ಪವರ್ ಬೇಕಾಗ. ಈಗ ಮಾಡರ್ನ್ ಸೈನ್ಸಲ್ಲಿ ಹೊಸ ಹೊಸ ಮೆಷಿನ್ಗಳು ಬಂದಿವೆ, ನಾವು ಆಟೋ ರಿಫ್ರಾಕ್ಟೋಮೀಟರ್ ಅಂತ ಹೇಳ್ತೇವೆ. ಆಟೋ ರಿಫ್ರಾಕ್ಟೋಮೀಟರ್ ಇಲ್ಲದ್ರೆ ಈಗ ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್ ಅಂತ ಹೇಳೋ. ಸೊ ಆಟೋ ರಿಫ್ರಾಕ್ಟೋಮೀಟರ್ ಅಂತ ಹೇಳ್ತೇವೆ. ಈ ಆಟೋ ರಿಫ್ರಾಕ್ಟೋಮೀಟರಲ್ಲಿ ಜನರ ಕಣ್ಣಲ್ಲಿ ನೋಡಿ

0: ಒಂದು ಇದು ಬೀಪ್ ಆಗಿ ಆಟೋಮ್ಯಾಟಿಕ್ ಆಗಿ ಅವರ ಪವರ್ ಬರ್ತದೆ. ಸೊ ಇದರಿಂದ ತುಂಬ ಕೆಲಸ ಸುಲಭ ಆಗ್ತದೆ ಈಗಿನ ಕಾಲದಲ್ಲಿ. ಇಲ್ಲಾದರೆ ಒಂದು ಕಣ್ಣು ಪರೀಕ್ಷೆ ಮಾಡಲಿಕ್ಕೆ ತುಂಬ ಟೈಮ್ ಆಗ್ತಾ ಇತ್ತು. ಪ್ರತಿ ಸಲ ಕಣ್ಣಿಗೆ ಮದ್ದಾಕಿ ಕಣ್ಣಿನ ಪ್ಯೂಪಿಲ್ ಡೈಲೇಟ್ ಮಾಡಿ ನೋಡಬೇಕಾಗ್ತದೆ. ಬಟ್ ಈ ಆಟೋ ರಿಫ್ರಾಕ್ಟೋಮೀಟರ್ ಬಂದಿದ್ದರಿಂದ ಅಬೌಟ್ 70-80% ಆಫ್ ದ ಟೈಮ್ ನಮ್ಮ ಕೆಲಸ ತುಂಬ ಸುಲಭ ಆಗ್ತದೆ. ಪೇಷಂಟ್ ಬರ್ತಾರೆ, ಅವರ ಐ ಟೆಸ್ಟ್ ಆಗ್ತದೆ, ಅವರ ಪ್ರಿಂಟ್ಔಟ್ ಸಹ ಸಿಗ್ತದೆ, ಅವರಿಗೆ ಎಷ್ಟು ಪವರ್ ಬೇಕಾಗ್ತದೆ. ಪವರ್ ಎಷ್ಟು ಬೇಕಾಗ್ತದೆ ಅಂತ ಗೊತ್ತಾದ ಮೇಲೂ ಸಹ ಪುನಃ ನಾವು ಸಬ್ಜೆಕ್ಟಿವ್ ಟೆಸ್ಟ್ ಅಂತ ಮಾಡಬೇಕು. ಸಬ್ಜೆಕ್ಟಿವ್ ಟೆಸ್ಟ್ ಅಂತ ಹೇಳಿದರೆ ಹೂ ಆರ್ ಗುಡ್ ಕ್ವಾಲಿಫೈಡ್ ಆಪ್ಟೋಮೆಟ್ರಿಸ್ಟ್, ಅವರು ಬಂದು ಅವರ ದೃಷ್ಟಿ ಎಷ್ಟು ಉಂಟು, ಅವರಿಗೆ ಲೆನ್ಸ್ ಹಾಕಿ ಈ ಕಣ್ಣಲ್ಲಿ ಅವರಿಗೆ ಈಗ ಒಬ್ಬರಿಗೆ ಒಂದು 3-4 ಲೈನ್ ಕಾಣಿದರೆ ಅವ್ರು 6x18 ಅಂತ ಹೇಳ್ತೇವೆ. ಸೊ ಆ 6x18 ಅನ್ನು 6x6 ಹೇಗೆ ಮಾಡೋದಂತ ಆ ಲೆನ್ಸ್ ಹಾಕಿ ಸರಿ ಮಾಡ್ತಾರೆ. ಲೆನ್ಸ್ ಹಾಕಿ ನೋಡ್ತೇವೆ, ಆ ಲೆನ್ಸ್ ಹಾಕಿ ನೋಡಿ ಅವರಿಗೆ ಕ್ಲಿಯರ್ ಆಗಿ ಕಾಣೋದಾದರೆ ಅವರ ದೃಷ್ಟಿ ಸರಿ ಆಯಿತು, ಇಲ್ಲದ್ರೆ -0.5. ಈ ಮೈನಸ್ ಅಂತ ಹೇಳಿದರೆ ದೇ ಆರ್ ಕಾಲ್ಡ್ ಆಸ್ ಕಾನ್ಕೇವ್ ಲೆನ್ಸಸ್. ಜನರಿಗೆ ಸಾಮಾನ್ಯವಾಗಿ ಇಟ್ಸ್ ಅ ಮೇಸಿಕ್ ಫಿಸಿಕ್ಸ್ ವೇರ್ ಲೈಟ್ಸ್ ಆರ್ ನಾಟ್ ಫಾಲೋಯಿಂಗ್ ಇನ್ ದ ರಿಟಿನ. ಸೊ ಈ ಕಾನ್ಕೇವ್ ಇಂದ ಕಣ್ಣಿನ ದೃಷ್ಟಿ ಸರಿ ಮಾಡ್ತದೆ. ನಾವು ಈಗ ಎಷ್ಟು ಬೇಕು, ಎಷ್ಟು ಪವರ್ ಎಷ್ಟಿಂದ ಎಷ್ಟು ಹೋಗ್ತದೆ, ನೀವು ಕೇಳಿದಾಗ ಈಗ -0.5 ಅಂತ ಹೇಳಿದೆ. -0.5 ಇಂದ ಕೆಲವು ಜನರಿಗೆ -20 ತನಕ ಸಹ ಹೋಗ್ತದೆ. ಅದು ಬಿಕಾಸ್ ಆಫ್ ದ ಸೈಜ್ ಆಫ್ ದ ಐ ಬಾಲ್, ಬಿಕಾಸ್ ಆಫ್ ದ ಚೇಂಜ್ ಇನ್ ದ ರಿಫ್ರಾಕ್ಟಿವ್ ಇಂಡೆಕ್ಸಸ್. ಸೊ ಇದರಿಂದ ಜನರಿಗೆ ಎಷ್ಟೇ ಪವರ್ ಬರ್ಬೋದು, ಅದರಲ್ಲಿ ಏನು ಲಿಮಿಟ್? ಬಟ್ ನಾರ್ಮಲಿ ಅರೌಂಡ್ -2-3 ಒಂದು ಸಾಮಾನ್ಯ, ದಟ್ ಈಸ್ ವಿ ಕಾಲ್ ಇಟ್ ಎಸ್ ಅ ಫೇರ್ಲಿ ಲೋ ಪವರ್, ಅರೌಂಡ್ -1-1.5. ಮತ್ತೆ -4, -5, -6 ಗೆ ಬರ್ತದೆ, ಅದು ಸಾಧಾರಣ ಮೀಡಿಯಂ ರೇಂಜ್. -10 ವೇಟಿಂಗ್ ಇಟ್ ಎಸ್ ಅ ಯುನೋ ಹೈ ಪವರ್ ಅಂಡ್ ವಿ ಕಾಲ್ ಇಟ್ ಆಸ್. ಬೇರೆ ಬೇರೆ ಪ್ರಾಬ್ಲಮ್ಗೆ ಬೇರೆ ಬೇರೆ ಟೈಪ್ ಇದ್ದು ಟ್ರೀಟ್ಮೆಂಟ್ ಸಹ ಇದೆ. ಮುಂಚಿನ ಕಾಲದಲ್ಲಿ ಈ ಮೈನಸ್ ಪವರ್ ಇದ್ದವರಿಗೆ ಟೆಸ್ಟ್ ಮಾಡಿ ಈ ಗ್ಲಾಸ್ ಕೊಡ್ತಾ ಇದ್ದೇವೆ. ಕೆಲವರಿಗೆ ನೀವು ನೋಡಿರ್ಬೋದು ತುಂಬಾ ದಪ್ಪ ಕನ್ನಡಕ ಇದ್ದವರು, ಅದು -10, -15. ಬಟ್ ದಿಸ್ ಇಸ್ ಅ ಕಾಮನ್ ಪ್ರಾಬ್ಲಮ್. ಬಟ್ ಅಂತ ಪವರ್ ಇದ್ದವರು ತುಂಬಾ ರೇರ್, ಅಷ್ಟು ತುಂಬಾ ಕಾಮನ್ ಏನಿಲ್ಲ. ಬಟ್ ದ ಕಾಮನೆಸ್ಟ್ ಇಸ್ ಏನೋ -1, -2. ಸೊ ಈ ಗ್ಲಾಸ್ ಹಾಕಿದ್ರಿಂದ ಅವರಿಗೆ ಕ್ಲಿಯರ್ ಆಗಿ ಕಾಣ್ತದೆ. ಈಗ ಫಸ್ಟ್ ಟೈಮ್ ಬಂದವರಿಗೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಅವ್ರು ಬಂದ ಕೂಡಲೇ ಅವರಿಗೆ ಪ್ರಾಬ್ಲಮ್ ಇದ್ರೂ ಸಹ, ನಮಗೆ ಅವರಿಗೆ ಎಷ್ಟು ಪವರ್ ಬೇಕಂತ ಗೊತ್ತಿದ್ರೂ ಸಹ, ನಾವು ಅವರಿಗೆ ಕಣ್ಣಿಗೆ ಒಂದು ಡ್ರಾಪ್ಸ್ ಹಾಕ್ತೇವೆ. ದಿಸ್ ಇಸ್ ಅ ಡೈಲಟೇಷನ್ ಅಂತ ಹೇಳ್ತೇವೆ. ದಿಸ್ ಇಸ್ ಬೇಸಿಕಲಿ ಎಲ್ಲ ಮಕ್ಕಳಿಗೆ ಎಲ್ಲರಿಗೆ ಮಾಡಲೇಬೇಕದು, ದಟ್ ಇಸ್ ಅ ಕಂಪಲ್ಸರಿ. ಬಟ್ ಈವನ್ ಓಲ್ಡರ್ ಪೀಪಲ್ ಆಲ್ಸೋ ಕೆಲವರು ಸರ್ತಿ ಫಸ್ಟ್ ಇಷ್ಟರವರೆಗೆ ಅವರ ಕನ್ನಡಕ ಇಡಲೇ ಇಲ್ಲ ಅಂತ ಹೇಳಿದ ಕೂಡಲೇ ನಾವು ಕರೆಕ್ಟಾಗಿ ಅವರಿಗೆ ಚೆಕ್ ಮಾಡಬೇಕಾದ್ರೆ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಪುನಃ ಕಂಪ್ಯೂಟರಲ್ಲಿ ಚೆಕ್ ಮಾಡಿ ಪುನಃ ಅವರ ದೃಷ್ಟಿ ನೋಡಿ ಮತ್ತೆ ಅವರಿಗೆ ಒಂದು 2-3 ದಿವಸ ನಂತರ ಅವರಿಗೆ ಬಂದು ಪುನಃ ಚೆಕ್ ಮಾಡಿ ನಾವು ಕನ್ನಡಕ. ಸೊ ಇಟ್ಸ್ ಅ ಡಬಲ್ ಮತ್ತೆ ಟ್ರಿಬಲ್ ಇದು ಮಾಡ್ತೇವೆ ಅಂತ ಹೇಳ್ತೀವಿ ನೋಡಿ.
1: ಈಗ ತಾವು ಹೇಳಿದ್ರಿ ಕನ್ನಡಕ ಕೊಟ್ಟಾಗ ಸಾಮಾನ್ಯವಾಗಿ ಅದನ್ನ ಸರಿ ಮಾಡಬಹುದು ಅಂತ ಹೇಳಿ. ಈಗ ಇತ್ತೀಚೆಗೆ ನಾವು ಲೆನ್ಸ್ಗಳನ್ನ ನೋಡ್ತಾ ಇದ್ದೇವೆ, ಈ ಲೆನ್ಸ್ಗಳಿಗೂ ಕನ್ನಡಕಗಳಿಗೆ ಏನಾದ್ರೂ ವ್ಯತ್ಯಾಸ ಇದೆ?
0: ಕನ್ನಡಕ್ಕೆ ಸಹ ನಾವು ಲೆನ್ಸ್ ಅಂತ ಹೇಳುದು, ಬಟ್ ದೇ ಆರ್ ಸ್ಪೆರಿಕಲ್ ಲೆನ್ಸಸ್.
1: ಹೌದು.
0: ಈಗ ಒಬ್ಳು ಹುಡುಗಿ ಇದ್ದಾಳೆ, ಒಂದು 15-16 ವರ್ಷದ ಹುಡುಗಿ, ಅವಳಿಗೆ ಒಂದು -3 ಬಂತಂದೆ ಎನಿಸುವ, ಅವರಿಗೆ 10th ತನಕ ಅವರು ಕನ್ನಡಕ ಹಾಕಿ ಹೇಗೋ ಸುಧಾರಿಸಿದ್ರು. ಮತ್ತೆ ಅವರಿಗೆ ಈಗ ಏಜ್ ಆಗುವಾಗ ಅವರಿಗೆ ಒಂದು ಸೋಷಿಯಲ್ ಇದು, ಒಂದು ಕಾಸ್ಮೆಟಿಕ್ ಅಂತ ಹೇಳ್ತೇವೆ. ಈ ಲೆನ್ಸಿನ ಉದ್ದೇಶ ಇಟ್ಸ್ ಮೇನ್ಲಿ ಫಾರ್ ಕಾಸ್ಮೆಟಿಕ್ ರೀಸನ್ಸ್. ಸೊ ಕಾಂಟ್ಯಾಕ್ಟ್ ಲೆನ್ಸಸ್ ಈಸ್ ಕಣ್ಣಿನ ಒಳಗೆ ಇಡುವಂಥದ್ದು, ಬೆಳಗ್ಗೆ ಹಾಕಬೇಕು ರಾತ್ರಿ ತೆಗಿಬೇಕು. ಇಯರ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಇದೆ ಅಂದರೆ ಒಂದು ದಿವಸ ಹಾಕಿದರೆ ಒಂದು ವರ್ಷದ ತನಕ ಯೂಸ್ ಮಾಡ್ಬೋದು, ಹಾಗೆ ಕೇರ್ ತಗೊಂಡ್ರೆ. ಇಲ್ಲದ್ರೆ ಮಂತ್ಲಿ ಡಿಸ್ಪೋಸಬಲ್ ಅಂತಿದೆ, ಮತ್ತೆ ಫೋರ್ಟ್ ನೈಟ್ಲಿ ಡಿಸ್ಪೋಸಬಲ್ ಅಂತಿದೆ. ಈಗ ಡೈಲಿ ಡಿಸ್ಪೋಸಿಬಲ್ಸು ಬಂದಿದೆ. ಡೈಲಿ ಡಿಸ್ಪೋಸಬಲ್ ಅಂತ ಹೇಳಿದರೆ ನಿಮ್ಮ ಪವರ್ ಇದ್ದು ಬೆಳಿಗ್ಗೆ ನೀವು ಹಾಕೋದು, ರಾತ್ರಿ ಡಸ್ಟ್ಬಿನ್ನಲ್ಲಿ ಬಿಸಾಡೋದು. ಕೆಲವರು ಎಫೋರ್ಡ್ ಮಾಡುವವರು ಅವರು ತಗೊಳ್ತಾರೆ, ಅಂದರೆ ಕೆಲವರು ತುಂಬ ಯೂಸ್ ಮಾಡೋದಿಲ್ಲ, ಒನ್ಸಿನವೇ ನನಗೆ ಬೇಕಾದ ಆದ್ರೆ ಅಂತ ಹೇಳಿದರೆ ಡೈಲಿ ಡಿಸ್ಪೋಸಿಬಲ್ ಮಾಡ್ತಾರೆ. ಬೆಳಿಗ್ಗೆ ಅದು ಪ್ಯಾಕೆಟಿಂದ ತೆಗೆಯೋದು, ಕಣ್ಣಿಗೆ ಹಾಕೋದು, ರಾತ್ರಿ ತೆಗೆದು ಡಸ್ಟ್ಬಿನ್ನಲ್ಲಿ ಬಿಸಾಡೋದು. ಸೊ ಆ ಟೈಪ್ ಆಗ್ತದೆ.
1: ಧನ್ಯವಾದಗಳು ಡಾಕ್ಟ್ರೆ.
2: ಇದುವರೆಗೆ ದೃಷ್ಟಿದೋಷಗಳು ಹಾಗೂ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ವಸಂತ ಪೈ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ. ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
1: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಲಕ್ಷಗಟ್ಟಲೆ ಸಂಬಳ ಕೊಡುವಂತಹ ಅದೆಷ್ಟೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರು, ಕೆಲಸದಲ್ಲಿದ್ದರು, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಅಂದರೆ ಕೆಲವರಿಗೆ ಕಸಿವಿಸಿ. ತನ್ನದೇ ಆದಂತಹ ಸ್ವಂತ ಉದ್ಯಮ ಇರಬೇಕು, ನಾನೇ ಅದರ ಬಾಸ್ ಆಗಿರಬೇಕು, ನಾನು ಯಾರದೇ ಕೈ ಕೆಳಗೆ ಕೆಲಸ ಮಾಡೋ ರೀತಿಯಲ್ಲಿ ಇರಬಾರ್ದು, ಬದಲಾಗಿ ನಾನೇ ಒಂದಷ್ಟು ಜನಕ್ಕೆ ಕೆಲಸವನ್ನು ಕೊಡಬೇಕು ಅನ್ನುವಂತಹ ಕನಸು ಅನೇಕ ಜನಕ್ಕಿರುತ್ತೆ. ಆದರೆ ಇದಕ್ಕೆ ಪೂರಕವಾಗಿ ಬೇಕಾದಂತಹ ಬಂಡವಾಳ ಇರ್ಬೋದು ಅಥವಾ ಅನುಕೂಲಕರವಾದಂತಹ ವ್ಯವಸ್ಥೆ ಇಲ್ಲದೆ ಅನೇಕರ ಈ ಕನಸು ಅಲ್ಲಿಗೆ ನಿಂತು ಹೋಗುತ್ತೆ ಅಥವಾ ಕಮರಿ ಹೋಗುತ್ತೆ. ಆದರೆ ಇಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡವರು ಯಾವುದೇ ಅನಾನುಕೂಲತೆಯ ಕಾರಣದಿಂದ ತಮ್ಮ ಕನಸನ್ನು ಕೈ ಬಿಡಬಾರ್ದು, ಅವರ ಕನಸು ಕೈಗೂಡಬೇಕು ಅನ್ನುವಂತಹ ಉದ್ದೇಶದಿಂದ ಭಾರತ ಸರ್ಕಾರ ಒಂದು ವಿಶಿಷ್ಟವಾದಂತಹ ಯೋಜನೆಯನ್ನು ಜಾರಿಗೊಳಿಸಿತು. ಆ ಯೋಜನೆಯ ಕಾರಣದಿಂದ ಇತ್ತೀಚೆಗೆ ಭಾರತದ ಯುವ ಜನತೆ ಸ್ವಂತ ಉದ್ಯಮದತ್ತ ಒಲವು ತೋರ್ತಾ ಇದ್ದಾರೆ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಅಂದರೆ ನವೋದ್ಯಮಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅದರಲ್ಲೂ ಬೆಂಗಳೂರು ಅತಿ ಹೆಚ್ಚು ನವೋದ್ಯಮಗಳಿಗೆ ನೆಚ್ಚಿನ ತಾಣ ಆಗಿದ್ದು ಭಾರತದ ಸ್ಟಾರ್ಟ್ಅಪ್ ಹಬ್ ಎನ್ನುವಂತಹ ಖ್ಯಾತಿಯನ್ನು ಗಳಿಸಿದೆ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಗಣನೀಯ ಏರಿಕೆಯನ್ನು ಕಾಣಲು ಕಾರಣವಾಗಿರುವಂತಹ ಈ ಒಂದು ಯೋಜನೆ ಹೆಸರು ಸ್ಟಾರ್ಟ್ಅಪ್ ಇಂಡಿಯಾ. ಕೇಂದ್ರ ಸರ್ಕಾರ ಈ ಯೋಜನೆಯನ್ನು 2016 ಜಾರಿಗೆ ತಂದಿದೆ. ನವೋದ್ಯಮಿಗಳಿಗೆ ಸೂಕ್ತವಾದ ಬೆಂಬಲವನ್ನು ಕೊಡಬೇಕು, ಅವರಿಗೆ ಉದ್ಯಮವನ್ನು ಆರಂಭಿಸಲಿಕ್ಕೆ ಬೇಕಾದಂತಹ ಮೂಲಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು, ಜೊತೆಗೆ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯದು ಆರ್ಥಿಕ ಸಹಾಯ ಇರಬಹುದು ಅಥವಾ ಇನ್ನಾವುದೇ ರೀತಿಯ ಸಹಾಯವನ್ನು ಮಾಡುವ ಮೂಲಕ ಭಾರತವನ್ನು ನವೋದ್ಯಮಗಳ ತಾಣವನ್ನಾಗಿ ರೂಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂತು. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಒಂದು ಬೆಳವಣಿಗೆ ಅತ್ಯಂತ ರೋಚಕವಾದ ಇತಿಹಾಸವನ್ನೇ ಹೊಂದಿದೆ ಅಂತ ಹೇಳ್ಬೋದು. ಭಾರತದಲ್ಲಿಯೇ ಕೇಂದ್ರ ಸ್ಥಾನವನ್ನು ಹೊಂದಿದ್ದು ಸ್ಥಾಪನೆಯಾಗಿ 10 ಪೂರ್ಣಗೊಳಿಸದೇ ಇರುವಂತಹ, ಹಾಗೆಯೇ 100 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ವಾರ್ಷಿಕ ವಹಿವಾಟನ್ನು ನಡೆಸುವಂತಹ ಕಂಪನಿಗಳನ್ನು ಸಾಮಾನ್ಯವಾಗಿ ಸ್ಟಾರ್ಟ್ಅಪ್ ಅಂತ ಪರಿಗಣಿಸಲಾಗುತ್ತೆ. ಅಂದರೆ ನವೋದ್ಯಮ ಅಂತ ಯಾವುದೇ ಉದ್ಯಮವನ್ನು ಕರಿಬೇಕು ಅಂದರೆ ಅದರ ಕೇಂದ್ರ ಕಚೇರಿ ಅಥವಾ ಕೇಂದ್ರ ಸ್ಥಾನ ಭಾರತದಲ್ಲಿಯೇ ಇರಬೇಕು, ಅದು ಸ್ಥಾಪನೆಯಾಗಿ 10 ಪೂರ್ಣ ಆಗಿರಬಾರ್ದು, ಹಾಗೆ ಅದರ ವಾರ್ಷಿಕ ವಹಿವಾಟು 100 ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಇರಬಾರ್ದು. ಇಂಥವುಗಳನ್ನ ಸ್ಟಾರ್ಟ್ಅಪ್ ಅಂತ ಕರಿಬಹುದು. ಈ ಒಂದು ಸ್ಟಾರ್ಟ್ಅಪ್ಗಳ ಪಟ್ಟಿಯಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆ ಜೊತೆಗೆ ಉತ್ತಮ ಆದಾಯವನ್ನು ಹುಟ್ಟುಹಾಕುವ ಸಾಮರ್ಥ್ಯವನ್ನ ಇರುವ ಸಂಸ್ಥೆಗಳನ್ನ ಗುರುತಿಸಿ ಈ ಪಟ್ಟಿಗೆ ಅವುಗಳನ್ನು ಸೇರಿಸ್ತಾರೆ. ಈಗಾಗಲೇ ಇರುವಂತಹ ಒಂದು ಕಂಪನಿ ಅಥವಾ ಸಂಸ್ಥೆಯನ್ನು ವಿಭಜನೆ ಮಾಡಿ ಅದರಿಂದ ಹೊಸ ಸಂಸ್ಥೆಯನ್ನು ಹುಟ್ಟು ಹಾಕಿದರೆ ಅಥವಾ ಇರುವ ಸಂಸ್ಥೆಗೆ ಈಗಾಗಲೇ ಇರುವಂತಹ ಒಂದು ಕಂಪನಿಗೆ ಬೇರೆ ರೂಪವನ್ನು ನೀಡಿ, ಹೊಸ ರೂಪವನ್ನು ನೀಡಿ ಅದನ್ನು ನಾವು ಹೊಸ ಕಂಪನಿ ಅಂತ ಕರಿತೇವೆ ಅಂದರೆ ಅದನ್ನು ಸ್ಟಾರ್ಟ್ಅಪ್ ಅಂತ ಪರಿಗಣಿಸಲಿಕ್ಕೆ ಆಗಲ್ಲ. ಸ್ಟಾರ್ಟ್ಅಪ್ ಅಂತ ಯಾವುದೇ ಒಂದು ಉದ್ಯಮ ಗುರುತಿಸಲ್ಪಡಬೇಕು ಅಂತ ಅಂದರೆ ಅದು ಹೊಸದಾಗಿಯೇ ಆರಂಭ ಆಗಿರಬೇಕು. ಯಾವುದೇ ಹಳೆ ಯೋಜನೆಯ ಮುಂದುವರಿಕೆಯೂ ಆಗಿರಬಾರ್ದು ಅಥವಾ ಹಳೆಯ ಸಂಸ್ಥೆಯೊಂದರ ಪರಿವರ್ತನೆಯೂ ಆಗಿರಬಾರ್ದು. ಹೊಸದಾಗಿ ಆರಂಭ ಮಾಡಿದರೆ ಮಾತ್ರ ಸ್ಟಾರ್ಟ್ಅಪ್ ಅನ್ನುವಂತಹ ಪಟ್ಟಿಯಲ್ಲಿ ಅದನ್ನು ಸೇರಿಸಲಿಕ್ಕೆ ಅವಕಾಶ ಆಗುತ್ತೆ. ಭಾರತದಲ್ಲಿ ಸ್ವಂತ ಉದ್ಯಮಗಳಿಗೆ ಹೆಚ್ಚಿನ ಉತ್ತೇಜನವನ್ನು ಕೊಡಬೇಕು. ಆ ಮೂಲಕ ಭಾರತೀಯ ಯುವಕರು ಉದ್ಯೋಗವನ್ನು ಪಡೆಯುವವರಾಗದೆ ಉದ್ಯೋಗದಾತರಾಗಬೇಕು ಅನ್ನುವಂತಹ ತುಂಬ ಸೊಗಸಾದ ಕನಸನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂತು. ಭಾರತೀಯ ಉದ್ಯಮಿಗಳಿಗೆ ಮೊಬೈಲ್ ಆ್ಯಪ್ ಸ್ಟಾರ್ಟ್ಅಪ್ಗಳನ್ನು ಆರಂಭ ಮಾಡಲಿಕ್ಕೆ ಅಂತಲೇ ಐಮೇಡ್ ಅನ್ನುವಂತಹ ಯೋಜನೆಯನ್ನು ಕೂಡ ಸರ್ಕಾರ ಆರಂಭ ಮಾಡಿತು. ಅಲ್ಲದೆ ಮುದ್ರಾ ಬ್ಯಾಂಕ್ ಮೂಲಕ ಆರ್ಥಿಕವಾಗಿ ಹಿಂದುಳಿದಂತಹ ಜನರಿಗೆ ಉದ್ಯಮಗಳನ್ನು ಆರಂಭಿಸಲು ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯವನ್ನು ಕೂಡ ಸರ್ಕಾರ ನೀಡ್ತಾ ಇದೆ. ಈ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅನೇಕ ರೀತಿಯಲ್ಲಿ ಉದ್ಯಮಿಗಳಿಗೆ ನೆರವನ್ನು ನೀಡುತ್ತೆ. ಈ ಯೋಜನೆಯ ಅಡಿಯಲ್ಲಿ ಸ್ಟಾರ್ಟ್ಅಪ್ಗಳು ಸರ್ಕಾರದಿಂದ ಹಲವಾರು ರೀತಿಯ ನೆರವನ್ನು ಪಡಿತಾರೆ. ಆದರೆ ಈ ಪ್ರಯೋಜನವನ್ನು ಪಡೀಬೇಕಂದ್ರೆ ಆ ಸಂಸ್ಥೆ ಅಥವಾ ಕಂಪನಿ ಕೈಗಾರಿಕೆ ಹಾಗೂ ಆಂತರಿಕ ವ್ಯಾಪಾರ ಸಂವರ್ಧನ ಇಲಾಖೆ ಅಂದರೆ DPIIT ಇಂದ ಸ್ಟಾರ್ಟ್ಅಪ್ ಅಂತ ಗುರುತಿಸಲ್ಪಡಬೇಕು. ಅಂದರೆ ಆ ಇಲಾಖೆ ಹೌದು ಇದು

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ

0: ಹೊಸದಾಗಿ ಆರಂಭವಾಗಿರುವಂತಹ ಉದ್ಯಮ ಅಂತ ಎಲ್ಲ ಮಾನದಂಡಗಳನ್ನ ಪರಿಶೀಲನೆಯನ್ನ ಮಾಡಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಬೇಕು. ಇದು ಸ್ಟಾರ್ಟ್ಅಪ್ ಹೌದು ಅಂತ ಆ ಇಲಾಖೆ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಆರಂಭದಲ್ಲಿ. ಆಮೇಲೆ 6 ಕಾರ್ಮಿಕ ಮತ್ತು 3 ಪರಿಸರ ಕಾನೂನುಗಳಿರ್ತವೆ. ಈ ಕಾನೂನುಗಳನ್ನ ಈ ಸ್ಟಾರ್ಟ್ಅಪ್ಗಳು ಅನುಸರಿಸ್ತಾ ಇದ್ದಾವೆ ಅನ್ನುವಂತಹ ದೃಢೀಕರಣ ಬೇಕಾಗುತ್ತೆ. ಆದ್ರೆ ಈ ದೃಢೀಕರಣವನ್ನ ಪಡೆಯಲಿಕ್ಕೆ ಯಾವುದೇ ಇಲಾಖೆಯನ್ನ ಸಂಪರ್ಕ ಮಾಡುವಂತಹ ಅಗತ್ಯ ಇಲ್ಲ, ಇದನ್ನ ಸ್ವಯಂ ದೃಢೀಕರಣ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ಯಾವುದೇ ಸ್ಟಾರ್ಟ್ಅಪ್ ಆರಂಭವಾದ ಕೇವಲ 5 ವರ್ಷಗಳವರೆಗೆ ಮಾತ್ರ ಈ ಒಂದು ಸ್ವದೃಢೀಕರಣ ಮಾಡಲಿಕ್ಕೆ ಅವಕಾಶ ಇದೆ. ಆ ಬಳಿಕ ಇದಕ್ಕೆ ಬೇರೆ ಬೇರೆ ರೀತಿಯ ನಿಯಮಗಳನ್ನ ಪಾಲಿಸಿ ಆ ಒಂದು ಸರ್ಟಿಫಿಕೇಟ್ ಅನ್ನ ಪಡಿಬೇಕಾಗತ್ತೆ. ಹೀಗೆ ಸ್ಟಾರ್ಟ್ಅಪ್ ಅಂತ ಪ್ರಮಾಣ ಪತ್ರವನ್ನ ಪಡೆದಿರುವಂತಹ ಕಂಪನಿಗಳಿಗೆ ಸತತ 3 ವರ್ಷಗಳ ಕಾಲ ಆ ಸಂಸ್ಥೆ ಗಳಿಸುವಂತಹ ಲಾಭಕ್ಕೆ ಸರ್ಕಾರ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನ ನೀಡುತ್ತೆ. ಅಂದ್ರೆ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಯಾವ ಕಂಪನಿಗಳು ಅಥವಾ ಯಾವ ಸಂಸ್ಥೆಗಳು ಸ್ಟಾರ್ಟ್ಅಪ್ ಅನ್ನುವಂತಹ ಪ್ರಮಾಣ ಪತ್ರವನ್ನ ಪಡೆದಿರ್ತಾವೆಯೋ ಆ ಕಂಪನಿಗಳು ಗಳಿಸುವ ಲಾಭಕ್ಕೆ 3 ವರ್ಷಗಳವರೆಗೆ ಸರ್ಕಾರ ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಅನ್ನ ವಿಧಿಸೋದಿಲ್ಲ, ಇದಕ್ಕೆ ವಿನಾಯಿತಿಯನ್ನ ಇರುತ್ತೆ. ಅಂದ್ರೆ ನವೋದ್ಯಮಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕು, ಅವುಗಳಿಗೆ ಆರ್ಥಿಕವಾದಂತಹ ಶಕ್ತಿಯನ್ನ ತುಂಬಬೇಕು, ಆರ್ಥಿಕವಾಗಿ ಯಾವುದೇ ರೀತಿಯ ಒತ್ತಡ ಅವರ ಮೇಲೆ ಬೀಳಬಾರದು ಅನ್ನುವಂತಹ ಉದ್ದೇಶದಿಂದ ಅವರಿಗೆ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನ ಕೊಡಲಾಗಿದೆ ಈ ಒಂದು ಯೋಜನೆ ಮೂಲಕ. ಹಾಗೆ ಈ ಸ್ಟಾರ್ಟ್ಅಪ್ಗಳು ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಬೆಲೆಗೆ ತಮ್ಮ ಷೇರ್ಗಳನ್ನ ಮಾರಾಟ ಮಾಡಿದಾಗ ಗಳಿಸುವ ಆದಾಯ ಅದು 10 ಕೋಟಿ ರೂಪಾಯಿ ತನಕದ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆ ಇರೋದಿಲ್ಲ. ಹಾಗೆ ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭ ಮಾಡಿ ತೀವ್ರ ನಷ್ಟ ಆಗೋಯ್ತು, ಅವರು ಅಂದುಕೊಂಡ ರೀತಿಯಲ್ಲಿ ಉದ್ಯಮ ಬೆಳೆಸಲಿಕ್ಕೆ ಸಾಧ್ಯ ಆಗಲಿಲ್ಲ, ನಷ್ಟ ಆಯ್ತು ಅಂದ್ರೆ ಆ ಸಂಸ್ಥೆಯನ್ನ ಮುಚ್ಚೋದಕ್ಕೆ ಕೂಡ ಸುಲಭವಾದ ಮಾರ್ಗಗಳನ್ನ ಈ ಒಂದು ಯೋಜನೆ ಮೂಲಕ ಕಲ್ಪಿಸಲಾಗಿದೆ. ಬೇರೆ ಕಂಪನಿಗಳನ್ನ ಮುಚ್ಚೋದಕ್ಕೆ ಕನಿಷ್ಠ 180 ದಿನಗಳು ಬೇಕು. ಆದ್ರೆ ಸರ್ಕಾರದಿಂದ ಸ್ಟಾರ್ಟ್ಅಪ್ ಅಂತ ಗುರುತಿಸಲ್ಪಟ್ಟಂತಹ ಕಂಪನಿಗಳು ಒಂದು ವೇಳೆ ಬಾಗಿಲು ಮುಚ್ಚಬೇಕು ಅಂದ್ರೆ 90 ದಿನಗಳಲ್ಲೇ ಆ ಒಂದು ಕೆಲಸವನ್ನ ಮಾಡಬಹುದು. ಅಲ್ಲದೆ ಇಂಥ ಸ್ಟಾರ್ಟ್ಅಪ್ ಆಸ್ತಿಗಳನ್ನ ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನ ಸಾಲ ಕೊಟ್ಟವರಿಗೆ ಪಾವತಿಯನ್ನ ಮಾಡೋದಕ್ಕೂ ಕೂಡ ಸರ್ಕಾರ ಒಬ್ಬ ಅಧಿಕಾರಿಯನ್ನ ನೇಮಿಸಿಕೊಡುತ್ತೆ. ಈ ಎಲ್ಲ ಪ್ರಕ್ರಿಯೆಗಳನ್ನ ಸ್ಟಾರ್ಟ್ಅಪ್ ನಿಲ್ಲಿಸುವಂತಹ ಬಗ್ಗೆ, ಅಂದ್ರೆ ನಾನು ಈ ಕಂಪನಿಯನ್ನ ಮುಚ್ಚುತ್ತಾ ಇದ್ದೇನೆ ಅಂತ ಅರ್ಜಿಯನ್ನ ಸಲ್ಲಿಸಿದ 6 ತಿಂಗಳ ಒಳಗೆ ಎಲ್ಲ ಪ್ರಕ್ರಿಯೆಗಳನ್ನ ಸರ್ಕಾರ ನಿಮ್ಗೆ ಪೂರ್ಣಗೊಳಿಸಿ ಕೊಡುತ್ತೆ. ಹಾಗೆ ಈ ಒಂದು ಸ್ಟಾರ್ಟ್ಅಪ್ ಗೆ ಸಂಬಂಧಪಟ್ಟಂತಹ ಪೇಟೆಂಟ್ ಇರ್ಬೋದು ಅಥವಾ ಬೌದ್ಧಿಕ ಆಸ್ತಿ ಹಕ್ಕು ಅಂತ ನಾವೇನ್ ಕರಿತೀವಿ ಅದರ ರಕ್ಷಣೆಗಾಗಿ ಕೂಡ ಸರ್ಕಾರ ಸೂಕ್ತ ಕ್ರಮಗಳನ್ನ ಕೈಗೊಳ್ಳುತ್ತೆ. ಬೇರೆ ಬೇರೆ ರೀತಿಯ ಆವಿಷ್ಕಾರಗಳಲ್ಲಿ ತೊಡಗಿರುವಂತಹ ಇಂಥ ಸ್ಟಾರ್ಟ್ಅಪ್ಗಳ ಅಭಿವೃದ್ಧಿ ಮತ್ತು ಅವುಗಳ ಬೆಳವಣಿಗೆಗಾಗಿ ಕೇಂದ್ರ ಸರ್ಕಾರ ಬರೋಬ್ಬರಿ 10,000 ಕೋಟಿ ರೂಪಾಯಿ ಹಣವನ್ನು ಮೀಸಲಾಗಿಟ್ಟಿದೆ. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಈ ಒಂದು ಹಣವನ್ನ ನಿರ್ವಹಣೆ ಮಾಡ್ತಾ ಇದೆ. ಹೀಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವಾಗ್ಲೂ ಭಾರತದ ಯುವ ಜನರಿಗೆ ಕರೆಯನ್ನ ಕೊಡ್ತಾ ಇರ್ತಾರೆ. ಭಾರತ ಇವತ್ತು ದೇಶದಲ್ಲಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಇರುವಂತಹ ದೇಶ. ಭಾರತ ಇವತ್ತು ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿದೆ. ಸಮೀಕ್ಷೆಗಳ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಅಮೆರಿಕವನ್ನ ಕೂಡ ಹಿಂದಿಕ್ಕಿ ಭಾರತ ಜಾಗತಿಕ ಸೂಪರ್ ಪವರ್ ಆಗಿ ಮುಂದೋಗುತ್ತಾ ಇದೆ ಅನ್ನುವಂತಹ ವರದಿಗಳನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಇದು ಆಗಬೇಕು, ಇದು ಸಾಧ್ಯ ಆಗಬೇಕು ಅಂದ್ರೆ ಭಾರತ ಬೇರೆ ದೇಶಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಬೇರೆ ದೇಶಗಳೇ ಭಾರತದ ಮೇಲೆ ಅವಲಂಬಿತರಾಗುವ ರೀತಿಯಲ್ಲಿ ಭಾರತ ಬೆಳವಣಿಗೆಯನ್ನ ಕಾಣಬೇಕು. ಇದು ಸಾಧ್ಯ ಆಗಬೇಕು ಅಂದ್ರೆ ಭಾರತದಲ್ಲಿಯೇ ಉದ್ಯಮಗಳು ಬೆಳಿಬೇಕು. ಭಾರತ ಪ್ರಪಂಚದ ಬೇರೆ ರಾಷ್ಟ್ರಗಳಿಗೆ ಅಲ್ಲಿನ ಜನಗಳಿಗೆ ಉದ್ಯೋಗವನ್ನು ಕೊಡೋ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಂಡಂತಹ ಕನಸು. ಈ ಉದ್ದೇಶದಿಂದ ಸ್ಟಾರ್ಟ್ಅಪ್ ಯೋಜನೆಯಂತಹ ಅನೇಕ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಜಗತ್ತಿಗೆ ಭಾರತದಿಂದ ನೆರವು ಕೊಡುವಂತಹ ಒಂದು ಒಳ್ಳೆಯ ಸಂದರ್ಭ ಬರಲಿ ಅಂತ ಆಶಿಸ್ತಾ ಎಲ್ರಿಗೂ ನಮಸ್ಕಾರ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ. ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ವೀರ ಯೋಧರಿಗೆ ಗೌರವ ನಮನ. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ದೇಶದ ಜನತೆ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಪ್ರಧಾನಿ ಕರೆ. ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಭೂಕುಸಿತ ತೆರವು. ಅಮರನಾಥ ಯಾತ್ರೆ ಪುನರಾರಂಭ. ವಾರ್ತೆಗಳ ವಿವರ. 1990 ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ಯೋಧರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ದಿನವು ಕಾರ್ಗಿಲ್ ಯುದ್ದದಲ್ಲಿ ಪಾಕಿಸ್ತಾನದ ವಿರುದ್ದ ಭಾರತ ಸಾಧಿಸಿದ ವಿಜಯದ 27ನೇ ವಾರ್ಷಿಕೋತ್ಸವ ಹಾಗೂ ಆಪರೇಷನ್ ವಿಜಯ್ ಯಶಸ್ವಿಯಾಗಿ ಪೂರ್ಣಗೊಂಡ ದಿನದ ಸ್ಮರಣಾರ್ಥ ಆಚರಿಸಲಾಗುತ್ತದೆ. ಆ ಕಾರ್ಯಾಚರಣೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಉಗ್ರರು ಅತಿಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿದ್ದವು. ಲಡಾಖ್ನ ದ್ರಾಸ್ನಲ್ಲಿರುವ ಪ್ರಸಿದ್ಧ ಕಾರ್ಗಿಲ್ ಯುದ್ದ ಸ್ಮಾರಕಕ್ಕೆ ಭೇಟಿ ನೀಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶೌರ್ಯ ಸಂಧ್ಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೀರ ಯೋಧರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಮಾತೃಭೂಮಿಯ ರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಜನಪ್ರಿಯ ಮನ್ ಕಿ ಬಾತ್ನಲ್ಲಿ ಮೊದಲಿಗೆ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ದೇಶದ ವೀರ ಯೋಧರಿಗೆ ಭಾವಪೂರ್ಣ ನಮನ ಸಲ್ಲಿಸಿದರು. ಕಾರ್ಗಿಲ್ ಯುದ್ದದಲ್ಲಿ ಭಾರತೀಯ ಸೈನಿಕರು ಪ್ರತಿಕೂಲ ಹವಾಮಾನ, ದುರ್ಗಮ ಪರ್ವತ ಪ್ರದೇಶ ಹಾಗೂ ಶತ್ರುಗಳ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ದೇಶದ ಸಾರ್ವಭೌಮತ್ವವನ್ನು ಕಾಪಾಡಿದ ತ್ಯಾಗವನ್ನು ಸ್ಮರಿಸಿದ ಪ್ರಧಾನಿ ಅವರ ಶೌರ್ಯ ದೇಶಕ್ಕೆ ಸದಾ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು.
1: आज कारगिल विजय दिवस है. ये दिन हमें गर्व से भर देता है. ये दिन हमें अपने वीर जवानों के अद्भुत साहस की याद दिलाता है. कारगिल की ऊंची ऊंची चोटियां, कठिन मौसम, दुश्मन की चुनौती, हर परिस्थिति हमारे सैनिकों के सामने थी, लेकिन उनका हौसला हर चुनौती से बड़ा था. उन्होंने माँ भारती की रक्षा के लिए अपना सर्वस्व अर्पित कर दिया. आज कारगिल विजय दिवस पर मैं सभी वीर शहीदों और वीर सैनिकों को श्रद्धापूर्वक नमन करता हूँ.
0: ಈ ವರ್ಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಿರುವುದಾಗಿ ತಿಳಿಸಿದ್ದ ಪ್ರಧಾನಿ, ಜುಲೈ 14ರಂದು ದೆಹಲಿಯ ರಾಷ್ಟೀಯ ಯುದ್ಧ ಸ್ಮಾರಕದಿಂದ ಆರಂಭವಾದ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದ್ದು, ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬ ಸಂದೇಶದ ಮೂಲಕ ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿ ಮೂಡಿಸುತ್ತಿದೆ ಎಂದು ಹೇಳಿದರು. ಭಾರತವು ಸೈನಿಕರ ಶೌರ್ಯದ ಜೊತೆಗೆ ರಕ್ಷಣಾ ತಂತ್ರಜ್ಞಾನದಲ್ಲಿಯೂ ಗಮನಾರ್ಹ ಸಾಧನೆ ಮಾಡುತ್ತಿದೆ. ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ನಿರ್ಮಿಸಲಾದ ಐಎನ್ಎಸ್ ಮಹೇಂದ್ರಗಿರಿ ಯುದ್ಧ ನೌಕೆಯನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ಆತ್ಮನಿರ್ಭರ ಭಾರತದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಎಂದರು. ಈ ಯುದ್ಧ ನೌಕೆಯಲ್ಲಿ 75%ಕ್ಕೂ ಹೆಚ್ಚು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಹಾಗೂ ಕುಶ ಕ್ಷಪಣಿಗಳ ಯಶಸ್ವಿ ಪರೀಕ್ಷೆಯನ್ನು ಪ್ರಧಾನಿ ಅಭಿನಂದಿಸಿದರು. ತಮ್ಮ ಈ ಹಿಂದಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿದ್ದ ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ ದೊರೆತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಜುಲೈ 4ರಿಂದ ರಾಷ್ಟವ್ಯಾಪಿ ವಿಶೇಷ ಅಭಿಯಾನ ನಡೆಯುತ್ತಿದ್ದು, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಹಾಗೂ ವೃಕ್ಷಾರೋಪಣ ಕಾರ್ಯಗಳು ವ್ಯಾಪಕವಾಗಿ ನಡೆಯುತ್ತಿದ್ದು, ಪ್ರತಿ ಹನಿ ನೀರನ್ನು ಉಳಿಸುವುದು ಮುಂದಿನ ಪೀಳಿಗೆಗೆ ಅಮೂಲ್ಯ ಆಸ್ತಿಯಾಗಲಿದೆ ಎಂದು ಹೇಳಿದರು.
1: कैच द रेन का संदेश बहुत सीधा है. जब बारिश गिरे, पानी को वहीं सहेजिए. इसलिए 4 जुलाई से देश भर में एक विशेष अभियान भी चलाया जा रहा है. इसके तहत बारिश के पानी के संचयन, ग्राउंड वाटर रिचार्ज, पुराने जल स्रोतों के पुनर्जीवन और वृक्षारोपण को नई गति दी जा रही. मुझे बहुत खुशी है कि गांव हो या शहर, पंचायतें हो या सामाजिक संस्था,

0: संस्थाएं हर जगह लोगों ने बढ़ चढ़कर भागीदारी की है।
1: ಗ್ಲಾಸ್ಕೋದಲ್ಲಿ ಆರಂಭವಾಗಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಭಾರತೀಯ ಕ್ರೀಡಾಪಟುಗಳಿಗೆ ಪ್ರಧಾನಿ ಶುಭ ಹಾರೈಸಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರದ ಪಿವಿ ಸಿಂಧು ಅವರನ್ನು ಅಭಿನಂದಿಸಿದರು. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಐತಿಹಾಸಿಕ ಟೆಸ್ಟ್ ಪಂದ್ಯದಲ್ಲಿ 270 ರನ್ಗಳ ಅಂತರದಿಂದ ಗೆಲುವು ಸಾಧಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸಾಧನೆಯನ್ನು ಪ್ರಧಾನಿ ಶ್ಲಾಘಿಸಿದರು. ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆಯನ್ನು ದೇಶದ ಬಾಹ್ಯಾಕಾಶ ಕ್ಷೇತ್ರದ ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿದ ಪ್ರಧಾನಿ, ಖಾಸಗಿ ವಲಯಕ್ಕೆ ಅವಕಾಶ ನೀಡಿದ ಪರಿಣಾಮ ಯುವ ವಿಜ್ಞಾನಿಗಳು ಮತ್ತು ನವೋದ್ಯಮಿಗಳಿಗೆ ಹೊಸ ಅವಕಾಶಗಳು ದೊರೆತಿದ್ದು ಅದರ ಫಲಿತಾಂಶವನ್ನು ಇಂದು ವಿಶ್ವವೇ ಗಮನಿಸುತ್ತಿದೆ ಎಂದು ಹೇಳಿದರು. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸ್ಫೂರ್ತಿದಾಯಕ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ, ವೋಕಲ್ ಫಾರ್ ಲೋಕಲ್ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸುವಂತೆ ದೇಶವಾಸಿಗಳಿಗೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಮಂತ್ರಿಯವರು ಮನದ ಮಾತಿನಲ್ಲಿ ಮಾತನಾಡಿ, ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ದೊರೆತಿರುವ ಸ್ಪಂದನೆಗೆ ಸಂತಸ ವ್ಯಕ್ತಪಡಿಸಿದರು. ಅಹಮದಾಬಾದ್ನಲ್ಲಿ ಒಂದು ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಗಿನ್ನೆಸ್ ದಾಖಲೆ ನಿರ್ಮಿಸಿರುವುದನ್ನು ಅವರು ಉಲ್ಲೇಖಿಸಿದರು. ಮುಂಬರುವ ಗಣೇಶೋತ್ಸವವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವಂತೆ ಪ್ರಧಾನಿ ಮತ್ತೊಮ್ಮೆ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆಗೂ ನೆರವಾಗುವುದರ ಜೊತೆಗೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಬೆಂಬಲ ದೊರೆಯುತ್ತದೆ ಎಂದು ಹೇಳಿದರು. ಆಗಸ್ಟ್ 7 ಆಚರಿಸಲಿರುವ ರಾಷ್ಟೀಯ ಕೈಮಗ್ಗ ದಿನದ ಅಂಗವಾಗಿ ದೇಶದ ನೇಕಾರರಿಗೆ ಪ್ರಧಾನಿ ಶುಭಾಶಯ ಕೋರಿದರು. ಕೈಮಗ್ಗ ಉತ್ಪನ್ನಗಳು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದ್ದು ಪ್ರತಿಯೊಂದು ಉಡುಪಿನ ಹಿಂದೆ ಸಾವಿರಾರು ಕುಶಲಕರ್ಮಿಗಳ ಪರಿಶ್ರಮ ಅಡಗಿದೆ ಎಂದು ಹೇಳಿದರು. ನಾಳೆ ಭಾರತರತ್ನ ಡಾ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇರುವುದನ್ನು ಸ್ಮರಿಸಿದ ಪ್ರಧಾನಿ, ಕಲಾಂ ಅವರ ಜೀವನ ಯುವಜನತೆಗೆ ಸದಾ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು. ವಿಜ್ಞಾನಿಯಾಗಿ, ರಾಷ್ಟ್ರಪತಿಯಾಗಿ ಹಾಗೂ ಶಿಕ್ಷಕರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಈ ವಾರ ಆಚರಿಸಲಾಗುವ ಗುರುಪೂರ್ಣಿಮೆ ಹಬ್ಬದ ಹಿನ್ನೆಲೆಯಲ್ಲಿ ತಾಯಿ, ತಂದೆ, ಶಿಕ್ಷಕರು ಹಾಗೂ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ ಎಲ್ಲಾ ಗುರುಗಳಿಗೆ ಪ್ರಧಾನಿ ಗೌರವ ನಮನ ಸಲ್ಲಿಸಿದರು. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಿದ ಪ್ರಧಾನಿ, ಆಗಸ್ಟ್ 15 ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಹೆಮ್ಮೆಯ ದಿನವಾಗಿದ್ದು, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಸಂದರ್ಭವಾಗಿದೆ ಎಂದು ಹೇಳಿದರು. ರಾಷ್ಟ್ರಧ್ವಜವು ದೇಶದ ಏಕತೆ, ಸ್ವಾತಂತ್ರ್ಯ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದರು. ಕಳೆದ ಕೆಲವು ವರ್ಷಗಳಿಂದ ದೇಶಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವ ಹರ್ ಘರ್ ತಿರಂಗಾ ಅಭಿಯಾನವನ್ನು ಈ ವರ್ಷವೂ ಅದೇ ಉತ್ಸಾಹದಿಂದ ಆಚರಿಸುವಂತೆ ಪ್ರಧಾನಿ ಕರೆ ನೀಡಿದರು. ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಗೌರವಯುತವಾಗಿ ರಾಷ್ಟ್ರಧ್ವಜ ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಭಾಗವಹಿಸಬೇಕು ಎಂದು ಅವರು ಜನತೆಗೆ ಮನವಿ ಮಾಡಿದರು. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಭೂಕುಸಿತ ತೆರವುಗೊಂಡ ಬಳಿಕ ಅಮರನಾಥ ಯಾತ್ರೆಯು 19 ತಂಡದ 4,474 ಯಾತ್ರಾರ್ಥಿಗಳು ಇಂದು ಮುಂಜಾನೆ ಜಮ್ಮುವಿನ ಮೂಲ ಶಿಬಿರದಿಂದ ಪವಿತ್ರ ಯಾತ್ರೆಗೆ ತೆರಳಿದ್ದಾರೆ. ಅಧಿಕಾರಿಗಳ ಪ್ರಕಾರ ಬಿಗಿ ಭದ್ರತೆಯ ನಡುವೆ 166 ವಾಹನಗಳ ಬೆಂಗಾವಲಿನಲ್ಲಿ ಯಾತ್ರಾರ್ಥಿಗಳು ಇಂದು ಬೆಳಿಗ್ಗೆ 2:40 ಗಂದೇರ್ಬಲ್ ಜಿಲ್ಲೆಯ ಬಲ್ತಾಲ್ ಮೂಲ ಶಿಬಿರದತ್ತ ಪ್ರಯಾಣ ಬೆಳೆಸಿದರು. 57 ದಿನಗಳ ಅಮರನಾಥ ಯಾತ್ರೆ ಸುಗಮವಾಗಿ ಸಾಗುತ್ತಿದ್ದು, ಜುಲೈ 3 ಯಾತ್ರೆ ಆರಂಭವಾದ ಬಳಿಕ ಸಮುದ್ರ ಮಟ್ಟದಿಂದ 3,880 ಎತ್ತರದಲ್ಲಿರುವ ಪವಿತ್ರ ಗುಹಾ ದೇಗುಲಕ್ಕೆ ಇದುವರೆಗೆ 4,00,000 ಹೆಚ್ಚು ಭಕ್ತರು ಭೇಟಿ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆಗಸ್ಟ್ 28 ರಕ್ಷಾಬಂಧನ ದಿನದಂದು ಅಮರನಾಥ ಯಾತ್ರೆ ಸಮಾಪ್ತಿಗೊಳ್ಳಲಿದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಕೇಂದ್ರ ಸರ್ಕಾರ ನಾಳೆ ಲೋಕಸಭೆಯಲ್ಲಿ ಮಂಡಿಸಲಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರಿಂದ ವೀರ

0: ಯೋಧರಿಗೆ ಗೌರವ ನಮನ. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ದೇಶದ ಜನತೆ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಪ್ರಧಾನಿ ಕರೆ. ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಭೂಕುಸಿತ ತೆರವು, ಅಮರನಾಥ ಯಾತ್ರೆ ಪುನರಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಸರಿಯಾಗಿ 1:28:28 ಇನ್ನು ಮುಂದೆ ಚಿತ್ರಗೀತೆಗಳನ್ನು ಕೇಳುವಿರಿ. ಅದಕ್ಕೂ ಮುನ್ನ ಕೆಲವು ಜಾಹೀರಾತುಗಳನ್ನು ಕೇಳೋಣ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 rupees ಸಹಾಯ ಸಿಗುತ್ತೆ.
4: 18-60 years ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳೋಣ ಕಿರಿಕ್ ಪಾಟಿ ಚಿತ್ರದಿಂದ ಮೂಡಿ ಬರ್ತಾ ಇರೋ ಗೀತೆಗೆ

ಚಿತ್ರಗೀತೆಗಳಲ್ಲಿ ಕೇಳಿ ಕಿರಿಕ್ಪಾಟಿ ಚಿತ್ರದಿಂದ ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವಿದೆ, ಅಜುನೇಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇದೆ.

0: ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
3: ಕೃಷ್ಣಾರ್ಜುನರು ಮುಂದೆ ಹೋಗ್ತಾ ಇದ್ದಾರೆ. ಕೃಷ್ಣ ಒಬ್ಬ ವೃದ್ಧ ಬ್ರಾಹ್ಮಣನ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಅರ್ಜುನ ಅವನ ಶಿಷ್ಯನ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ತಮ್ಮ ನಿಜರೂಪು ಯಾರಿಗೂ ಗೊತ್ತಾಗದಂತೆ ಇಬ್ಬರೂ ಕೂಡ ರತ್ನಪುರಿಯ ಕಡೆಗೆ ಆಗಮಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸೂರ್ಯ ಮುಳುಗುವ ಸಮಯ, ಪೂರ್ವ ದಿಕ್ಕಿನಲ್ಲಿ ಚಂದ್ರ ಉದಯಿಸ್ತಾ ಇದ್ದಾನೆ. ಈ ರೀತಿಯಾಗಿ ಚಂದ್ರೋದಯವಾಗ್ತಾ ಇರಬೇಕಾದ್ರೆ ಮನ್ಮಥ ತನ್ನ ವಿರಹಿಗಳ ಮೇಲೆ ಬಾಣವನ್ನ ಪ್ರಯೋಗ ಮಾಡೋದಕ್ಕೋಸ್ಕರ ತನ್ನ ಪುಷ್ಪ ಬಾಣವನ್ನ ತನ್ನ ಬಿಲ್ಲಿಗೆ ಕೂಡ್ತಾ ಇದ್ದಾನೆ.

0: ಆಕಾಶವಾಣಿ, ಸಮಯ ಸರಿಯಾಗಿ 1:31 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಚೈತ್ರವನ್ನ ಪ್ರಸಾರವಾಗಲಿದೆ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ

ಈ ಪದ್ಯದಲ್ಲಿ ಕವಿ ಶ್ಲೇಷಾಲಂಕಾರದ ಮೂಲಕ ಚಂದ್ರನನ್ನ ರಾಜನಿಗೆ ಹೋಲಿಸ್ತಾ ಇದ್ದಾನೆ. ಸುಂದರವಾದಂತಹ ಪದ್ಯಗಳಲ್ಲಿ ಇದು ಕೂಡ ಒಂದು. ಆ ಚಂದ್ರೋದಯವಾದಾಗ ಏನೇನಾಗತ್ತೆ? ಚಂದ್ರ ಹೇಗಿದ್ದಾನೆ? ಅತಿ ಶಾಂತನಾಗಿದ್ದಾನೆ, ಶೈತ್ಯವನ್ನ ಹೆಚ್ಚಿಸುವವನಾಗಿದ್ದಾನೆ, ಲೋಕಕ್ಕೆ ಬೆಳಕನ್ನು ಉಂಟು ಮಾಡುವವನು, ಜನಗಳ ನೋಟಕ್ಕೆ ಪ್ರಿಯನಾದವನು, ಆಕಾಶದಲ್ಲಿ ಸಂಚರಿಸುವವನು, ಬೆಳ್ಳಗಿರುವ ದುಂಡಾದ ಶರೀರವುಳ್ಳವನು, ವಿಷ್ಣು ಪಾದಗಳ ಸೇವಕನು, ಕಪ್ಪು ಕಲೆಯುಳ್ಳವನು, ದೇವತಾಪ್ರಿಯನು ಆದಂತಹ ಇಂತಹ ಚಂದ್ರೋದಯದಿಂದ ಕನ್ನೈದಿಲೆಗಳು ಅರಳತ್ತೆ, ಜಾರ ಚೋರರು ಅಡಗುತ್ತಾರೆ. ಇದು ಚಂದ್ರನಿಗೆ ಅನ್ವಯವಾದರೆ, ಅದನ್ನೇ ರಾಜನಿಗೆ ಅನ್ವಯಿಸಿದರೆ ರಾಜ ಅತಿಶಾಂತ ಸಮಾಧಾನಿ, ಪ್ರಜಾಹಿತೈಷಿ, ಅವರಿಗೆ ಸಂತಸವನ್ನು ಕೊಡುವಂತಹವನು, ಲೋಕಪ್ರಸಿದ್ಧ, ಜನಾನುರಾಗಿ, ಸ್ವಚ್ಛನಾದ ಮಾತು ಮತ್ತು ದೇಹಗಳಿಂದ ಶೋಭಿಸುವಂತಹವನು, ಸದಾ ಕೃಷ್ಣ ಭಕ್ತ, ತುಳಸೀಹಾರವನ್ನು ಧಾರಣೆ ಮಾಡಿಕೊಂಡಂತಹವನು, ದೇವತೆಗಳನ್ನು ಯಾಗದಲ್ಲಿ ತೃಪ್ತಿಪಡಿಸುವವನು. ಹಾಗೂ ಕೂಡ ಇಂತಹ ರಾಜ ಇರಬೇಕಾದ್ರೆ ಯಾವ ರಾಜ್ಯದಲ್ಲಿ ತಾನೇ ಸಮೃದ್ಧಿ ಉಂಟಾಗೋದಿಲ್ಲ? ಅದರಲ್ಲಿ ಏನು ಆಶ್ಚರ್ಯ? ಅಂತಹ ರಾಜ್ಯದಲ್ಲಿ ಜಾರರು ಇರೋದಿಲ್ಲ, ಚೋರರು ಇರೋದಿಲ್ಲ. ಈ ರೀತಿಯಾಗಿ ರಾಜನಂತೆ ಚಂದ್ರನು ಕೂಡ ರಾತ್ರಿಯಲ್ಲಿ ಹೊಳೆದ.

ಹೇಗೆ ಅಂದ್ರೆ ಬೆಳ್ಳಿಯ ಹಾಸನ್ನ ಹಾಸಿದ್ದಾರೆಯೋ ಎಂಬಂತೆ ಕಾಣಿಸ್ತಾ ಇದೆ. ಈ ಚಂದ್ರ ಕಿರಣಗಳಿಂದ ಚಂದ್ರಕಾಂತ ಶಿಲೆಗಳು ಕರಗ್ತಾ ಇದೆಯಂತೆ. ಚಂದ್ರಕಾಂತ ಶಿಲೆಗಳಿಂದ ಮಾಡಿದಂತಹ ಭವನಗಳು ಅಲ್ಲೂ ಕೂಡ ಅದು ಕರಗಿ ನೀರಾಗಿ ಹರಿತಾ ಇದೆಯಂತೆ. ಈ ಚಂದ್ರಮುಖಿಯರ ಮನಸ್ಸು ಕೂಡ ಕರಗ್ತಾ ಇದೆಯಂತೆ. ಅದು ಹೇಗೆ ಅಂತ ಹೇಳಿದ್ರೆ ಅಂತರಂಗದಲ್ಲಿರುವಂತಹ ಕೆಚ್ಚು ದ್ರವಿಸುವಂತೆ ಯಾವ ರೀತಿ ಚಂದ್ರಕಾಂತ ಶಿಲೆ ಕರಗ್ತಾ ಇದೆಯೋ ಇವರ ಹೃದಯವೂ ಕೂಡ ಆರ್ದ್ರವಾಗಿದೆ. ಇವರು ತಮ್ಮ ಪ್ರಿಯತಮರನ್ನು ರಂಜಿಸಬೇಕು ಎಂಬಂತಹ ಒಂದು ಮನೋಸ್ಥಿತಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಪುರುಷರು ಕೂಡ ಅವರ ಜೊತೆ ಕೂಡಿ ಸುಖದಿಂದ ಇದ್ದಾರೆ.

0: ಸಿದಂ ಪ್ರಿಯನು
1: ಒಂದು ಕಡೆ ಕಾಮಿನಿ ತನ್ನ ಪ್ರಿಯತಮನ ಮಾತಿನ ದೋಷವನ್ನ ಎತ್ತಿ ತೋರಿಸ್ತಾ ಇದ್ದಾಳೆ. ಆ ದೋಷವನ್ನ ಕೇಳಿದಾಗ ಕಾಮಿನಿಯ ಕಾಲ್ಗಳಿಗೆ ಎರಗಿ ತಪ್ಪಾಯಿತು ಅಂತ ಆ ರಸಿಕ ಹೇಳ್ತಾ ಇದ್ದಾನಂತೆ. ಏನದು ಅಂತ ಹೇಳಿದ್ರೆ, ಸುಂದರವಾಗಿರುವಂತಹ ಕಾಮಿನಿ, ತನ್ನ ವಿಶಾಲವಾದಂತಹ ಮುಖ, ಕಪ್ಪಾದಂತಹ ಕೂದಲು, ಆ ಕಣ್ಣುಗಳಿಗೆ ಕಪ್ಪಾದಂತಹ ಕಾಡಿಗೆಗಳನ್ನ ಹಾಕೊಂಡಿದ್ದಾಳೆ ಆ ಮೀನಾಕ್ಷಿಯಾಗಿದ್ದಾಳೆ. ತನ್ನ ವಿಶಾಲವಾದಂತಹ ವಕ್ಷಸ್ಥದ ಮೇಲೆ ಕಪ್ಪಾದ ಕೂದಲುಗಳನ್ನ ಇಳಿ ಬಿಟ್ಕೊಂಡಿದ್ದಾಳಂತೆ. ಅಂತಹ ಸುಂದರಿಯನ್ನ ಕಂಡು ಈ ರಸಿಕ ಹೇಳ್ತಾ ಇದ್ದಾನೆ, ನಾನು ನಿನ್ನ ರೂಪದಿಂದ ಆಕರ್ಷಿತನಾಗಿದ್ದೇನೆ, ಆದರೆ ಆ ಹೃದಯದ ಕೃಷ್ಣ ಭಾವ ನನಗೆ ವಿರೋಧವಾಗಿದೆ ಅಂತ ಹೇಳ್ತಾಳೆ, ಹೇಳ್ತಾ ಇದ್ದಾನೆ ಇವನು. ಅದಕ್ಕೆ ಅವಳು ಹೇಳಿ ಒಂದು ಸರಿ ಮಾಡಿಸ್ಕೋಬೇಕು, ಕರೆಕ್ಷನ್ ಪ್ಲೀಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ಒಂದು ಹೃದಯ ಆಕರ್ಷಿತವಾಗಿದೆ, ಕೃಷ್ಣ ಅಂದರೆ ಆಕರ್ಷಣೆಯಿಂದ ಕೂಡಿರಬೇಕಾದ್ರೆ ಇದು ಎಲ್ಲಿ ಬದಲಾಗತ್ತೆ ಇದು ಅಂತ ಅವಳು ಹೇಳಿದಾಗ, ಅವಳು ಜೋರಾಗಿ ಕೇಳಿದಾಗ, ನನ್ನ ಮಾತು ತಪ್ಪಾಯಿತು, ನೀನು ಆಕರ್ಷಣೀಯವಾದಂತಹ ರೂಪವನ್ನು ಹೊಂದಿದೀಯಾ ಅಂತ ಒಪ್ಕೊಳ್ತಾ ಇದ್ದಾನೆ ಮತ್ತು ಅವಳ ಕಾಲಿಗೆ ಎರಗಿ ಅವಳನ್ನು ಸಂತೈಸ್ತಾ ಇದ್ದಾನೆ.

0: ಸುಂದರವಾದಂತಹ ಬೆಳದಿಂಗಳು. ಒಬ್ಬ ವಿಟ ತನ್ನ ಪ್ರಿಯೆಯ ಸರ್ವಾಂಗವನ್ನು ಕೂಡ ಹಾಗೆ ನೋಡಿ ಆಕರ್ಷಿತನಾಗಿದ್ದಾನೆ. ಅದರಿಂದ ಅತ್ಯಂತ ಸಂತೋಷವನ್ನು ಕೂಡ ಹೊಂದಿದವನಾಗಿದ್ದಾನೆ ಆಕೆಯ ದೇಹವನ್ನು ನೋಡಿ. ಪ್ರಿಯೆ, ನಿನ್ನ ಸರ್ವಾಂಗವನ್ನು ನೋಡಿ ನಾನು ಮೆಚ್ಚಿದ್ದೇನೆ. ಅದು ಹೇಗಿದೆ ಅಂದರೆ, ಶ್ರೀಕೃಷ್ಣ ಸಗುಣ ರೂಪವನ್ನು ಎಷ್ಟು ನೋಡಿದರೂ ತೃಪ್ತಿಯಾಗದಂತೆ ನಾನು ನಿನ್ನ ರೂಪವನ್ನು ಪುನಃ ಪುನಃ ನೋಡಿತಾ ಇದ್ದೇನೆ, ಸವಿತಾ ಇದ್ದೇನೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಪ್ರಿಯತಮೆ ಮರುಳಾ, ನೀನು ತಪ್ಪನ್ನು ಹೇಳ್ತಾ ಇದೀಯಾ. ನನ್ನ ದೃಷ್ಟಿಗೆ ಅತ್ಯಾನಂದಕರವಾದಂತಹ ಈ ರೂಪ ಇರಬೇಕಾದ್ರೆ, ಕೃಷ್ಣಾರೂಪ ಅಂದರೆ ಆಕರ್ಷಿತವಾದ ರೂಪ ಇರಬೇಕಾದ್ರೆ ನಿನಗೆ ಇನ್ನೊಬ್ಬಳ ಸಹವಾಸ ಏಕೆ, ಬೇರೆಯವರ ಅವಶ್ಯಕತೆ ನಿನಗೇನಿದೆ ಅಂತ ಅವಳು ಕೇಳ್ತಾ ಇದ್ದಾಳೆ ತನ್ನ ವಿಟನನ್ನ.
1: ಅಂಗಜ ಶ್ರಮದಿಂದೆ ಬೆಮರ್ದ ಕಾಮಿನಿ, ತನ್ನ ತುಂಗ ಕುಚ ತಟದ

ಇಬ್ಬರು ಯುವಕ ಯುವತಿಯರು ರಾಸಲೀಲೆಯಲ್ಲಿ ತೊಡಗಿ ಆ ಸಂತೋಷವನ್ನು ಅನುಭವಿಸಿ ಆ ಶ್ರಮದಿಂದ ಪರಸ್ಪರ ಬೆವರನ್ನು ಹೊಂದಿದ್ದಾರೆ. ಆ ಕಾಮಿನಿ ಪ್ರಿಯತಮನ ಜೊತೆ ಸೇರೋದಕ್ಕೋಸ್ಕರ ತನ್ನ ಮೈಗೆ ಸುಗಂಧ ದ್ರವ್ಯಗಳನ್ನು ಕಸ್ತೂರಿಯನ್ನು ಲೇಪನ ಮಾಡಿಕೊಂಡಿದ್ದಾಳೆ. ತನ್ನ ಪ್ರಿಯತಮನೆಯನ್ನು ಆಲಿಂಗಿಸಿಕೊಂಡಾಗ ಆ ಕಸ್ತೂರಿ ಈ ವಿಟನ ಶರೀರದ ಮೇಲೆ ಎದೆಯ ಮೇಲೆ ಅದು ಕೂಡ ಕೂಡಿ ಬಂದು ಇವನ ಶರೀರವಲ್ಲ ಕಪ್ಪು ಭಾವನೆಯನ್ನು ಹೊಂದಿದೆ. ಆಗ ಆ ಕಾಮಿನಿ ಕೇಳ್ತಾ ಇದ್ದಾಳೆ, ಯಾಕಿದು, ಯಾಕೆ ನೀನು ಕೃಷ್ಣ ರೂಪಾದೆ ಅಂತ ಕೇಳಿದಾಗ ಅದಕ್ಕೆ ಕಾಂತೆ, ಅಂದು ಕೃಷ್ಣ ಒಂದು ಬೆಟ್ಟವನ್ನು ಹಿಡಿದು ಅವನು ಕಪ್ಪಾದ, ನಾನು ನಿನ್ನ ವಕ್ಷಸ್ಥಲದ ಆಲಿಂಗನದಿಂದ ಕಪ್ಪಾಗದೆ ಇರೋದಕ್ಕೆ ಸಾಧ್ಯವೇ ಅಂತ ರಸಿಕ ಅತ್ಯಂತ ನಸು ನಗುತ್ತಾ ಹೇಳ್ತಾ ಇದ್ದಾನೆ.

ಒಬ್ಬಳು ನಾಯಕಿಯ ಮನೆ, ಅಲ್ಲಿ ಚಿನ್ನದ ಪಂಜರ, ಪಂಜರದಲ್ಲಿ ಒಂದು ಅರಗಿಳಿ ಸಾಕಿದ ಗಿಳಿ. ಆ ಗಿಳಿ ನಾಯಕಿಯನ್ನು ಕುರಿತು ಹೀಗೆ ಹೇಳ್ತಾ ಇದೆ, ಯಾರಾದರೂ ಕೂಡ ಕತ್ತಲೆಯನ್ನು ಒಟ್ಟಿ ಹಿಡಿಯೋದಕ್ಕೆ ಸಾಧ್ಯವೇ? ನಕ್ಷತ್ರಗಳನ್ನು ಕೆಳಕ್ಕೆ ಕೆಡೋದಕ್ಕಾಗುತ್ತದೆಯೇ? ಕೈಗಳಿಂದ ಬೆಟ್ಟಗಳನ್ನು ಒತ್ತಿ ಚಿಕ್ಕದಾಗಿ ಮಾಡೋದಕ್ಕೆ ಸಾಧ್ಯವೇ? ತನ್ನ ತೆಕ್ಕೆಯಿಂದ ಆಕಾಶವನ್ನು ಪಡೆಯೋದಕ್ಕಾಗುತ್ತದೆಯೇ? ಪೂರ್ಣ ಚಂದ್ರನನ್ನು ಚುಂಬಿಸೋದಕ್ಕಾಗುತ್ತದೆಯೇ ಅಂತ ಒಂದು ಗಿಳಿ ಕೇಳ್ತಾ ಇದೆ. ಇದು ಅಸಾಧ್ಯವಾದದ್ದು ಲೋಕದಲ್ಲಿ, ಆದರೆ ಕವಿ ಸಮಯದಲ್ಲಿ ಇದೆಲ್ಲ ಸಾಧ್ಯ. ಹೇಗೆ ಅಂದರೆ ಆ ಮನ್ಮಥನ ಕಲಹದ ಯೋಧರ ರೀತಿಯೇ ಬೇರೆ ಆಗಿರುವಂತಹದ್ದು. ಇಲ್ಲಿ ಕತ್ತಲೆಯ ನಡೆಸಿ ಅಂತ ಹೇಳಿದರೆ ಕಪ್ಪಾದಂತಹ ಕೂದಲನ್ನ ಮನ್ಮಥನ ಯೋಧ ಹಿಡಿತಾನೆ. ನಕ್ಷತ್ರಗಳನ್ನು ಬೀಳಿಸೋದಕ್ಕಾಗೋದಿಲ್ಲ. ತಲೆಯ ಮೇಲೆ ಮುಡಿದಂತಹ ಸುಂದರವಾದಂತಹ ಆ ಸಂಪಿಗೆ ಹೂವುಗಳನ್ನು ಕೆಡಗು ಬಿಟ್ಟು ಅವನು ಅದನ್ನ ಎಣಿಸಬಹುದು. ಹಾಗೇನೆ ಕೈಗಳಿಂದ ಬೆಟ್ಟಗಳನ್ನು ಒತ್ತಿ ಚಿಕ್ಕದಾಗಿಸೋದಕ್ಕಾಗೋದಿಲ್ಲ, ಆದರೆ ನಿನ್ನನ್ನು ಆಲಿಂಗಿಸಿಕೊಂಡು ಏಕಾರ್ಧ ಶರೀರವನ್ನು ಹೊಂದಬಹುದು. ಹಾಗೇನೆ ತೆಕ್ಕೆಯಿಂದ ಆಕಾಶವನ್ನು ಹಿಡಿಯೋದಕ್ಕಾಗೋದಿಲ್ಲ, ಆದರೆ ನಿನ್ನ ನಡುವನ್ನು ಹಿಡಿಯಬಹುದು. ನಿನ್ನ ನಡು ಅಷ್ಟು ಸುಂದರವಾಗಿದೆ, ತೆಳುವಾಗಿದೆ ಎನ್ನುವಂತಹದ್ದು. ಪೂರ್ಣ ಚಂದ್ರನನ್ನು ಚುಂಬಿಸೋದಕ್ಕಾಗೋದಿಲ್ಲ, ನಿನ್ನ ಮುಖ ಚಂದ್ರ ಅದು ಪೂರ್ಣ ಚಂದ್ರನಂತೆ ಇದೆ, ಅದನ್ನು ಚುಂಬಿಸಬಹುದು. ಇದೆಲ್ಲವೂ ಸಾಧ್ಯ ಎಲ್ಲಿ ಅಂದರೆ ಮನ್ಮಥನ ಕಲಹದ ಯೋಧರಿಗೆ. ಲೋಕದಲ್ಲಿ ಅಸಾಧ್ಯವಾಗದೆ ಇರೋದು ಇಲ್ಲಿ ಸಾಧ್ಯವಾಗುತ್ತೆ ಎನ್ನುವಂತಹದ್ದನ್ನು ಕವಿ ಅತ್ಯಂತ ಚಮತ್ಕಾರವಾಗಿ ಚಿತ್ರಿಸ್ತಾ ಇದ್ದಾನೆ.

ಅತಿಮಾತ್ಸರ್ಯದಿಂದ ತನ್ನ ಪ್ರಿಯತಮನನ್ನ ದೂಷಣೆ ಮಾಡ್ತಾ ಇದ್ದಾಳೆ. ಇಲ್ಲೇನು ಅಂತ ಹೇಳಿದ್ರೆ, ತನ್ನ ಪ್ರಿಯತಮನನ್ನ ಆತ ವರ್ಣನೆ ಮಾಡಿದ್ದಾನೆ. ಹರಶರ ಪ್ರಥಮಾವತಾರ ಅಂತ ಹೇಳಿದ್ರೆ ವಿಷ್ಣುವಿನ ಪ್ರಥಮಾವತಾರ ಮತ್ಸ್ಯಾವತಾರ, ಅದರಂತೆ ಲೋಚನೆಯುಳ್ಳವಳು ಕಣ್ಣುಳ್ಳವಳು ಅಂತ ಹೇಳಿದ್ರೆ ಮೀನಾಕ್ಷಿ ಅಂತ ನನ್ನನ್ನ ವರ್ಣಿಸಿದ್ದೀಯ. ಎರಡನೇದಾಗಿ ಮಹೇಶ್ವರ ಚಾಪತುಂಗ ವಕ್ಷೋಜಾತೆ ಅಂತ ವರ್ಣನೆ ಮಾಡಿದೀಯ. ಆ ಮಹೇಶ್ವರನ ಧನುಸ್ಸಿನಂತೆ, ಆ ಮೇರು ಪರ್ವತದಂತೆ ಉನ್ನತವಾದಂತಹ ಸ್ತನವುಳ್ಳವಳು ಅಂತ ವರ್ಣನೆ ಮಾಡಿದೀಯ. ಅದು ಸೌಂದರ್ಯದ ಇನ್ನೊಂದು ರೂಪ. ಮೂರನೇದಾಗಿ ಹಿಮಕರಾಭರಣ ಮೌರ್ವಿ ವೇಣಿ ತಾನು ಅಂತ, ಆ ಹಿಮಕರ ನಾಗವೇಣಿ ಎಂಬುದಾಗಿ ನನ್ನನ್ನು ಕರೆದಿದೀಯ. ಇದು ಮೂರು ಕೂಡ ಸೌಂದರ್ಯದ ಅತಿಶಯವಾದಂತಹದ್ದು. ಹೀಗೆ ನಾನಿರಬೇಕಾದ್ರೆ ನೀನು ಇನ್ನೊಬ್ಬಳನ್ನು ಕರೀತಾ ಇದೀಯಾ, ಯಾವ ರೀತಿ ಕರೀತಾ ಇದೀಯಾ? ಇವನು ಪ್ರಿಯತಮ ಇನ್ನೊಬ್ಬಳನ್ನು ಹೇಳ್ತಾ ಇದ್ದಾನೆ. ಏನಂತ? ಮದನ ಬಾಣ ಅಕ್ಷಿ ಅಂತ. ಮದನನ ಬಾಣ ಹೂವು, ಹೂವಿನಂತೆ ಕಣ್ಣುಳ್ಳವಳು ಅಂತ. ಇವಳು ಪ್ರಿಯತಮೆ ಅನ್ಕೋತಾಳೆ, ಆತನನ್ನ ಮದನ ಬಾಣಾಕ್ಷಿ ಅಂತ. ಇವನು ಹೇಳ್ತಾ ಇದ್ದಾನೆ ಮದನ ಬಾಣಾಕ್ಷಿ ಅಂದ್ರೆ ಹೂಗಣ್ಣುಳ್ಳವಳು, ಸೊಟ್ಟು ಕಣ್ಣುಳ್ಳವಳು ಅಂತ. ಹಾಗೆ ಸ್ಮರಣ ಕಾರ್ಮುಕ ಬಿಲ್ಲು, ಮನ್ಮಥನ ಬಿಲ್ಲು ಅಂತ ಹೇಳಿದ್ರೆ ಕಬ್ಬು, ಆ ಕಬ್ಬಿನ ಬಿಲ್ಲಿನಂತೆ ಇರುವಂತಹ ಹುಬ್ಬು ಅಂತ ಇವನು ಹೇಳ್ತಾ ಇದ್ರೆ, ಅದು ಹೇಗೆ ಅಂತ ಹೇಳಿದ್ರೆ, ಕಬ್ಬು ಹೇಗೆ ಡೊಂಕಾಗಿರುತ್ತೋ, ಗಣ್ಣು ಗಣ್ಣಿಂದ ಕೂಡಿರುತ್ತೋ, ಅವಳು ಹುಬ್ಬು ಗಂಟುಳ್ಳವಳು ಅಂತ ಆ ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಹಾಗೆ ಶಂಬರ ಮಥನ ಶಿಂಜಿನೀ ಲೋಲ ಕುಂತಳೆ, ಗುಂಗುರು ಕೂದಲು ಉಳ್ಳವಳು ಅಂತ ಇವನು ಹೇಳ್ತಾ ಇದ್ದಾನೆ. ಅವಳು ಏನ್ ಅರ್ಥ ಮಾಡ್ಕೋತಾ ಇದ್ದಾಳೆ, ಕಪ್ಪಾದ ಕೂದಲು ಅಂತ. ಇವನ ಪ್ರೌಢಿಮೆಯ ಒಂದು ವ್ಯಾಖ್ಯಾನ ಅವಳಿಗೆ ಅರ್ಥ ಆಗ್ಲಿಲ್ಲ, ಆದ್ರೆ ಅವನು ಈ ರೀತಿಯಾಗಿ ಕರೆದೆ ಅಂತ ಕೂಪಿಸ್ಕೊಳ್ತಾ ಇದ್ದಾಳೆ.

0: ಮತ್ತೊಬ್ಬಳು ಕಾಮಿನಿ ವಿರಹ ವೇದನೆಯಿಂದ ಬಳಲಿ ಚಿಂತಾಕ್ರಾಂತಳಾಗ್ತಾ ಇದ್ದಾಳಂತೆ. ಪ್ರಪಂಚದಲ್ಲಿ ಮೂರು ವಸ್ತುಗಳು ಸತ್ತು ಬದುಕಿವೆಯಂತೆ. ಆ ಮೂರು ವಸ್ತುಗಳು ಯಾವುವು ಅಂತ ಹೇಳಿದ್ರೆ, ಒಬ್ಬ ಸ್ನೇಹಿತ ಅಂತ ಅಗ್ನಿಯನ್ನ ಅಪ್ಪಿಕೊಂಡು ಬದುಕಿರುವಂತಹವನು. ಆ ಮಂದಾನಿಲ ಬೆಂಕಿಯ ಮೇಲೆ ಬೀಸಿದ್ರೆ ಅನಿಲಕ್ಕೆ ಏನು ಆಗೋದಿಲ್ವಂತೆ. ಆ ರೀತಿಯಾಗಿ ಗಾಳಿ ಬೆಂಕಿಯನ್ನ ಅಪ್ಪಿಕೊಂಡು, ಸ್ನೇಹಿತ ಅಂತ ಅಪ್ಪಿಕೊಂಡು ಇನ್ನೂ ಭೂಮಿಯ ಮೇಲಿದೆ. ಎರಡನೇದು ಹಾವು ಕಚ್ಚಿ ತಿಂದ್ಬಿಟ್ಟಿದೆ, ಆದ್ರೂ ಬದುಕಿದ್ದಾನೆ. ಯಾರು ಅಂತ ಹೇಳಿದ್ರೆ ಚಂದ್ರ. ಆ ಚಂದ್ರನನ್ನ ರಾಹು ಕಚ್ಚಿ ನುಂಗ್ಬಿಡ್ತಾನೆ, ಆದ್ರೂ ಚಂದ್ರ ಬದುಕಿದ್ದಾನೆ. ಇದೊಂದು. ಮೂರನೇದು ಆ ಪರಮಾತ್ಮನ ಮೂರನೆಯ ಕಣ್ಣಿಂದ ಸುಟ್ಟು ಭಸ್ಮನಾಗಿಯೂ ಬದುಕಿದಂತಹವನು ಮನ್ಮಥ. ಈ ಮೂರು ಜನ ಇದಾರಲ್ಲ, ಒಂದು ಮಂದಾನಿಲ, ಇನ್ನೊಂದು ಚಂದ್ರ, ಮೂರನೇದು ಮನ್ಮಥ. ಈ ಮೂರೂ ಜನ ಸತ್ತು ಬದುಕಿದ್ದಾರೆ. ಯಾತಕ್ಕೆ ಬದುಕಿದ್ದಾರೆ ಅಂದ್ರೆ, ನನಗೆ ತೊಂದರೆಯನ್ನು ಉಂಟು ಮಾಡೋದಕ್ಕೋಸ್ಕರ, ವಿರಹಿಗಳನ್ನ ಕೊಲೆ ಮಾಡೋದಕ್ಕೋಸ್ಕರ ಇವರು ಬದುಕಿ ಉಳಿದಿದ್ದಾರೆಯೋ, ಅಯ್ಯೋ ನಾನೇನ್ ಮಾಡ್ಲಿ ಅಂತ ವಿರಹ ವೇದನೆಯಿಂದ ಮತ್ತೊಬ್ಬಳು ಕಾಮಿನಿ ಚಿಂತಾಕ್ರಾಂತಳಾಗಿದ್ದಾಳೆ.
1: ವಂಚನೆಯೊಳಿಂತಿರುಳ್ಪುರ ಜನದ ನಾನಾ ಪ್ರಪಂಚಲ್ಲಮಂ ನೋಡುತ್ತ.

ಈ ಪ್ರಕಾರವಾಗಿ ಕೃಷ್ಣಾರ್ಜುನರು ಆ ಚಂದ್ರನ ಬೆಳಕಿನಲ್ಲಿ ಆ ರಾತ್ರಿಯಲ್ಲಿ ಆ ರತ್ನಪುರದಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ನಾನಾ ವಿಧವಾದಂತಹ ಕಾಮಕೇಳಿಗಳನ್ನ ನೋಡ್ತಾ ಇರಬೇಕಾದ್ರೆ ನಾನಾ ವಿಧವಾದಂತಹ ವಂಚನೆಗಳಿಂದ ನೋಡ್ತಾ ತಿರುಗಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಆ ಕಾಂತರ ಆಲಿಂಗನದಲ್ಲಿ ಇದ್ದಂತಹ ಸ್ತ್ರೀಯರ ಎದೆ ಬಡಬಡ ಹೊಡಿಕೊಳ್ಳೋದಕ್ಕೆ ಶುರು ಆಯ್ತಂತೆ. ಯಾಕೆ ಅಂತ ಹೇಳಿದ್ರೆ ಕೋಳಿಗಳು ಕೂಗ್ತಾ ಇವೆಯಂತೆ. ಕೋಳಿಗಳ ಕೂಗು ಸೂರ್ಯೋದಯದ ಒಂದು ಮುನ್ಸೂಚನೆ. ಹೀಗೆ ಸೂರ್ಯೋದಯವಾದ ಕೂಡಲೇ ಅವರು ಇಷ್ಟು ರಾತ್ರಿ ಪಟ್ಟಂತಹ ಎಲ್ಲ ಸುಖಕ್ಕೂ ಕೂಡ ಒಂದು ಇತಿಶ್ರೀ ಹಾಡಬೇಕಾಗತ್ತಲ್ಲ ಎಂಬ ರೀತಿಯಲ್ಲಿ ಅವರೆಲ್ಲರೂ ಕೂಡ ಭಯವನ್ನು ಹೊಂತಾ ಇದ್ದಾರಂತೆ ಆ ಕಾಮಿನಿಯರು. ಕೋಳಿಗಳು ಉಚ್ಚಸ್ವರದಿಂದ ಕೂಗ್ತಾ ಇದೆ. ಇತ್ತ ಚಕ್ರವಾಕ ಪಕ್ಷಿಗಳು ಯಾವ ರಾತ್ರಿಯಲ್ಲಿ ವಿರಹ ವೇದನೆಯನ್ನು ಅನುಭವಿಸಿದ್ದುವು ಆ ಚಕ್ರವಾಕ ಪಕ್ಷಿಗಳು ಪರಸ್ಪರ ಒಂದಾಗೋದಕ್ಕೆ ಮುಂದಾಗ್ತಾ ಇದೆ. ಹೀಗೆ ಸೂರ್ಯೋದಯ ಬೆಳಗಾಗ್ತಾ ಇದೆ. ತಾವರೆಯಲ್ಲಿರುವಂತಹ ದುಂಬಿಗಳು ಒಳಗಡೆ ಸಿಗಾಕೊಂಡಂತಹ ದುಂಬಿಗಳು ಕೂಡ ಹೊರಗಡೆ ಬರೋದಕ್ಕೆ ಪ್ರಯತ್ನಿಸ್ತಾ ಇದೆ. ನೈದಿಲೆಗಳೆಲ್ಲ ಮುಚ್ಚುತ್ತಾ ಇದೆ. ಈ ರೀತಿಯಾಗಿ ಆ ರಾತ್ರಿ ನಿಧಾನವಾಗಿ ಕಳೀತಾ ಇದೆ, ಸೂರ್ಯೋದಯವಾಗ್ತಾ ಇದೆ.

ಪೂರ್ವ ದಿಕ್ಕಿನಲ್ಲಿ ಉಷಃಕಾಲ ಪ್ರಾರಂಭವಾಗಿ ಆಕಾಶವೆಲ್ಲ ಕೆಂಪುಮಯವಾಗ್ತಾ ಇದೆಯಂತೆ. ಅಲ್ಲಿ ದಿನ ದಿನಕ್ಕೆ ಒಂದೊಂದು ರೀತಿಯಲ್ಲಿ ದೋಷವನ್ನು ಹೊಂದಿ ತನ್ನ ಕೈಗಳಿಂದ ಆ ಕಮಲದ ಮನೆಯನ್ನು ಸೂರೆಗೊಳ್ಳುವ ಚಂದ್ರನಂತೆ ಮತ್ತು ರಾಜನಂತೆ ಅಂತ ಕವಿ ಹೇಳ್ತಾ ಇದ್ದಾನೆ. ಯಾವ ರೀತಿ ಚಂದ್ರ ದಿನದಿಂದ ದಿನಕ್ಕೆ ತನ್ನ ಕಲೆಯನ್ನು ಹೆಚ್ಚಿಸ್ಕೊಂಡು ಹೋಗ್ತಾನೆ, ತನ್ನ ಕೈಗಳಿಂದ ಕಿರಣಗಳಿಂದ ಐಶ್ವರ್ಯವಿರುವಂತಹ ಮನೆ ಅಂತ ಹೇಳಿದರೆ ಆ ಕಮಲ, ಆ ಕಮಲದ ಸೌಂದರ್ಯವನ್ನು ಸೂರೆಗೊಳ್ತಾನೆ. ಆ ರೀತಿಯಾಗಿ ರಾಜನೂ ಕೂಡ ದಿನದಿಂದ ದಿನಕ್ಕೆ ತನ್ನ ದೋಷವನ್ನು ಹೆಚ್ಚಿಸ್ಕೊಳ್ತಾ ತನ್ನ ಕೈಗಳಿಂದ ಅಂದರೆ ಕರಗಳಿಂದ ಕರವನ್ನು ಹಾಕೋದ್ರ ಮೂಲಕ ಐಶ್ವರ್ಯವಿರುವಂತಹ ಮನೆ ಅಂತ ಹೇಳಿದರೆ ಧನಿಕರ ಮನೆಯನ್ನು ಸೂರೆಗೊಳ್ತಾನೆಯೋ, ಅವರನ್ನು ಐಶ್ವರ್ಯವಿಲ್ಲದಂತೆ ಮಾಡ್ತಾನೆಯೋ, ಹಾಗೆ ಬೆಳದಿಂಗಳು ಕೂಡ ಹೋಗಿಯೇ ಬಿಡ್ತಂತೆ. ಪೂರ್ವ ದಿಕ್ಕಿನಲ್ಲಿ ದಿಗ್ವನಿತೆ ಸೂರ್ಯನ ಜೊತೆ ಸೇರಬೇಕು ಅನ್ನೋ ತವಕದಿಂದ ಆ ಕುಂಕುಮ ಸ್ನಾನವನ್ನು ಮಾಡಿ ಮಂಗಳ ಸ್ನಾನವನ್ನು ಮಾಡಿದಳು ಎಂಬಂತೆ ಉದಯೇ ಸವಿತಾ ರಕ್ತಃ ಅನ್ನೋ ರೀತಿಯಲ್ಲಿ ಉದಯ ಕಾಲದಲ್ಲಿ ಕೆಂಪಾದಂತಹ ಅರುಣೋದಯ ಆಗ್ತಾ ಇದೆ.

ಭವತಿ ಮಹತಾಂ ನೋಪಕರಣೆ. ಮಹಾತ್ಮರ ಕ್ರಿಯಾಸಿದ್ಧಿ ಅವರ ಸತ್ವದಲ್ಲಿರುತ್ತದೆಯೇ ಹೊರತು ಉಪಕರಣಗಳಲ್ಲಿ ಇಲ್ಲ. ಹಾಗೆಯೇ ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ದುಃಖಂ ನ ಚ ಸುಖಂ ಎಂಬುದಾಗಿ ಹೇಳ್ತಾರೆ. ಸೂರ್ಯನಿಗೆ ಅವನ ರಥಕ್ಕೆ ಇರೋದು ಒಂದೇ ಗಾಲಿ, ಎರಡು ಗಾಲಿ ಇಲ್ಲ. ಕುದುರೆಗಳು ಎರಡಲ್ಲ ನಾಲ್ಕಲ್ಲ,

ಏಳು ಕುದುರೆಗಳು, ಅದರ ಜೊತೆಗೆ ಆ ಸಾರಥಿ ಅವನಿಗೆ ತೊಡೆಗಳೇ ಇಲ್ಲ. ಹೀಗಿರಬೇಕಾದ್ರೆ ಅವನು ಸರಿಯಾದ ಸಮಯಕ್ಕೆ ಉದಯಿಸ್ತಾನೆ, ಸರಿಯಾದ ಸಮಯಕ್ಕೆ ಅಸ್ತಮಾನ ಆಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಆ ಕಾಲಯಾತ್ರೆಯನ್ನ ಲೋಕಯಾತ್ರೆಯನ್ನ ಯಾಕೆ ಮಾಡ್ತಾ ಇದ್ದಾನೆ ಹೀಗೆ ಅಂತ ಹೇಳಿದ್ರೆ, ಇಡೀ ಮೂರು ಲೋಕಕ್ಕೂ ಕೂಡ ಯಾರೂ ಕೂಡ ಕಾಲವನ್ನು ಮೀರಬಾರದು, ಸರಿಯಾದ ಕಾಲಕ್ಕೆ ಸರಿಯಾದ ಸಮಯಕ್ಕೆ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಮಾಡಬೇಕು, ಇದನ್ನು ತಿಳಿಸ್ಕೊಡೋದಕ್ಕೋಸ್ಕರವೋ ಎಂಬಂತೆ ಸೂರ್ಯ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅವನು ಹೋಗ್ತಾ ಇದ್ದಾನೆ. ಅವನು ಏಕಚಕ್ರ ಏಕಧುರ ಈ ರೀತಿಯಾಗಿ ಅವನು ಹೋಗ್ತಾ ಇದ್ದಾನೆ, ಮತ್ತು ಕೂಡ ಈ ಲೋಕದ ಅಂಧಕಾರವನ್ನೆಲ್ಲ ಆತನು ಅಡಗಿಸ್ತಾ ಇದ್ದಾನೆ. ಹೀಗೆ ಸೂರ್ಯ ಎಂದಿನಂತೆ ಉದಯಿಸಿದ, ಕತ್ತಲು ಅಡಗಿತು.

ಸೂರ್ಯೋದಯವಾಗಿದೆ. ಇತ್ತ ರತ್ನಪುರಿಯಲ್ಲಿ ನರ್ಮದಾ ನದಿ ತೀರನಲ್ಲಿ ಮಯೂರಧ್ವಜ ಯಜ್ಞದೀಕ್ಷಿತನಾಗಿ ಕುಳಿತುಕೊಂಡಿದ್ದಾನೆ. ಆ ಪರಮಾತ್ಮನನ್ನು ನೋಡಬೇಕು ಎಂಬಂತಹ ತವಕ ಅವನಲ್ಲಿ ಕ್ಷಣೇ ಕ್ಷಣೇ ಹೆಚ್ಚಾಗ್ತಾ ಇದೆ. ಸೂರ್ಯೋದಯಕ್ಕೆ ಸರಿಯಾಗಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಸಂಧ್ಯೋಪಾಸನೆಯನ್ನು ಮಾಡಿ ನಿತ್ಯ ಕರ್ಮಗಳನ್ನೆಲ್ಲ ಅನುಷ್ಠಾನ ಮಾಡಿ ಕೃಷ್ಣನ ಬಳಿಗೆ ಹೋಗಬೇಕು, ಅವನ ದರ್ಶನವನ್ನು ಪಡೆಯಬೇಕು ಅಂತ ನಿಶ್ಚಯಿಸಿಬಿಟ್ಟು ಅವನು ಮಂತ್ರಿಗಳನ್ನೆಲ್ಲ ಕರೆಸಿದ್ದಾನೆ. ಪುರೋಹಿತರನ್ನೆಲ್ಲ ಕರೆಸಿಕೊಂಡು ಅವನು ತನ್ನ ಯಾಗಶಾಲೆಯಲ್ಲಿ ಮಗನ ಜೊತೆ ಕುಳಿತುಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ

0: ಪತ್ನಿಯ ಜೊತೆ, ಪುರೋಹಿತರೊಡನೆ, ಮಂತ್ರಿಗಳ ಜೊತೆ ಮತ್ತು ಮಗನೊಡನೆ ರತ್ನಾಲಂಕೃತವಾಗಿರುವಂತಹ ಆ ರಾಜರ ನಡುವೆ ದೀಕ್ಷಿತನಾಗಿ ಕುಳಿತುಕೊಂಡಿದ್ದಾನೆ. ಅಂತಹ ಸಂದರ್ಭದಲ್ಲಿ ಆ ಮುದಿಬ್ರಾಹ್ಮಣ ವೇಷಧಾರಿಯಾಗಿರುವಂತಹ ಆ ಪರಮಾತ್ಮ ತನ್ನ ಶಿಷ್ಯನ ಜೊತೆ ಕೂಡಿ ಅರ್ಜುನನ ಜೊತೆ ಸೇರಿಕೊಂಡು ಅಲ್ಲಿಗೆ ಬಂದುಬಿಟ್ಟು ಹೇಳ್ತಾ ಇದ್ದಾನೆ, ಸ್ವಸ್ತ್ಯಸ್ತು ತುಭ್ಯಂ ಅಂತ ನೇರವಾಗಿ ಅವನು ನಮಸ್ಕಾರ ಮಾಡುವ ಮೊದಲೇ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಏನು ಆಶ್ಚರ್ಯ ಇದು!
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ.
3: ಸಮಯ ಸರಿಯಾಗಿ 2 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳು.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ನರೇಶ್ ಮಾಗು ವಿತ್ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi remembers brave hearts of the nation on Kargil Vijay Divas today, says their sacrifices for the

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ತಾಯಿಯ ಹೆಸರಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ಅಭೂತಪೂರ್ವ ಸ್ಪಂದನೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ದೇಶದ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. ಇಂದು ಕಾರ್ಗಿಲ್ ವಿಜಯ ದಿವಸ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಮುಂದುವರೆದ ಎಸ್ಐಆರ್ ಪ್ರಕ್ರಿಯೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಲಪಡಿಸುವಲ್ಲಿ ಅಭಿಯಾನ ಮಹತ್ತರ ಪಾತ್ರ, ಸಿಟಿ ರವಿ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ದೊರೆತಿರುವ ಸ್ಪಂದನೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಒಂದು ಗಂಟೆಯೊಳಗೆ 1.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಗಿನ್ನೆಸ್ ದಾಖಲೆ ನಿರ್ಮಿಸಿರುವುದನ್ನು ಮನ್ ಕಿ ಬಾತ್ನಲ್ಲಿ ಅವರು ಪ್ರಸ್ತಾಪಿಸಿದ್ದಾರೆ. ಗಣೇಶ ಹಬ್ಬದ ಸಂದರ್ಭದಲ್ಲಿ

0: ಮಣ್ಣಿನಿಂದಲೇ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಪೂಜಿಸಬೇಕೆಂದು ಪ್ರಧಾನಮಂತ್ರಿ ಮನವಿ ಮಾಡಿದ್ದಾರೆ. ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪು ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಶ್ರಮದ ಪ್ರತೀಕವಾಗಿದೆ. ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿಅಂಶ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ಖಾದಿ, ಕೈಮಗ್ಗ, ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಿ ಜನತೆಗೆ ಕರೆ ನೀಡಿದ್ದಾರೆ. ಈ ವರ್ಷವೂ ಹರ್ ಘರ್ ತಿರಂಗ, ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸದಿಂದ ಮುಂದುವರಿಸಬೇಕು, ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ. ನಾಳೆ ಭಾರತರತ್ನ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯಸ್ಮರಣೆ ದಿನವಾಗಿದ್ದು, ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು ಎಂದು ಸ್ಮರಿಸಿದ್ದಾರೆ. ಈ ವಾರ ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದು, ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಗುರು ಪೂರ್ಣಿಮೆಯು ಎಲ್ಲಾ ಗುರುಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲಾ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ ಎಂದು ತಮ್ಮ ಮನದಾಳದ ಮಾತಿನಲ್ಲಿ ಪ್ರಧಾನಿಯವರು ಹೇಳಿಕೊಂಡಿದ್ದಾರೆ. ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ದಿಸೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಕೇಂದ್ರದ ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ನೂತನ ಶಿಕ್ಷಣ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ 12 ವರ್ಷಗಳಿಂದಲೂ ಭಾರತದ ಶಿಕ್ಷಣ ವ್ಯವಸ್ಥೆ ಅಭೂತಪೂರ್ವ ಸುಧಾರಣೆ ಕಂಡಿದೆ. ಅವರ ಮಾರ್ಗದರ್ಶನದಲ್ಲಿ ಮತ್ತಷ್ಟು ಹೊಸ ಹೊಸ ಸುಧಾರಣಾ ಕ್ರಮಗಳು ಕಾರ್ಯರೂಪಕ್ಕೆ ಬರಲಿವೆ ಎಂದರು. ನೀಟ್ ವಿವಾದದಂತಹ ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ನಂಬಿಕೆಯಿಟ್ಟು ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಹೊಣೆಗಾರಿಕೆ ವಹಿಸಿದ್ದಾರೆ. ಎಲ್ಲರ ಸಹಕಾರದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಹೊಣೆ ನಿಭಾಯಿಸುತ್ತೇನೆಂದು ಹೇಳಿದರು. ಧರ್ಮೇಂದ್ರ ಪ್ರಧಾನ್ ಅವರು ಹೊಸ ರಾಷ್ಟೀಯ ಶಿಕ್ಷಣ ನೀತಿ ಜಾರಿ ಮೂಲಕ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಆವಿಷ್ಕಾರ ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ. ಅವರ ಅಗತ್ಯ ಸಲಹೆ ಸಹಕಾರದೊಂದಿಗೆ ಮತ್ತಷ್ಟು ಸುಧಾರಣಾ ನೀತಿಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿರೀಕ್ಷೆ ಜೊತೆಗೆ ವಿದ್ಯಾರ್ಥಿ ಯುವಜನರ ಸಮಗ್ರ ಶೈಕ್ಷಣಿಕ ವಲಯದ ಆಶೋತ್ತರಗಳಿಗೆ ತ್ವರಿತವಾಗಿ ಸ್ಪಂದಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಪ್ರಹ್ಲಾದ್ ಜೋಶಿ ಭರವಸೆ ನೀಡಿದ್ದಾರೆ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ ಆಚರಿಸಲಾಗುತ್ತಿದೆ. 1999 ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ 26ರಂದು ವಿಶೇಷ ನಮನ ಸಲ್ಲಿಸಲಾಗುತ್ತದೆ. ಬೆಂಗಳೂರಿನ ನೆಹರು ತಾರಾಲಯದ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ಭಾನುವಾರ ನಡೆದ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹುತಾತ್ಮ ಯೋಧರ ಸ್ಮರಣಾರ್ಥ ಸ್ತಂಭಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ಧವಾಗಿದೆ ಎಂದರು. 27 ವರ್ಷಗಳ ಹಿಂದೆ ನಡೆದ ಯುದ್ಧದಲ್ಲಿ ನಮ್ಮ ತಾಯ್ನಾಡನ್ನು ರಕ್ಷಿಸಲು 527 ಯೋಧರು ಹುತಾತ್ಮರಾಗಿದ್ದಾರೆ. ಅದರಲ್ಲಿ ಕರ್ನಾಟಕದ 13 ಯೋಧರು ಸೇರಿದ್ದಾರೆ. ಎಲ್ಲಾ ಪರಿಸ್ಥಿತಿಯಲ್ಲೂ ದೇಶದ ರಕ್ಷಣೆಗೆ ಬದ್ಧರಾಗಿದ್ದಾರೆ. ಭಾರತದ ರಕ್ಷಣಾ ಪಡೆಗೆ ಕರ್ನಾಟಕ ಬೆನ್ನೆಲುಬಾಗಿದೆ ಎಂದು ತಿಳಿಸಿದರು. ಡಿಆರ್ಡಿಒ, ಇಸ್ರೋ ಸೇರಿದಂತೆ ಅನೇಕ ಸಂಸ್ಥೆಗಳು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಭಾರತದ ಮೊದಲ ಸೇನಾ ಮುಖ್ಯಸ್ಥರಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಕೊಡುಗೆ ಮರೆಯಲು ಸಾಧ್ಯವಿಲ್ಲ ಎಂದರು. ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಯೋಧರ ಕುಟುಂಬಗಳು ನೆಲೆಸಿದ್ದು, ಅವರ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ. ಅವರ ಸಲಹೆ ಸ್ವೀಕರಿಸಲು ಸರ್ಕಾರ ಮುಕ್ತವಾಗಿದೆ ಎಂದು ತಿಳಿಸಿದರು. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸೇನೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡದಲ್ಲಿ ಜಿಲ್ಲಾಡಳಿತ ಹಾಗೂ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಕಾರ್ಗಿಲ್ ಸ್ತೂಪದಲ್ಲಿ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರು ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳು ಹುತಾತ್ಮ ವೀರಯೋಧರಿಗೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕ ಪರಶುರಾಮ ನವಲಗುಂದ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ಅಗ್ನಿವೀರ ತರಬೇತಿ 4 ವರ್ಷ ಮನುಷ್ಯ ಒಂದು ಇತ್ತು ಮಾಡಿದ ಮೇಲೆ ಅವನಲ್ಲಿ ಬೆಳೀತಕ್ಕಂತ ಇರೋದು ಮೊದಲನೇದಾಗಿ ಡಿಸಿಪ್ಲಿನ್, ಎರಡನೇದಾಗಿ ದೇಶ ಪ್ರೇಮ, ಮೂರನೇದಾಗಿ ತನ್ನ ಆರ್ಥಿಕ ಸ್ಥಿತಿಯನ್ನು ದೃಢಪಡಿಸಿಕೊಳ್ಳಲು ಈ ಒಂದು ಅಗ್ನಿವೀರ ತರಬೇತಿ ವ್ಯಕ್ತಪಡಿಸಲಾಗಿದೆ. ಅಗ್ನಿವೀರ ತರಬೇತಿ 4 ವರ್ಷ ಮುಗಿಸಿ ಬಂದ ನಂತರ ಅವನು ಕಾಲೇಜಿಗೆ ಹೋಗಬಹುದು, ಬೇರೆ ಯಾವ್ದಾದ್ರೂ ಕೋರ್ಸ್ ಹೋಗಬಹುದು. ಆಮೇಲೆ ಅವನಲ್ಲಿ ಇರ್ತಕ್ಕಂತ ಡಿಸಿಪ್ಲಿನ್, ಅವನು ರಿಟೈರ್ಡ್ ಆಗಿ ಬಂದು ಊರಾಗ ಅಥವಾ ಬಜಾರ್ದಾಗಲಿ ಸಮಾಜದಲ್ಲಿ ಆಗಲಿ ಒಂದು ಡಿಸಿಪ್ಲಿನ್ ಇವ ಮಾಜಿ ಸೈನಿಕ ತೋರಿಸಿಕೊಡಲು, ಸಮಾಜದಲ್ಲಿ ಅವೇರ್ನೆಸ್ ಬೆಳೆಯಲು, ಒಂದು ದೇಶ ಪ್ರೇಮ ಬೆಳೆಯಲು ಆ ಕಾರ್ಗಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ವಿವಿಧೆಡೆ ಮತದಾರರ ಸಮಗ್ರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯ ಕೆಲ ಮನೆಗಳಿಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಮತದಾರರ ಪಟ್ಟಿ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ಮಾತನಾಡಿದ ಅವರು, ಯಾವುದೇ ಮತದಾರರು ತಮ್ಮ ಹಕ್ಕಿನಿಂದ ವಂಚಿತರಾಗಬಾರದು ಎಂಬುದು ಎಸ್ಐಆರ್ ಪ್ರಕ್ರಿಯೆಯ ಮೂಲ ಉದ್ದೇಶವಾಗಿದೆ. ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಮತ್ತಷ್ಟು ಪಾರದರ್ಶಕ ಹಾಗೂ ಬಲಪಡಿಸುವಲ್ಲಿ ಈ ಅಭಿಯಾನವು ಮಹತ್ತರ ಪಾತ್ರ ವಹಿಸುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಶೇಕಡ 82.1% ಮಾಹಿತಿ ಗಣಕೀಕರಣ ಮಾಡಲಾಗಿದೆ. ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಶಾಸಕ ಧೀರಜ್ ಮುನಿರಾಜು ಮನೆಗಳಿಗೆ ಭೇಟಿ ನೀಡಿ ಮತದಾರರ ಗಣತಿ ನಮೂನೆಗಳನ್ನು ವೀಕ್ಷಿಸಿದರು. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಯಾವುದೇ ಲೋಪಗಳಾಗದಂತೆ ಎಚ್ಚರಿಕೆ ವಹಿಸಬೇಕು. ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕಿದೆ ಎಂದು ಅವರು ಸೂಚಿಸಿದರು. ಕೋಲಾರ ಜಿಲ್ಲೆಯಲ್ಲಿ 10,46,314 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಒಟ್ಟು 6,077 ಮತದಾರರು ಆನ್ಲೈನ್ ಮೂಲಕ ಸ್ವಯಂ ದಾಖಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಪ್ರಕಟಣೆ ತಿಳಿಸಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಪ್ರಮುಖ ಜಂಕ್ಷನ್ಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸಿ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಆಯುಕ್ತ ಡಿಎಸ್ ರಮೇಶ್ ಮತ್ತು ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಇಂದು ವಿವಿಧ ಪ್ರಮುಖ ಜಂಕ್ಷನ್ಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು. ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ, ಕೆಳಸೇತುವೆ ನಿರ್ಮಾಣ ಸೇರಿದಂತೆ ಸಂಚಾರ ದಟ್ಟಣೆ ನಿವಾರಣೆಗೆ ಅಗತ್ಯವಾದ ಶಾಶ್ವತ ಕ್ರಮಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಅಗತ್ಯ ನಿರ್ದೇಶನಗಳನ್ನು ನೀಡಿದರು. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಗೋಪಿಯನಹಳ್ಳಿಯಲ್ಲಿ ಆಹಾರ ಸುರಕ್ಷತೆ ಹಾಗೂ ಪೊಲೀಸ್ ಇಲಾಖೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಸುಮಾರು 200 ಲೀಟರ್ ಕಲಬೆರಕೆ ಹಾಲನ್ನು ಜಪ್ತಿ ಮಾಡಿ ಸ್ಥಳದಲ್ಲೇ ನಾಶಪಡಿಸಲಾಗಿದೆ. ಜಿಲ್ಲಾಧಿಕಾರಿಯ ನಿರ್ದೇಶನದ ಮೇರೆಗೆ ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಅಧಿಕಾರಿ ಡಾಕ್ಟರ್ ರಾಕೇಶ್ ಅವರ ಮಾರ್ಗದರ್ಶನದಲ್ಲಿ ಈ ದಿಢೀರ್ ದಾಳಿ ಕೈಗೊಳ್ಳಲಾಗಿದೆ. ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಒಟ್ಟು 5 ಹಾಲು ಕ್ಯಾನ್ಗಳಲ್ಲಿದ್ದ 200 ಲೀಟರ್ ಕಲಬೆರಕೆ ಹಾಲನ್ನು ವಶಕ್ಕೆ ಪಡೆದು ನಾಶಪಡಿಸಿದೆ. ಸ್ಥಳದಲ್ಲಿ ಹಾಲು ಮತ್ತು ಕಲಬೆರಕೆಗೆ ಬಳಸಲಾಗುತ್ತಿದ್ದ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಹೆಚ್ಚಿನ ತಪಾಸಣೆಗಾಗಿ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ಇಂತಹ ಅಕ್ರಮ ಚಟುವಟಿಕೆಗಳ ವಿರುದ್ದ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಯಿಯ ಹೆಸರಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ಅಭೂತಪೂರ್ವ ಸ್ಪಂದನೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ದೇಶದ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. ಇಂದು ಕಾರ್ಗಿಲ್ ವಿಜಯ ದಿವಸ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಮುಂದುವರೆದ ಎಸ್ಐಆರ್ ಪ್ರಕ್ರಿಯೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಲಪಡಿಸುವಲ್ಲಿ ಅಭಿಯಾನ ಮಹತ್ತರ ಪಾತ್ರ, ಸಿಟಿ ರವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಸಮಯ ಆಗಿದೆ 2:17. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ, ಕೈಗೆ ಬ್ಯಾಂಡೇಜು
7: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಸಮಯ ಆಗಿದೆ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕಾರ್ಮಿಕರಿಗಾಗಿ ಕಾರ್ಯಕ್ರಮ, ಮಹಿಳಾ ಕಾರ್ಮಿಕರ ಸ್ಥಿತಿಗತಿಗಳ ಕುರಿತು ಭಾಷಣ ಮಾಡಲಿದ್ದಾರೆ ವಕೀಲರಾದ ಸೌಮ್ಯ ಎಂಎನ್ ಅವರು.
1: ಕಾರ್ಖಾನೆಗಳಲ್ಲಿ ಪುರುಷ ಸಮಾನವಾಗಿ ಇಂದಿನ ದಿನಗಳಲ್ಲಿ ಮಹಿಳೆಯರು ಸಹ ಪುರುಷ ಸಮಾನವಾಗಿ ದುಡಿಯುತ್ತಿರುತ್ತಾರೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಮಹಿಳೆಯರು ಅನೇಕ ರೀತಿಯಲ್ಲಿ ತೊಂದರೆಯನ್ನು ಎದುರಿಸಿರುತ್ತಿರುತ್ತಾರೆ ಹಾಗೂ ಅನುಭವಿಸಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ಕಾರ್ಮಿಕ ಮಹಿಳೆಯರು ಹಾಗೂ ಉದ್ಯೋಗಸ್ಥ ಮಹಿಳೆಯರಿಗೆ ನಮ್ಮ ಕಾನೂನಿನಲ್ಲಿ ಬಹಳಷ್ಟು ಕಾನೂನು ಸೌಲಭ್ಯಗಳು ಇವೆ ಹಾಗೂ ಕಾನೂನಿನಲ್ಲಿ ಅವರಿಗೆ ಆದಂಥ ಮಹಿಳೆಯರಿಗೆ ತನ್ನದೇ ಆದಂಥ ಸೌಲಭ್ಯಗಳು ಸಹ ಇದೆ. ಉದ್ಯೋಗಸ್ಥ ಮಹಿಳೆಯರಿಗೆ ಸುರಕ್ಷತೆಗಾಗಿ ನಮ್ಮ ಭಾರತದಲ್ಲಿ ಹಾಗೂ ಕರ್ನಾಟಕದಲ್ಲಿ ಹಲವಾರು ಕಟ್ಟುನಿಟ್ಟಾದ ಕಾನೂನುಗಳು ಹಾಗೂ ಮಾರ್ಗಸೂಚಿಗಳನ್ನು ಕಾನೂನಿನಲ್ಲಿ ಜಾರಿಗೆ ತರಲಾಗಿದೆ. ಮೊದಲನೆಯದಾಗಿ, ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳವನ್ನು ತಡೆಯುವುದು. ಲೈಂಗಿಕ ಕಿರುಕುಳ ಅಂದರೆ ಏನು? ಒಬ್ಬ ಪುರುಷ ಅಥವಾ ಒಬ್ಬ ಮಹಿಳೆ ಲೈಂಗಿಕವಾಗಿ ಇನ್ನೊಬ್ಬ ಮಹಿಳೆಯನ್ನು ಅಸಭ್ಯ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದರೆ ಅಂಥವುಗಳನ್ನು ತಡೆಗಟ್ಟೋದಕ್ಕೆ ನಮ್ಮ ಕಾನೂನಿನಲ್ಲಿ ಬಹಳಷ್ಟು ಅವಕಾಶಗಳಿದೆ. ಮೊದಲನೆಯದಾಗಿ ವಿಶಾಖ ಮಾರ್ಗಸೂಚಿಗಳು ಮತ್ತು ಪೌಷ್ ಆಕ್ಟ್, ಇದು 1997 ಸುಪ್ರೀಂ ಕೋರ್ಟ್ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟಲು ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ. ಆ ಮಾರ್ಗಸೂಚಿಗಳು ಏನಂದ್ರೆ ಪೌಷ್ ಆಕ್ಟ್ ಕಾಯ್ದೆ. ಈ ಕಾಯ್ದೆಯನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು. ಅಂದ್ರೆ ಈ ಕಾಯ್ದೆಯಲ್ಲಿ ಏನಿರಬೇಕು? ಆಂತರಿಕ ದೂರು ಸಮಿತಿ, ಅಂದ್ರೆ 10 ಅಥವಾ ಅದಕ್ಕಿಂತ ಹೆಚ್ಚು ನೌಕರರನ್ನು ಹೊಂದಿರುವ ಪ್ರತಿಯೊಂದು ಸಂಸ್ಥೆಯು ಕಡ್ಡಾಯವಾಗಿ ಈ ಸಮಿತಿಯನ್ನು ರಚಿಸಬೇಕು ಹಾಗೂ ಈ ಸಮಿತಿಯ ದೂರುಗಳನ್ನು ಸ್ವೀಕರಿಸಿ ತ್ವರಿತವಾಗಿ ಪರಿಹರಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಈ ಆಂತರಿಕ ದೂರು ಸಮಿತಿ ಅಂದ್ರೆ ಪ್ರತಿಯೊಂದು ಕಾರ್ಖಾನೆಗಳಲ್ಲೂ 10ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಕ್ಕಂಥ ಒಂದು ಯಾವುದೇ ಒಂದು ಸಂಸ್ಥೆ, ಒಂದು ಸ್ಕೂಲ್ ಆಗಿರ್ಬೋದು, ಕಾರ್ಖಾನೆ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆ 10ಕ್ಕಿಂತ ಹೆಚ್ಚು ಜನ ಹೊಂದಿರ್ತಕ್ಕಂಥ ನೌಕರರನ್ನು ಹೊಂದಿರ್ತಕ್ಕಂಥ ಪ್ರತಿಯೊಂದು ಸಂಸ್ಥೆಯು ಈ ಆಂತರಿಕ ದೂರು ಸಮಿತಿನ ಕಡ್ಡಾಯವಾಗಿ ರಚಿಸಿರಬೇಕು. ಅಲ್ಲಿ ತಮ್ಮ ಈ ಹೆಣ್ಣು ಮಕ್ಕಳು ತಮಗಾದಂಥ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಅಥವಾ ತಮ್ಮ ಬೇರೆ ದೂರುಗಳನ್ನು ದಾಖಲಿಸುವ ಅದು ಸಮಿತಿ ಆಗಿರುತ್ತೆ. ಆ ಸಮಿತಿಗೆ ಹೋಗಿ ಅವರು ದೂರು ಕೊಡಬೇಕು. ಆ ಸಮಿತಿ ಅದನ್ನು ತ್ವರಿತವಾಗಿ ಪರಿಹರಿಸಬೇಕು. ಅಂದರೆ ಯಾರು ದೂರು ಕೊಟ್ಟವರು, ಯಾರ ಮೇಲೆ ದೂರು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಪರಿಹರಿಸುವ ಕಾರ್ಯವನ್ನು ಈ ಆಂತರಿಕ ಸಮಿತಿಯವರು ಯಾರು ಮಾಡಿರ್ತಾರೆ, ಕಂಪನಿಯವರು ಇರ್ತಾರಲ್ಲ ಆಂತರಿಕ ಸಮಿತಿ ಅಂತ, ಅವರು ಅದನ್ನು ತ್ವರಿತವಾಗಿ ಬಗೆಹರಿಸಬೇಕು. ಇದು ಒಂದು. ನೆಕ್ಸ್ಟು, ರಾತ್ರಿ ಪಾಳೆಯದಲ್ಲಿ ಸೂಕ್ತ ಭದ್ರತೆ ಒದಗಿಸಬೇಕು. ಈಗಿನ ದಿನಗಳಲ್ಲಿ ರಾತ್ರಿ ನೈಟ್ ಶಿಫ್ಟ್ ಅಂತ ಹೇಳ್ತಾರೆ. ಇಂಥ ಸಮಯದಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಕ್ಕಂಥ ಸಂದರ್ಭ ಬಂದರೆ ಅವರಿಗೆ ಸೂಕ್ತವಾದ ಭದ್ರತೆಯನ್ನು ಕೂಡ ಕೊಡಬೇಕಾಗತ್ತೆ. ಯಾರು? ಸಂಸ್ಥೆಯವರು. ಈ ಸಂಸ್ಥೆ ಹೆಣ್ಣು ಮಕ್ಕಳು ಕಾರ್ಖಾನೆಗಳಲ್ಲಿ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ರಾತ್ರಿ ವಾಹನ ಸೌಲಭ್ಯವನ್ನು ಮನೆಯಿಂದ ಕಂಪನಿ, ಫ್ಯಾಕ್ಟರಿ, ಈ ಕಾರ್ಖಾನೆಗಳಿಗೂ ಕರೆದುಕೊಂಡು ಹೋಗಿ ಕೆಲಸ ಮಾಡಿ ಕೆಲಸದ ಸ್ಥಳದಿಂದ ಮತ್ತೆ ಅವರನ್ನು ಮನೆಗೆ ತಲುಪಿಸುವ ಜವಾಬ್ದಾರಿ ಕಾರ್ಖಾನೆಗಳು ಹೊಂದಿರುತ್ತದೆ. ಅದೇ ರೀತಿ ಭದ್ರತೆಯೂ ಸಹ ಒದಗಿಸ್ಬೇಕಾಗತ್ತೆ. ಅಂದರೆ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಲೇಡಿ ಸೆಕ್ಯೂರಿಟಿ ಸಹ ಇರಬೇಕಾಗತ್ತೆ. ಇದು ಭದ್ರತೆ ಒದಗಿಸ್ತದೆ. ಅದೇ ರೀತಿ ಪ್ರತಿ ಸಂಸ್ಥೆಯಲ್ಲೂ ಮಹಿಳೆಯರಿಗೆ ಮೆಟರ್ನಿಟಿ ರಜೆಯನ್ನು ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಅಂದರೆ ಈ ಯಾವುದೇ ಒಂದು ಮಹಿಳೆ ತಾನು ಕೆಲಸ ಮಾಡ್ತಕ್ಕಂಥ ದಿನಗಳಲ್ಲಿ ಅವರು ಪ್ರೆಗ್ನೆಂಟ್ ಏನಾದರೂ ಆಯಿತು ಅಂತ ಅಂದರೆ ಅವರಿಗೆ ಸಂಬಳದ ಜೊತೆ ಮೆಟರ್ನಿಟಿ ರಜೆಯನ್ನು ಸಹ ಕಡ್ಡಾಯವಾಗಿ ನೀಡುವುದು ಕಾರ್ಖಾನೆಯ ಜವಾಬ್ದಾರಿಯಾಗಿರುತ್ತದೆ. ಪ್ರತಿ 45 ನಿಮಿಷಕ್ಕೆ ಒಂದು ಬಾರಿ ಶಿಶುವಿಗೆ ಹಾಲು ಉಣಿಸಲು ಅನುಮತಿ ಮಾಡಿಕೊಡಬೇಕಾಗುತ್ತದೆ. ಅಂದರೆ ಯಾವುದೇ ಒಂದು ಮಹಿಳೆ ತಾನು ಡಿಲಿವರಿ ಆದ ನಂತರ ಸಣ್ಣ ಮಗು ಇರ್ತಕ್ಕಂಥ ಮಹಿಳೆ

ಮೆಟರ್ನಿಟಿ ಲೀವ್ ಮುಗಿಸಿ ತಾನು ಕೆಲಸಕ್ಕೆ ಬಂದ ನಂತರ ಪ್ರತಿ 45 ನಿಮಿಷಕ್ಕೆ ಒಂದು ಬಾರಿ ಶಿಶುವಿಗೆ ಹಾಲು ಉಣಿಸಲು ಅನುಮತಿ ಕೊಡುವುದು ಕಾರ್ಖಾನೆಗಳ ಜವಾಬ್ದಾರಿಯಾಗಿರುತ್ತದೆ. ಅದೇ ರೀತಿ ಈ ಸೌಲಭ್ಯಗಳು ಇಲ್ಲ ಅಂದರೆ ನೀವು ಹೋಗಿ ಆಂತರಿಕ ದೂರು ಸಮಿತಿಗೆ ದೂರನ್ನು ಸಲ್ಲಿಸಬಹುದು. ಆ ದೂರು ಸಲ್ಲಿಸಿ ಅವರೂ ಕೂಡ ಅದರ ಬಗ್ಗೆ ಸಂಸ್ಥೆಯ, ಯಾಕಂದರೆ ಆಂತರಿಕ ದೂರು ಸಮಿತಿ ಇರೋದೇ ಮಹಿಳೆಯರ ದೂರುಗಳನ್ನು ಪರಿಶೀಲಿಸಿ ಅವರಿಗೆ ಶೀಘ್ರಗತಿಯಲ್ಲಿ ಪರಿಹಾರ ಒದಗಿಸ್ಬೇಕು ಅಂತ. ಆದರೆ ಅವರು ಯಾವುದೇ ರೀತಿ ಬಗೆಹರಿಸಿಲ್ಲ ಅಂದರೆ ಇದನ್ನು ನೀವು ಕಾನೂನಿನ ಚೌಕಟ್ಟಿನಲ್ಲಿಯೂ ಸಹ ಬಗೆಹರಿಸಿಕೊಳ್ಳಬಹುದು. ಅದೇ ರೀತಿ ಪ್ರತಿಯೊಂದು ಕಾರ್ಖಾನೆಗಳಲ್ಲೂ ಮೂಲಭೂತ ಸೌಕರ್ಯಗಳು ಮತ್ತು ಭದ್ರತಾ ಕ್ರಮಗಳನ್ನು ಒದಗಿಸಬೇಕು. ಯಾವುದೇ ಒಂದು 10 ಜನಕ್ಕಿಂತ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಕಾರ್ಖಾನೆಗಳಲ್ಲಿ ಮೊದಲಿಗೆ ಮೂಲಭೂತ ಸೌಕರ್ಯಗಳು ಇರಬೇಕಾಗುತ್ತೆ. ಮೂಲಭೂತ ಸೌಕರ್ಯ ಅಂದರೆ ಏನು? ಯಾವುದು? CCTV, ಕಣ್ಗಾವಲು, ತುರ್ತು ಸಾಧನಗಳು ಇರಬೇಕು, ಶೌಚಾಲಯಗಳು ಇರಬೇಕು. ಈ ಮೂರು ಪ್ರಮುಖವಾಗಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯ. CCTV ಕಣ್ಗಾವಲು ಅಂದರೆ ಸಂಸ್ಥೆಗಳು ತಮ್ಮ ಕ್ಯಾಂಪಸ್ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶಗಳಲ್ಲಿ CCTVಯನ್ನು ಅಳವಡಿಸಲೇಬೇಕಾಗುತ್ತದೆ. CCTV ಹಾಕೋದ್ರಿಂದ ಯಾರು ಏನು ಮಾಡ್ತಾರೆ, ನಿಮಗೆ ಆಗಲೇ ಹೇಳ್ದಂಗೆ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂದರೂ ಕೂಡ CCTVನಲ್ಲಿ ನಾವು ಪರಿಶೀಲಿಸ್ಬೋದು. ಅಥವಾ ಬೇರೆ ಏನೋ ಯಾರೋ ಹರಾಸ್ಮೆಂಟ್ ಮಾಡಿದರೆ, ಬೇರೆ ಹುಡುಗ ಅಥವಾ ಪುರುಷ ಉದ್ಯೋಗಸ್ಥ ಆಗಿರ್ಬೋದು, ಮಹಿಳಾ ಉದ್ಯೋಗಸ್ಥೆನೂ ಕೂಡ ಕೆಲವು ಬಾರಿ ಹರಾಸ್ಮೆಂಟ್ ಆಗುತ್ತೆ, ತುಂಬ ಹೈಯರ್ ಆಫೀಸರ್ ಕಡೆಯಿಂದ ಹರಾಸ್ಮೆಂಟ್ ಆಗೇ ಆಗುತ್ತೆ. ಸೊ ಈ ರೀತಿ ಇರುವಾಗ ನೀವು ಆ CCTV ಹಾಕೋದ್ರಿಂದ ಸಂಸ್ಥೆಗಳು ಯಾರು ಏನು ತಪ್ಪು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಸೂಕ್ಷ್ಮವಾಗಿ CCTV ಇಂದ ನಿಮಗೆ ಗೊತ್ತಾಗ್ಬೋದು. ಅದೇ ರೀತಿ ತುರ್ತು ಸಾಧನಗಳು, ಮಹಿಳಾ ಉದ್ಯೋಗಿಗಳಿಗೆ ಪೆಪ್ಪರ್ ಸ್ಪ್ರೇ ಮತ್ತು ಸೈರನ್ ಅಲಾರಾಮ್ನಂತಹ ವೈಯಕ್ತಿಕ ಸುರಕ್ಷತಾ ಸಾಧನಗಳನ್ನು ಬಳಸುವ ಬಗ್ಗೆ ಜಾಗೃತಿ ಮೂಡಿಸಬೇಕು. ತಿಂಗಳಿಗೆ ಒಂದು ಬಾರಿ ಮಹಿಳಾ ಉದ್ಯೋಗಿಗಳಿಗೆ ಪೆಪ್ಪರ್ ಸ್ಪ್ರೇ ಬಳಸೋದು ಹೇಗೆ, ಆಮೇಲೆ ಆ ಸೈರನ್ ಅಲಾರಾಮ್ನಂತಹ ವೈಯಕ್ತಿಕ ಸುರಕ್ಷತಾ ಸಾಧನಗಳ ಬಳಸುವುದು ಹೇಗೆ ಅನ್ನೋದನ್ನು ಅವರ ಕ್ಯಾಂಪಸ್ ಒಳಗಡೆನೆ ಮಹಿಳಾ ಉದ್ಯೋಗಸ್ಥರಿಗೆ ಅದರ ಬಗ್ಗೆ ಟ್ರೈನ್ ಅಪ್ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಂದು ಕಾರ್ಖಾನೆಯ ಹಕ್ಕಾಗಿದೆ. ಹಾಗೂ ಅದನ್ನು ಅವರು ಪ್ರತಿಯೊಂದು ಉದ್ಯೋಗಸ್ಥ ಮಹಿಳೆಗೂ ಅದು ಜಾಗೃತಿ ಮೂಡಿಸುವ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡಬೇಕಾಗುತ್ತದೆ. ಪ್ರತಿಯೊಂದು ಕಾರ್ಖಾನೆಗಳಲ್ಲೂ ಶೌಚಾಲಯಗಳು ಪ್ರತ್ಯೇಕವಾಗಿ ನಿರ್ಮಿಸಬೇಕು. ಮಹಿಳಾ ಉದ್ಯೋಗಿಗಳಿಗೆ ಹಾಗೂ ಪುರುಷ ಉದ್ಯೋಗಿಗಳಿಗೆ ಪ್ರತ್ಯೇಕ ಶೌಚಾಲಯ, ಇದು ಎಲ್ಲನೂ ಕೂಡ ಪ್ರತಿಯೊಂದು ಕಾರ್ಖಾನೆಗಳಲ್ಲೂ ಇದು ಇರಲೇಬೇಕು. ಒಂದು ವೇಳೆ ಇದಿಲ್ಲ ಅಂತ ಅಂದರೆ ನೀವು ಕಾನೂನಿನ ಪ್ರಕಾರ ಆಗಲೇ ಹೇಳ್ದಂಗೆ ಪಾಶ್ ಆಕ್ಟ್ ಕಾಯ್ದೆ 1997 ಇದರ ಮುಖಾಂತರ ನೀವು ಕಾನೂನಿನಲ್ಲಿ ಬಗೆಹರಿಸ್ಕೊಳ್ಬೋದು. ಮತ್ತೆ ರಾತ್ರಿ ಪಾಳ್ಯದಲ್ಲಿ ಕೆಲಸಕ್ಕೆ ಇರುವ ನಿಯಮಗಳು, ಕರ್ನಾಟಕದಲ್ಲಿ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆಯಡಿ ರಾತ್ರಿ ವೇಳೆ ಅಂದರೆ ರಾತ್ರಿ 8 ರಿಂದ ಬೆಳಗ್ಗೆ 6 ರವರೆಗೆ ಮಹಿಳೆಯರು ಕೆಲಸ ಮಾಡಲು ಕೆಲವು ಷರತ್ತುಗಳು ಇವೆ. IT ಕಂಪನಿಗಳಲ್ಲಿ ಮತ್ತು ITES ಸಂಸ್ಥೆಗಳಲ್ಲಿ ರಾತ್ರಿ ಪಾಳ್ಯ ಕೆಲಸ ಮಾಡಲು ಮಹಿಳೆಯರಿಗೆ ಅವಕಾಶವಿದ್ದರೂ ಪ್ರತಿ ಪಾಳೆಯದಲ್ಲಿ ಕನಿಷ್ಠ 5 ಜನ ಮಹಿಳೆಯರು ಉದ್ಯೋಗಿಗಳು ಇರಬೇಕು. ಈ ಐಟಿ ಕಂಪನಿಗಳು ಮತ್ತು ITES ಸಂಸ್ಥೆಗಳಲ್ಲಿ ರಾತ್ರಿ ಪಾಳೆ ಕೆಲಸ ಮಾಡಲು ಮಹಿಳೆಯರಿಗೆ ಅವಕಾಶ ಇರುತ್ತೆ. ಪ್ರತಿ ಪಾಳೆ ಅಂದರೆ ಪ್ರತಿ ಶಿಫ್ಟಿನಲ್ಲಿ ಕನಿಷ್ಠ 5 ಜನ ಮಹಿಳೆಯರು ಇರಲೇಬೇಕು. 5ಕ್ಕಿಂತ ಕಡಿಮೆ ಮಹಿಳೆಯರು ಇದ್ದರೆ ಅದರಲ್ಲಿ ರಾತ್ರಿ ಪಾಳೆ ಮಹಿಳೆಯರು ಕೆಲಸ ಮಾಡೋ ಹಾಗಿಲ್ಲ. 5 ಜನ ಅಥವಾ 5ಕ್ಕಿಂತ ಹೆಚ್ಚು ಜನ ಇದ್ರೆ ಕೂಡ ರಾತ್ರಿ ಪಾಳೆಯನ್ನ ಆ ಕಾರ್ಖಾನೆ ಮಾಡಬೇಕಾಗತ್ತೆ. ಮಹಿಳಾ ಉದ್ಯೋಗಿಗಳಿಗೆ ಮನೆಗೆ ಸುರಕ್ಷಿತವಾಗಿ ತೆರಳಲು ಉದ್ಯೋಗದಾತರು ಕಡ್ಡಾಯವಾಗಿ ಸಾರಿಗೆ ವ್ಯವಸ್ಥೆ ಒದಗಿಸಬೇಕು. ಮಹಿಳಾ ಉದ್ಯೋಗಿಗಳಿಗೆ ಅಂದರೆ ಯಾರು ಈ ಕಾರ್ಖಾನೆಗಳಲ್ಲಿ ಮಹಿಳಾ ಉದ್ಯೋಗಿಗಳು ಇರ್ತಾರಲ್ಲ, ಅವರು ರಾತ್ರಿ ಪಾಳ್ಯ ಕೆಲಸ ಮಾಡ್ತಿದ್ದಾರೆ ಅಂತ ಅಂದರೆ ಆ ಮಹಿಳೆಗೆ ಸುರಕ್ಷಿತವಾಗಿ ಮನೆಗೆ ತೆರಳಲು ಹಾಗೂ ಕಂಪನಿಗೆ ಬರಲು ಉದ್ಯೋಗದಾತರು ಅಂದರೆ ಕಾರ್ಖಾನೆಯ ಓನರ್ ಯಾರು ಇರ್ತಾರೆ ಅವರು ಕಡ್ಡಾಯವಾಗಿ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸಬೇಕಾಗುತ್ತದೆ. ಅದೇ ರೀತಿ ಇದೆಲ್ಲ ಆಗಿದೆ. ಒಂದು ಮಹಿಳೆಯರು ಏನೀಗ ಏನೇನಾಯಿತು, ಮಹಿಳಾ ಉದ್ಯೋಗಸ್ಥರು ಯಾವ್ಯಾವ ರೀತಿಯಲ್ಲಿ ಏನೇನು ಮಾಡಬೇಕು, ದೂರು ಎಲ್ಲಿ ಆಂತರಿಕ ದೂರು ಸಲ್ಲಿಸ್ಬೋದು ಒಂದು, ಎರಡನೇದು ಇನ್ನೊಂದು ಎಲ್ಲಿ ಸಲ್ಲಿಸ್ಬೋದು, ಮಹಿಳಾ ಆಯೋಗದಲ್ಲೂ ಕೂಡ ದೂರು ನೀಡುವುದು ಮಹಿಳೆಯರಿಗೆ ಇರುವ ಕಾನೂನಿನ ಅವಕಾಶವಿದೆ. ಮಹಿಳಾ ಆಯೋಗದಲ್ಲಿ ದೂರು ನೀಡುವ ವೇದಿಕೆಗಳು ಒಂದು ವೇಳೆ ಉದ್ಯೋಗ ಸ್ಥಳದಲ್ಲಿ ಸುರಕ್ಷತೆಯ ಉಲ್ಲಂಘನೆ ಆದರೆ, ಈ ಯಾವ್ಯಾವ ಸುರಕ್ಷತೆ, CCTV ಇರೋದಿಲ್ಲ,

ಶೌಚಾಲಯಗಳು ಇರೋದಿಲ್ಲ. ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡಲು ಒಬ್ಬರೋ ಇಬ್ಬರನ್ನೋ ಹಾಕ್ಕೊಂಡಿರ್ತಾರೆ. ಜೊತೆಗೆ ಈ 3 ಜನ ಕೆಲಸ, ಬರೀ ರಾತ್ರಿ ಪಾಳ್ಯದಲ್ಲಿ 3 ಜನ ಮಹಿಳೆಯರು ಇರ್ತಾರೆ. ಅದೇ ರೀತಿ ಮಹಿಳಾ ಮೆಟರ್ನಿಟಿ ಲೀವ್ ಕೊಡೋದಿಲ್ಲ, ಭದ್ರತೆ ಇರೋದಿಲ್ಲ, ಸೂಕ್ತ ಭದ್ರತೆ. ಇಂತಹ ಸಂದರ್ಭದಲ್ಲಿ ಮಹಿಳಾ ಆಯೋಗಕ್ಕೂ ಸಹ ದೂರು ನೀಡುವುದು ಮಹಿಳೆಯರಿಗೆ ಇರುವ ಅವಕಾಶ ಇದೆ. ಉದ್ಯೋಗ ಸ್ಥಳದಲ್ಲಿ ಸುರಕ್ಷತೆ ಉಲ್ಲಂಘನೆ ಆದರೆ ಮಹಿಳೆಯರು ಸರ್ಕಾರದ ಇಲಾಖೆಗಳನ್ನು ಸಂಪರ್ಕಿಸಬಹುದು ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೂ ದೂರು ನೀಡಬಹುದು. ದೂರವಾಣಿ ಮೂಲಕ ಅಥವಾ ಆಯೋಗದ ವೆಬ್ಸೈಟ್ ಮೂಲಕ ದೂರು ದಾಖಲಿಸಬಹುದಾಗಿದೆ. ಕರ್ನಾಟಕ ಮಹಿಳಾ ಆಯೋಗ ಅಂತ ಅಂದ್ರೆ ನಾವು ಈ ಆನ್ಲೈನ್ ಅಲ್ಲಿ ನೋಡಿದಾಗ, ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ಕರ್ನಾಟಕ ಮಹಿಳಾ ಆಯೋಗ ಅಂದ್ರೆ ಅದು ಆ ಮಹಿಳಾ ಆಯೋಗದ್ದು ವೆಬ್ಸೈಟು ಅಡ್ರೆಸ್ಸು ಬರುತ್ತೆ. ಸೊ ಎಲ್ಲಾ ಮಹಿಳೆಯರೂ ಆ ಆಯೋಗಕ್ಕೆ ದೂರು ನೀಡಬಹುದು ಅಥವಾ ದೂರವಾಣಿ ಮೂಲಕ ಅಥವಾ ಇಮೇಲ್ ಮೂಲಕ ಮಹಿಳೆಯರು ಮಹಿಳಾ ಆಯೋಗಕ್ಕೆ ದೂರನ್ನು ನೀಡಬಹುದಾಗಿದೆ. ಹಾಗೆ ಮತ್ತೆ ಸಮಾಜದಲ್ಲಿ ಕಾರ್ಖಾನೆ ವಲಯದಲ್ಲಿ ಮಹಿಳಾ ಕಾರ್ಮಿಕರ ಸ್ಥಿತಿಗತಿಯು ಸುಧಾರಿಸುತ್ತಿದ್ದರೂ ಕೆಲವು ಬಾರಿ ಅಸಮಾನತೆ, ಕಡಿಮೆ ವೇತನ, ಶೋಷಣೆ, ಇನ್ನೂ ಮುಂದುವರಿದ ಕೃಷಿ, ಕೈಗಾರಿಕೆ ಮತ್ತು ಅಸಂಘಟಿತ ವಲಯಗಳಲ್ಲಿ ಲಕ್ಷಾಂತರ ಮಹಿಳೆಯರು ತೊಡಗಿಸಿಕೊಂಡಿದ್ದರೂ ಅವರಿಗೆ ಸಮಾನ ಅವಕಾಶಗಳು ಸಿಗುತ್ತಿಲ್ಲ. ಯಾಕೆ ಸಮಾನ ಅವಕಾಶ ಸಿಗುತ್ತಿಲ್ಲ, ಏನು ಸವಾಲು ಏನೇನಿದೆ ಅನ್ನೋದಾದರೆ, ಮೊದಲಿಗೆ ವೇತನ ತಾರತಮ್ಯ. ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಿಗೆ ಕಡಿಮೆ ಕೂಲಿ ನೀಡುವುದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯನೇ. ಅದೇ ರೀತಿ ಅಸುರಕ್ಷಿತ ವಾತಾವರಣ, ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಮತ್ತು ರಕ್ಷಣೆಯ ಕೊರತೆ ಬಹಳಷ್ಟು ಇದೆ. ಅಸಂಘಟಿತ ವಲಯ, ಉದ್ಯೋಗ ಭದ್ರತೆ, ಪಿಂಚಣಿ, ಕನಿಷ್ಠ ವೇತನದಲ್ಲಿ ಕೆಲಸ ಮಾಡೋದು, ಜವಾಬ್ದಾರಿಗಳ ಕೊರತೆ, ಕುಟುಂಬ ನಿರ್ವಹಣೆ ಮತ್ತು ಉದ್ಯೋಗವನ್ನು ಒಟ್ಟಿಗೆ ನಿರ್ವಹಿಸುವ ಮಾನಸಿಕ ಹಾಗೂ ದೈಹಿಕ ಒತ್ತಡ, ಇಂಥವುಗಳು ಬಹಳಷ್ಟು ಸವಾಲುಗಳನ್ನ ಮಹಿಳೆಯರು ಎದುರಿಸಬೇಕಾಗುತ್ತದೆ. ಇದರಲ್ಲಿ ಸರ್ಕಾರ ತಾನು ಏನೇನು ಸೌಲಭ್ಯ ಮತ್ತು ಕ್ರಮಗಳು ಹೇಗಿದೆ ಅಂದರೆ, ಹೆರಿಗೆ ಭತ್ಯೆ ಕೊಡಬೇಕು ಸರ್ಕಾರ. ಮೊದಲಿಗೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಮಹಿಳಾ ಕಾರ್ಮಿಕರಿಗೆ ಮೊದಲು 2 ಮಕ್ಕಳ ಜನನಕ್ಕೆ ತಲಾ 10,000ದಂತೆ ಆರ್ಥಿಕ ಸಹಾಯ ಕೂಡ ಸರ್ಕಾರದಿಂದ ಸಿಗುತ್ತದೆ. ಅದೇ ರೀತಿ ಉದ್ಯೋಗ ಖಾತರಿ ಅಂದರೆ ನರೇಗಾ ಯೋಜನೆಯಲ್ಲಿ ಮಹಿಳೆಯರಿಗೆ ಸಮಾನ ವೇತನ ಮತ್ತು 50% ಉದ್ಯೋಗವನ್ನು ಗುರಿಯಾಗಿಸಿಕೊಂಡಿದೆ. ಸರ್ಕಾರ ಏನಾಗಿದೆ, ನರೇಗಾ ಯೋಜನೆಯಲ್ಲಿ ಪಂಚಾಯತ್ ಮಟ್ಟದಲ್ಲಿ ಹೆಚ್ಚಾಗಿ ಬರುತ್ತದೆ. ಸಮಾನ ವೇತನ ಅಂದರೆ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಸಮಾನವಾಗಿ ವೇತನ ಕೊಡಬೇಕು. ಅದೇ ರೀತಿ 50% ಮಹಿಳೆಯರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋದು ಸರ್ಕಾರದ ಸೌಲಭ್ಯಗಳಾಗಿದೆ. ಕಾನೂನಿನ ರಕ್ಷಣೆ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ರಕ್ಷಣೆಗಾಗಿ ವಿಶೇಷ ಕಾರ್ಮಿಕ ಕಾನೂನುಗಳು ಸಹ ಇದೆ. ಮಹಿಳಾ ಕಾರ್ಮಿಕರ ನಿರ್ದಿಷ್ಟ ಯೋಜನೆಗಳ ಬಗ್ಗೆ ಅಥವಾ ಯಾವುದೇ ನಿರ್ದಿಷ್ಟ ವಲಯದ ಅಂದರೆ ಉದಾಹರಣೆಗೆ ಕಟ್ಟಡ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರ ಬಗ್ಗೆ ಹೆಚ್ಚಿನದಾಗಿ ಸರ್ಕಾರವು 50% ಉದ್ಯೋಗವನ್ನು ಕೊಡಲೇಬೇಕು ಅನ್ನೋದು ಗುರಿಯಾಗಿಸಿಕೊಂಡಿದೆ. ಅದೇ ರೀತಿ ಮಾಲೀಕರು ಹಾಗೂ ಗುತ್ತಿಗೆದಾರರು ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿಸಿರುವ ಬಗ್ಗೆ ಕಾರ್ಮಿಕರಿಗೆ ನೀಡುವ ಫಾರ್ಮ್ VA ಕಡ್ಡಾಯವಾಗಿ ಮಹಿಳಾ ಕಾರ್ಮಿಕರು ನೋಂದಾಯಿಸಿಕೊಳ್ಳಬೇಕಾಗುತ್ತದೆ. ಕಾರ್ಮಿಕರು ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸ ಮಾಡುತ್ತಿರುವ ಬಗ್ಗೆ ಮಹಿಳಾ ಕಾರ್ಮಿಕರು ಸಂಘದವರು ನೀಡಿರುವ ಫಾರ್ಮ್ VB ನೋಂದಾಯಿಸಿ ಕಾರ್ಮಿಕರ ಅಡಿಯಲ್ಲಿ ಅವರನ್ನು ನೋಂದಾಯಿಸಿಕೊಳ್ಳಬೇಕಾಗುತ್ತದೆ. ಅದೇ ರೀತಿ ಕಾರ್ಮಿಕರು, ಅಧಿಕಾರಿಗಳು, ಹಿರಿಯ ಕಾರ್ಮಿಕರು, ನಿರೀಕ್ಷಕರು, ಕಾರ್ಮಿಕ ನಿರೀಕ್ಷಕರು ನೀಡುವ ಫಾರ್ಮ್ VC ಸಹ ಅವರು ಫಾರ್ಮ್ ಫಿಲ್ ಮಾಡಬೇಕಾಗುತ್ತೆ. ಇದೆಲ್ಲ ಮಹಿಳೆಯರಿಗೆ ಇರ್ತಕ್ಕಂಥ ಕಟ್ಟಡ ವಲಯಗಳಲ್ಲಿ ಇರ್ತಕ್ಕಂಥ ಮಾರ್ಗಸೂಚಿಗಳು. ಅದೇ ರೀತಿ ಮಾರ್ಗಸೂಚಿ ಅನುಸರಿಸಿದ ಪೂರಕ ದಾಖಲೆಗಳನ್ನು ಸಹ ಮಹಿಳಾ ಕಾರ್ಮಿಕರು ತಗೋಬೇಕಾಗುತ್ತೆ. ಉದ್ಯೋಗ ದೃಢೀಕರಣ ಪತ್ರ, ನಮೂನೆ VA, VB, VC, VD ಇಂಥವುಗಳನ್ನು ಉದ್ಯೋಗ, ನೀವು ಯಾವುದೇ ಒಂದು ಸಂಸ್ಥೆಯಲ್ಲಿ ಏನಿದೆ ಕಾರ್ಮಿಕರು ಅಂತ ಅಂದ್ಬಿಟ್ಟು ಫಾರ್ಮ್ VA ನೀವು ಯಾವುದು ನಮೂದನೆ ಮಾಡಿ ಕೊಡ್ತೀರಲ್ಲ, ಅದರದ್ದು ಪುನಃ ಅವರ ಕಡೆಯಿಂದ ಅಂದರೆ ಉದ್ಯೋಗದಾತರ ಕಡೆಯಿಂದ ಉದ್ಯೋಗ ದೃಢೀಕರಣ ಪತ್ರವನ್ನು ಸಹ ನೀವು ಪಡಿಬೇಕಾಗುತ್ತೆ. ಅದೇ ರೀತಿ ಸ್ವಯಂ ದೃಢೀಕೃತಿ ಪ್ರತಿ, ಆಧಾರ್ ಕಾರ್ಡನ್ನು ನೀವೇ ಸಹ ದೃಢೀಕರಣ ಮಾಡಿ ಕೊಡಬೇಕಾಗತ್ತೆ. ವಯಸ್ಸಿನ ದೃಢೀಕರಣ ಪತ್ರ ಕೊಡಬೇಕಾಗುತ್ತದೆ. ಹಾಗೆಯೇ ಗ್ರಾಮೀಣ ಭಾಗದಲ್ಲಿ ಮಹಿಳಾ ಕೂಲಿ ಕಾರ್ಮಿಕರಿಗೆ ಆಸರೆಯಾಗಲು ರೂಪಿಸಿದೆ ಸರ್ಕಾರ ಕೂಸಿನ ಮನೆ ಯೋಜನೆ, ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದೆ. ದುಡಿಯುವ ಹಂಬಲವುಳ್ಳ ಮಹಿಳೆಯರಿಗೆ ನೆಮ್ಮದಿ ನೀಡುವ

ಕೂಸಿನ ಮನೆಗಳು ಸ್ವಾವಲಂಬಿ ಮಹಿಳೆಯರು ಮತ್ತು ನರೇಗಾ ಯೋಜನೆಯ ಪ್ರಗತಿ ಮೇಲೆ ಬೀರಿರುವ ಪರಿಣಾಮ ಅಗಾಧವಾಗಿದೆ. ಅದೇ ರೀತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಪುರುಷರು ಮತ್ತು ಮಹಿಳೆಯರು ಸಮಾನ ವೇತನ ನೀಡಲಾಗುತ್ತಿದೆ. ಇದರ ಒಟ್ಟು ಮಾನವ ದಿನಗಳ ಸೃಜನೆಯಲ್ಲಿ ಮಹಿಳೆಯರ ಪಾಲು ಕನಿಷ್ಠ 50% ಗುರಿಯನ್ನು ತಲುಪಬೇಕು ಎನ್ನುವುದು ನಮ್ಮ ಸರ್ಕಾರದ ಆಶಯವಾಗಿದೆ. ಕೂಸಿನ ಮನೆ ಯೋಜನೆಯ ಕೂಲಿ ದರ ಹೆಚ್ಚಳದಂತೆ ದಿಟ್ಟ ನಿರ್ಧಾರಗಳ ಫಲವಾಗಿ ಮಹಿಳಾ ಕೂಲಿ ಕಾರ್ಮಿಕರಿಂದ 50%-68% ಮಾನವ ದಿನಗಳ ಸೃಜನೆಯಾಗಿದೆ. ಅದೇ ರೀತಿ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮೆಟ್ಟಿಲಾಗಿರುವ ಮಹಿಳಾ ಕಾರ್ಮಿಕರ ಮಾನವ ದಿನಗಳ ಸಂಖ್ಯೆಯಲ್ಲಿ 2.5% ಹೆಚ್ಚಳ ದಾಖಲಾಗಿದೆ. ಗ್ರಾಮೀಣ ಮಹಿಳೆಯರಿಗೆ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಶಕ್ತಿ ತುಂಬುವುದು ಸರ್ಕಾರದ ಮುಖ್ಯ ಕೆಲಸವಾಗಿದೆ. ಹೀಗೆ ಕಾರ್ಮಿಕ ವಲಯಗಳಲ್ಲಿ ಮಹಿಳಾ ಕಾರ್ಮಿಕರಿಗೆ ಇರ್ತಕ್ಕಂಥ ಸರ್ಕಾರದಲ್ಲಿ ಇರ್ತಕ್ಕಂಥ ಹಾಗೂ ನಮ್ಮ ಕಾನೂನಿನಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಹಾಗೂ ಉದ್ಯೋಗದಾತರು ಈ ಎಲ್ಲವನ್ನೂ ಸಹ ಸೌಲಭ್ಯಗಳನ್ನು ಮಹಿಳಾ ಕಾರ್ಮಿಕರಿಗೆ ನೀಡುವುದು ಕಡ್ಡಾಯವಾಗಿದೆ.

ಇದುವರೆಗೂ ಕಾರ್ಮಿಕರಿಗಾಗಿ ವಿಶೇಷ ಕಾರ್ಯಕ್ರಮ ಆಲಿಸಿದ್ರಿ. ಕಾರ್ಯಕ್ರಮದಲ್ಲಿ ಮಹಿಳಾ ಕಾರ್ಮಿಕರ ಸ್ಥಿತಿಗತಿಗಳ ಕುರಿತು ಭಾಷಣ ವಕೀಲರಾದ ಸೌಮ್ಯ ಎಂಎನ್ ಅವರಿಂದ ಆಲಿಸಿದ್ರಿ.

0: ಸಮಯಾಗದೆ 2:58 ಇನ್ನೀಗ ಒಂದು ಪ್ರಕಟಣೆ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ, ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 3:27. ನಮ್ಮ ಮುಂದಿನ ಕಾರ್ಯಕ್ರಮ ಗುಲ್ ಮೊಹರ್, ಹೊಸ ಹಿಂದಿ ಚಿತ್ರ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಪಿಟು ಕಿ ಪಪ್ಪಿ ಚಿತ್ರದ ಗೀತೆಯನ್ನ.
1: ನೀವು ಖಾಸಗಿ ವಾಹನ ಚಾಲಕರ?
0: ಗೀತೆಗೂ ಮುನ್ನ ಕೆಲವು ಪ್ರಕಟಣೆಗಳು.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ. ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಗೀತೆಗೆ ಧ್ವನಿಯಾಗಿದ್ದಾರೆ ಅಭಯ್ ಜೋಧ್ಪುರ್ಕರ್, ಗೀತೆಗೆ ಸಾಹಿತ್ಯ ರಾಮನ್ ರಘುವಂಶಿ, ಗೀತೆಗೆ ಸಂಗೀತ ನೀಡಿದ್ದಾರೆ ಅಂಕಿತ್ ಅಭಿನವ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಹೌಸ್ಫುಲ್ 5 ಚಿತ್ರದಿಂದ ಕುಮಾರ್ ಅವರ ಸಾಹಿತ್ಯವಿದೆ, ವೈಟ್ ನಾಯ್ಸ್ ಕಲೆಕ್ಷನ್ಸ್ ಅವರ ಸಂಗೀತವಿದೆ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ ಪ್ರೇಮ್ ರತನ್ ಧನಪಾಯೋ ಚಿತ್ರಕ್ಕಾಗಿ ಶಾನ್ ಮತ್ತು ಸಂಗಡಿಗರು ಹಾಡಿರುವ ಗೀತೆಯನ್ನು. ಗೀತೆಗೆ ಸಾಹಿತ್ಯ ಇಶದ್ ಕಮಲ್ ಅವರದ್ದು, ಸಂಗೀತ ಹಿಮೇಶ್ ರಶ್ಮಿಯಾ ಅವರದ್ದು.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೇಳಿ ಹಮೇ ತುಮ್ಸೆ ಪ್ಯಾರ್ ಕಿತ್ನಾ ಹೈ ಚಿತ್ರದಿಂದ ಜುಬೇನ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಶಬೀರ್ ಅಹಮದ್ ಅವರ ಸಾಹಿತ್ಯ ಇದೆ, ರಾಜ್ ಅಶು ಅವರ ಸಂಗೀತ ಸಂಯೋಜನೆ ಇದೆ.

ಸುಮಾರು ಕಾರ್ಯಕ್ರಮದಲ್ಲಿ ಕೇಳಿ ಜಹರ್ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆ. ಗೀತೆಗೆ ಸೈಯದ್ ಅವರ ಸಾಹಿತ್ಯ ಇದೆ, ರೂಪ್ ಕುಮಾರ್ ರಾಥೋಡ್ ಅವರ ಸಂಗೀತ ಸಂಯೋಜನೆ ಇದೆ.

ಕುಚ್ ನಾ ಕಹೋ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಶಾನ್ ಸಾಧನಾ ಸಂಗ್ರಮ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಗೀತೆಗೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯ ಇದೆ, ಶಂಕರ್ ಇಶಾನ್ ಲಾಯ್ ಅವರ ಸಂಗೀತವಿದೆ.

ಇಲ್ಲದೆ ಚುಕ್ಕೆ ಸನಂ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಅಲಕಾಯ್ ಅಗನಿಕ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಯನ್ನು ಕೇಳಿ. ಗೀತೆಗೆ ಸಾಹಿತ್ಯ ಮೆಹಬೂಬ್ ಅವರದ್ದು, ಗೀತೆಗೆ ಸಂಗೀತ ಸಂಯೋಜನೆ ಇಸ್ಮಾಯಿಲ್ ದರ್ಬಾರ್.

0: ಸಮಯಾಗಿದೆ 4:40. ಇನ್ನೀಗ ಒಂದು ಜಾಹೀರಾತು.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 4:01:39. ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಆತ್ಮೀಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ

ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಹಂಚಿಕೊಂಡ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಇಂದು ರಾತ್ರಿ 8 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಇನ್ನುಳಿದಂತೆ 5:30 ಗಿರ್ಮಿಟ್. ಆರು ಗಂಟೆ 30 ನಿಮಿಷಕ್ಕೆ ವಿಜ್ಞಾನದ ಮುನ್ನಡೆ ಬಸವರಾಜ್ ಅವರಿಂದ. 6:51 ಕೃಷಿ ರಂಗ, ಮಲ್ಲಿಗೆ ಹೂವಿನ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ಬೆಂಗಳೂರಿನ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜಾನಪದ ಗೀತೆಗಳು. ಏಳು ಗಂಟೆ 45 ನಿಮಿಷಕ್ಕೆ ಜನಪದರಲ್ಲಿ ಮೇಧಾರ ಗೀತಯ್ಯ ಅವರ ಕುರಿತು ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರಿಂದ ಭಾಷಣ, ರಾಯಚೂರು ಕೇಂದ್ರದ ಕೊಡುಗೆ. ಹಾಗೆ ಆತ್ಮೀಯ ಶ್ರೋತೃಗಳೇ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ಇಂದು ಬೆಳಗ್ಗೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯನ್ನುದ್ದೇಶಿಸಿ ಹಂಚಿಕೊಂಡ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮರು ಪ್ರಸಾರವಾಗಲಿದೆ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ರಾತ್ರಿ 9:15 ನಾಗಚಂದ್ರಿಕಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ ರೇಡಿಯೋ ಸ್ಕೋಪ್ ಮೂಡಿಬರಲಿದೆ. 10 ಗಂಟೆಗೆ ರಸವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ವಿದುಷಿ ವರ್ಷಾ ಅಗರ್ವಾಲ್ ಅವರ ಸಂತೂರ್ ವಾದನ, ಇಂದೂರ್ ಕೇಂದ್ರದ ಕೊಡುಗೆ. 9:00 ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಸಮಯ ಸರಿಯಾಗಿ 4:04:30 ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ಕಾರ್ಯಕ್ರಮಗಳನ್ನು ಆಲಿಸಿದರೆ ಇಲ್ಲಿಗೆ ನಿಲಯದ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಿಲಯದ ಪ್ರಸಾರ ಕಾರ್ಯವನ್ನು ಸಂಜೆ 5:28 ಪುನಃ ಆರಂಭ ಮಾಡಲಾಗುವುದು. ಮತ್ತೆ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಅರ್ಚನಾ ಮಾಡುವ ನಮಸ್ಕಾರಗಳು.

ಏಯ್, ನಮ್ಮನ್ನ ಸೋಂಬೇರಿ ಮಾಡ್ತಾ ಇದೆಯಾ ಏನು ಅಂತ ನಾನು ಕೇಳಿದೆ. ಯಾರೆಲ್ಲ ಏನೇನು ಹೇಳ್ತಾ ಇದ್ರು ನೋಡೋಣ. ಸುಲಭದ ಜೊತೆಗೆ ಸೋಂಬೇರಿ ಮಾಡ್ತಾ ಇದೆ ಅಂತ ಮುದ್ದಪ್ಪ ವೀರ ನಾಗಪ್ಪ ಕಾಡತಿಪುರಿನಿಂದ ಸಂದೇಶವನ್ನ ಕಳ್ಸಿಕೊಡಿದ್ದಾರೆ. ಸೋಮಾರಿ ಮಾತ್ರ ಅಲ್ಲ, ಸುಳ್ಳು ಸುದ್ದಿ ತಯಾರಿಸುವವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಹೇಳ್ತಾ ಇದ್ರೆ. ನಮಸ್ಕಾರ, ನನ್ನ ಹೆಸರು ವೀರೇಶ್ ಅಗಸನಕಟ್ಟಿ, ಥುಳೆ ಹೊಳೆ ದಾವಣಗೆರೆಯಿಂದ. ಎಐ ಎಲ್ಲರನ್ನ ಸೋಂಬೇರಿ ಮಾಡ್ತಿದೆ ಸರ್, ಅತಿ ವೇಗ ಒಳ್ಳೇದು ಅಲ್ವಾ? ಎಐ ಫುಲ್ ಫಾಸ್ಟ್ ಆಗಿದೆ ಅಂತ ಇದ್ದಾರೆ. ನಿಮ್ಗೇನಿಸುತ್ತೆ, ಏಯ್ ನಮ್ಮನ್ನ ಸೋಂಬೇರಿ ಮಾಡ್ತಾ ಇದೆಯಾ, ಏನ್ ಕಥೆ, ನಮ್ಮ ಕೆಲಸನ ಸುಲಭ ಮಾಡ್ತಾ ಇದೆಯಾ? ಸೊ ನಿಮ್ಗೆ ಸೋಂಬೇರಿ ಮಾಡ್ತಾ ಇದೆ ಅಂತ ಅನ್ಸಿದ್ರೆ ಯಾಕೆ ಸೋಂಬೇರಿ ಮಾಡ್ತಾ ಇದೆ ಅಂತ ಕಾರಣ ಕೊಟ್ಟು, ಸೋಂಬೇರಿ ಮಾಡ್ತೀರ ಅಂದ್ರೆ ಯಾಕೆ ಸೋಂಬೇರಿ ಮಾಡ್ತಾ ಇಲ್ಲ, ಸುಲಭ ಮಾಡ್ತಾ ಇದೆ ಅಂತ ಕಾರಣ ಕೊಟ್ಟು ಸಂದೇಶ ಕಳ್ಸ್ಕೊಡಿ. ಕರೆ ಮಾಡೋದಾದ್ರೆ ವಾಟ್ಸ್ಆಪ್ ಸಂಖ್ಯೆಯಲ್ಲಿ ಸಂದೇಶ ಕಳ್ಸ್ಕೊಡಿ 9480901013 ಕರೆ ಮಾಡ್ತೀನಿ ಅನ್ನೋದಾದ್ರೆ 0802228126 ಕರೆ ಮಾಡಿ. ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮ್ಗಾಗಿ ಕೇಳಿ, ಎಂಜಾಯ್ ಮಾಡಿ.

0: ಸವಿತಾ ಅವರು ಬೆಂಗಳೂರಿಂದ ಹೇಳ್ತಾ ಇದ್ರೆ ಎಐ ತುಂಬಾ ಸಹಾಯ ಮಾಡ್ತಾ ಇದೆ. ಬಿಕಾಸ್ ಈಗ ನಾವು ಒಂದಷ್ಟು ಆಪ್ಗಳನ್ನ ಬಳಸ್ತಾ ಇದೀವಿ, ಎಐ ಇರುವಂತದ್ದೇ, ಆಫೀಸ್ ಮೇಲ್ಸ್ಗಳಾಗಿರ್ಲಿ, ಏನೋ ಒಂದು ಮೆಸೇಜ್ ಡ್ರಾಫ್ಟ್ ಮಾಡೋದಾಗಿರ್ಲಿ, ಅಂಥದ್ದಾಗಿರ್ಲಿ, ಅಂಥದ್ದು ನಾವು ತಲೆ ಕೆಡ್ಸ್ಕೊಂಡು ಮಾಡ್ತಾ ಇದ್ದಂತಹ ಕೆಲಸಗಳನ್ನೇ ಇದು ತುಂಬ ಸಿಂಪಲ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರೆ. ಸ್ನೇಹಿತರು ಲೈನ್ಲ್ಲಿ ಇದ್ದಾರೆ, ಮಾತಾಡ್ಸೋಣ, ಇವ್ರೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ.
1: ನಮಸ್ಕಾರ ಮಂಜುನಾಥ್ ಅವರೇ.
0: ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾನು ಸೋಮನಾಥ್ ಅಂತ ಹೇಳಿ, ಗುರುಸಿದ್ದಾಪುರ ಗ್ರಾಮ, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ.
0: ದಾವಣಗೆರೆಯಿಂದ ಹೇಳಿ
1: ಸರ್. ಇವತ್ತು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಈ ಒಂದು ಟಾಪಿಕ್ ತಂದಿರೋದು ನೀವು ಒಳ್ಳೇದೇ ಆಗಿದೆ. ಎಐ ಎಲ್ಲಾ ಕಡೆ ನಾವು ಕೇಳ್ತಾ ಇದೀವಿ ಈಗ, ಎಐ ಎಐ ಅಂತೇಳಿ.
0: ಹೌದೌದು
1: ಹೌದು. ಇತ್ತೀಚೆಗಷ್ಟೇ ನಾನು ನಮ್ಮ ಚಿತ್ರದುರ್ಗ ರೇಡಿಯೋ ಸ್ಟೇಷನ್ ಕೇಳ್ತಾ ಇರುವಾಗ ಒಬ್ಬ ವೈದ್ಯರು ಮಾತಾಡ್ತಾ ಇದ್ರು, ಈ ರೋಬೋಟಿಕ್ ಇಂದ ಮಂಡಿ ಆಪರೇಷನ್ ಎಲ್ಲ ಮಾಡೋದು ಎಲ್ಲ ಬಂದಿದೆ ಅಂತ ಹೇಳಿ ಹೇಳ್ತಿದ್ರು. ಅದೇ ರೀತಿಯಾಗಿ ಈ ಎಐ ಎಂಬುದು ಎಲ್ಲಾ ರಂಗದಲ್ಲೂ ಕೆಲಸ ಮಾಡುತ್ತೆ ಅಂತ ನಾವು ಕೇಳ್ತಾ ಇದೀವಿ. ನನ್ನ ಕೋರಿಕೆ ಏನಂದ್ರೆ, ವಿಜ್ಞಾನಿಗಳಲ್ಲಿ ಈ ಒಂದು ತಂತ್ರಜ್ಞಾನವನ್ನ ವ್ಯವಸಾಯ ಕ್ಷೇತ್ರದಲ್ಲೂ ತನ್ನಿ
0: ಅಂದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಮ ಅನಿಸಿಕೆ.
1: ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ.
0: ಆಗ ನಿಮ್ಮ ಕೆಲಸಗಳನ್ನ ಕೂಡ ಸುಲಭ ಮಾಡ್ಕೋಬಹುದು.
1: ಖಂಡಿತ ಸರ್. ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ದಾಗೆ ರೈತರುಗಳು ಈಗ ಹಸುಗಳನ್ನ ಎಮ್ಮೆಗಳನ್ನ ಕಟ್ಟಿ ಸಾಕಿ ಆ ಒಂದು ಅದರಿಂದ ಬರ್ತಿದ್ದಂತಹ ಗೊಬ್ಬರವನ್ನ ಜಮೀನಿಗೆ ಹಾಕಿ ಬೆಳೀತಾ ಇದ್ರು, ಆರೋಗ್ಯಕರವಾದ ಬೆಳೆ ಕೊಡ್ತಾ ಇತ್ತು ಭೂಮಿ. ಆದ್ರೆ ಇವತ್ತೇನಾಗಿದೆ, ಎಲ್ಲ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಬೆಳೀತಾ ಇದೀವಿ. ಹಾಗಾಗಿ ಅದು ಆರೋಗ್ಯಕ್ಕೆ ದುಷ್ಪರಿಣಾಮ ಬೀರುತ್ತಿದೆ.
0: ಹೌದು.
1: ಹಂಗಾಗಿ ನನಗೆ ಆಕಳ ಮೇಯಿಸಲಿಕ್ಕೆ ಎಐ ನಲ್ಲಿ ಏನಾದ್ರು ತಂತ್ರಜ್ಞಾನದಲ್ಲಿ ಶ್ರೀಕೃಷ್ಣನ
0: ನಮ್ ವಿಜ್ಞಾನಿಗಳು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು.
1: ನನ್ನ ಆಕಳಗಳಿಗೆ ಒಬ್ಬ ಶ್ರೀಕೃಷ್ಣನ ಸೃಷ್ಟಿ ಮಾಡಿ

0: ಆಗ್ತದ ಅಂತ ನಾನು ಭಿನ್ನ ಮಾಡ್ಕೋತೀನಿ.
1: ಓಕೆ, ಇದನ್ನೆಲ್ಲ ಬಿಟ್ಟು ನಿಮ್ಮ ಪ್ರಕಾರ ಎಐ ಇವಾಗ ಸಹಾಯ ಮಾಡ್ತಾ ಇದೆಯಾ, ಸೋಂಬೇರಿ ಮಾಡ್ತಾ ಇದೆಯಾ ನಮ್ಮನ್ನ?
0: ನಮ್ಮ ಭಾರತ ದೇಶದ ದೊಡ್ಡ ಜನಸಂಖ್ಯೆಗೆ ಎಐ ಅನ್ನುವುದು ಒಂದ್ ಸ್ವಲ್ಪ ಮಾರಕವಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ಬೇಕಂದ್ರೆ ಇದು ಒಂದ್ ಸ್ವಲ್ಪ ಸೋಂಬೇರಿಯನ್ನಾಗಿ ಮಾಡುತ್ತೆ. ಈಗ ಆಲ್ರೆಡಿ ಎಲ್ಲಾ ಮೆಷಿನರಿಗಳು ಬಂದು ರೈತರನ್ನ, ನನ್ನ ದಿನನಿತ್ಯದ ಬದುಕಲ್ಲಿ ನಾನು ನೋಡ್ತಿದ್ದ ಹಾಗೆ ರೈತರನ್ನ ಸೋಂಬೇರಿಯನ್ನಾಗಿ ಮಾಡಿದೆ. ರಾಗಿಯನ್ನ ನಾವು ಕುಡುಗೋಲಿನಿಂದ ಕುಯ್ತಾ ಇದ್ವಿ, ಈಗ ಅದಕ್ಕೆ
1: ಮೆಷಿನ್
0: ಬಂತು. ರಾಗಿ ಹುಲ್ಲನ್ನ ಜಮೀನಿಂದ ತರ್ಲಿಕ್ಕೆ ನಾವು ಬಂಡಿಯಲ್ಲಿ ಹೇರ್ಕೊಂಡ್ ಬರ್ತಿದ್ವಿ, ಈಗ ಅದು ಪೆಂಡಿ ಕಟ್ಟೋ ಮಿಷಿನ್ ಬಂತು, ಪೆಂಡಿ ಕಟ್ಟುತ್ತೆ ಅದು. ಹಾಗಾಗಿ ಈ ಒಂದು ವ್ಯವಸಾಯ ಕ್ಷೇತ್ರದಲ್ಲೂ ಕೂಡ ಮೆಷಿನರಿ ತುಂಬಾ ಅಳವಡಿಕೆ ಆಗಿದೆ. ಇನ್ನ ಈ ಅಳವಡಿಕೆ ಹೆಚ್ಚಾಗ್ತಾ ಹೋದಾಗೆಲ್ಲ ಮಾನವ ಸೋಂಬೇರಿ
1: ಆಗ್ತಾನೆ
0: ಅಭಿಪ್ರಾಯ.
1: ಓಕೆ, ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದ. ಕರೆ ಮಾಡಿದಕ್ಕೆ ಧನ್ಯವಾದ. ಕಾರ್ಯಕ್ರಮ ಕೇಳ್ತಾ
0: ಶುಭ ಸಾಯಂಕಾಲ.
1: ಧನ್ಯವಾದ.

0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
1: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವವೊಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮಿಸಿತಿಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ನಮಸ್ಕಾರ
4: ಸರ್. ನಮಸ್ಕಾರ.
0: ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
4: ಸರ್, ಹೊಸಪೇಟೆಯಿಂದ, ವಿಜಯನಗರ ಡಿಸ್ಟ್ರಿಕ್ಟ್, ರಾಜೇಶ್ವರಿ ಕೊಟ್ರೇಶ್ ಅಂತ ಮಾತಾಡೋದು. ಸರ್,
0: ರಾಜೇಶ್ವರಿ ಅವ್ರು ಏನ್ ಮಾಡ್ಕೊಂಡಿರ್ತಾವು?
4: ಸರ್, ನಾ ಪ್ರೈವೇಟ್ ಸ್ಕೂಲಲ್ಲಿ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್.
0: ಓಕೆ, ಇವತ್ತಿನ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಏ ನಮ್ಮನ್ನ ನಮಗೆ ಸಹಾಯ ಮಾಡ್ತಾ ಇದೆಯಾ ಅಥವಾ ನಮ್ಮನ್ನ ಸೋಂಬೇರಿ ಮಾಡ್ತಾ ಇದೆಯಾ?
4: ಸರ್, 50-50 ಸರ್.
0: ಯಾಕೆ 50-50 ಅನಿಸಿಕೆ?
4: ಸರ್, ಅದೇ ನಾವು ಕೆಲವೊಂದು ಟೆಕ್ನಾಲಜಿನ ಕಲಿತಾ ಇದ್ದೇವೆ ಸರ್.
0: ಹೌದು ಹೌದು.
4: ಅದೇ ರೀತಿ ನಾವು ಸೋಂಬೇರಿಗಳು ಆಗ್ತಾ ಇದ್ವಿ. ಅವಾಗೆಲ್ಲ ನಾವು ಒಂದು ಶಬ್ದ ಇಂಗ್ಲಿಷ್ ಪದದ ಅರ್ಥ ತಿಳ್ಕೋಬೇಕಂದ್ರೆ ಡಿಕ್ಷನರಿ
0: ತೆಗೆದು. ಹೌದು, ಅದು ಪೇಜ್ ನಂಬರ್ ಹುಡುಕಿ ಎಂ ಅಲ್ಲಿ
4: ಪಾಕೆಟ್ ಡಿಕ್ಷನರಿ ಇದೆ ಸರ್, ನನ್ನ ಬ್ಯಾಗ್ ನಲ್ಲಿ ಯಾವಾಗ್ಲೂ ಪಾಕೆಟ್ ಡಿಕ್ಷನರಿ ಇರ್ತದೆ. ಆದ್ರೆ ಈಗ ನಾವು ಗೂಗಲ್ಗೆ ಹೋಗ್ತಾ ಇದ್ದೇವೆ ಸರ್. ಟೆಕ್ನಾಲಜಿ ಹೆಚ್ಚಾದಂಗ್ ನಾವು ಸೋಂಬೇರಿಗಳಾಗ್ತೇವೆ. ಅಂದ್ರೆ ಟೆಕ್ನಾಲಜಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಸುಳ್ಳು ಬಾಳೆ ಸುಳ್ಳು ಕೊಡ್ತಾ ಇದೆ ಸರ್.
0: ಹೌದು ಹೌದು ಹೌದು.
4: ಇದರಿಂದ ನಾವು ಅದೇ ಎಲ್ಲ ವಿಭಾಗದಲ್ಲೂ ನಾವು ಸೋಂಬೇರಿಗಳಾಗ್ತಿದ್ವಿ. ಮ್ಯಾನ್ ಮೇಕಿಂಗ್ ಪವರ್ ಹೋಗ್ತಾ ಇದೆ, ಮ್ಯಾನ್ ಎಲ್ಲ ಮೆಕ್ಯಾನಿಸಮ್. ಒಂದ್ ರೀತಿಯಿಂದ ಒಳ್ಳೇದ್ ಸರ್, ಒಂದ್ ರೀತಿಯಿಂದ ಕೆಟ್ಟದಂತಲ್ಲ. ಅದೇ ಸೋಂಬೇರಿಗಳಾಗಕ್ಕೆ ಪ್ರಚೋದನೆ
0: ಕೊಡುತ್ತಾ ಇದೆ. ಓಕೆ, ನಮ್ ಥಿಂಕಿಂಗ್ ಕೆಪಾಸಿಟಿನ ಕಿತ್ಕೋತಾ ಇದೆ ಅಲ್ವಾ?
4: ಹೌದೌದು ಸರ್, ಅದೇ ವಿಚಾರ ಮಾಡಕ್ ಅವಕಾಶನೇ ಕೊಡ್ತಾ ಇಲ್ಲ, ಎಲ್ಲ ರೆಡಿಮೇಡ್ ಚಿಕ್ ಬಿಡ್ತಾ ಇದೆ ಅಲ್ಲ ಸರ್. ಯಾರು ಕಷ್ಟ ಪಡಲ್ಲ, ಸುಲಭವಾಗಿ ಸಿಕ್ ಬಿಡುತ್ತಲ್ಲ, ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲಾದ್ರೂ ಹ್ಯಾಂಡಲ್ ಸಿಸ್ಟಮ್ ಇರ್ತೈತಿ. ಇವನ್ ನಾನು ಮಾಡ್ತೀನಿ ಸರ್.
0: ಓಕೆ, ಧನ್ಯವಾದ.
4: ಕರೆ ಮಾಡ್ತೀರಾ ಸರ್?
0: ಥ್ಯಾಂಕ್ ಯು ಸೋ ಮಚ್ ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಕರೆ ಮಾಡೋದಕ್ಕೆ ಧನ್ಯವಾದ.
4: ಧನ್ಯವಾದ ಸರ್.
0: ಧನ್ಯವಾದ.

ಏನಿಂದ ಒಳ್ಳೆಯದಿದೆ ಹಾಗೆ ನಾವು ಬಳಕೆ ಮಾಡೋ ವಿಧಾನ ಕೂಡ ಒಳಿತು ಕೆಡುಕುಗಳ ಪರಿಣಾಮ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಜಾಣತನದ ಸೋಮಾರಿ ದಡ್ಡತನದ ಜಾಣನನ್ನಾಗಿ ಮಾಡ್ತಾ ಇದೆ ಅಂತ ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಹಾಸನದಿಂದ ಸಂದೇಶವನ್ನು ಕಳಿಸ್ಕೊಡ್ತಾರೆ. ಕಾರ್ಯಕ್ರಮ ಚೆನ್ನಾಗಿದೆ. ಏನಿಂದ ಒಳ್ಳೆಯದು ಇದೆ ಹಾಗೆ ಕೆಟ್ಟದ್ದು ಇದೆ, ನಾವು ಹೇಗೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಸರ್ ಎಲ್ಲಾನು ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ ಎಐ ನಮ್ಮನ್ನ ಸೋಂಬೇರಿ ಮಾಡ್ತಾ ಇದೆ ಅಂತ ವೀಣಾ ಕರಿಯಪ್ಪ ಕಮ್ಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಮಂಡಿಕಲ್ನಿಂದ ಕೃಪಾ ಅವರು ನಮಸ್ಕಾರ ಸರ್, ಎಐ ನಮ್ಮನ್ನ ಸೋಮಾರಿಯನ್ನಾಗಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದಾರೆ. ಸೊ ನಿಮ್ಗೆ ಅನಿಸುತ್ತೆ ಹಂಚ್ಕೊಳ್ಳಿ ವಾಟ್ಸ್ಆಪ್ ಸಂಖ್ಯೆ 9480809101013ಕ್ಕೆ.

ಸಮಯ ಆಗ್ತಾ ಇದೆ 4:50 ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಏ ನಮ್ಮನ್ನ ಸೋಂಬೇರಿ ಮಾಡ್ತಾ ಇದೆಯಾ ಅಥವಾ ಸೋಮಾರಿ ಮಾಡ್ತಾ ಇದೆಯಾ ಅಥವಾ ನಮ್ಗೆ ಸಹಾಯ ಮಾಡ್ತಾ ಇದೆ ಎಲ್ಲ ಕೂಡ ನಮ್ಮ ಮೇಲೆ ಇದೆ. ನಾವು ಹೇಗೆ ಬಳಸ್ತೀವಿ ಹಾಗೆ ಅದ್ರ ಮೇಲೆ ಎಲ್ಲ ನಿರ್ಧಾರ ಆಗುತ್ತೆ. ಇಷ್ಟು ಹೇಳ್ತಾ ಈಗ ನಾನು ಟಾಡಾ ಬಾಯ್ ಬಾಯ್ ಹೇಳುವಂತಹ ಹೊತ್ತು. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡ್ಬೇಕು, ನೀವು ನೆನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಇಷ್ಟು ಹೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ.

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನ. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 5:01:19.

ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂತೋಷಿ ಶಶಿಧರ್ ಕುಸೂರ್ ಹೇಳುವ ಆತ್ಮೀಯ ಶುಭ ಸಂಜೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆತ್ಮೀಯರೇ, ಇನ್ನು ಮುಂದೆ ಆಲಿಸಿ ಉಲಿನಲಿ ನೇರ ಫೋನಿನ್ ಕಾರ್ಯಕ್ರಮ. ಇವತ್ತು

0: ಕಾರ್ಗಿಲ್ ವಿಜಯ್ ದಿವಸನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಪ್ರತಿ ವರ್ಷ ಕೂಡ ಜುಲೈ 26ರಂದೇ ಆಚರಣೆ ಮಾಡಲಾಗ್ತದೆ. 1999 ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ವಿಜಯವನ್ನು ಮತ್ತು ಸೈನಿಕರ ತ್ಯಾಗವನ್ನು ಸ್ಮರಿಸುವ ದಿನವಾಗಿದೆ ಇವತ್ತು. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ನಮನವನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340 ಅಥವಾ 270-350. ಎಸ್ಟಡಿ ಕೋಡ್ ಸಂಖ್ಯೆ 08352. ನಮಸ್ತೆ. ನಮಸ್ತೆ ನಮಸ್ತೆ. ಇವತ್ತು ಕೇಳಿಸ್ಕೊಂಡಿದ್ದೀರಾ?
1: ಹೌದ್ರಿ, ಕಾರ್ಗಿಲ್ ವಿಜಯ ದಿನಾಚರಣೆ ಮೇಡಮ್ ಅಂತ.
0: ಹಾ ಹೌದು, ಮಾತಾಡಿ.
1: ಮೊದಲನೇ ಎಲ್ಲ ನಮ್ಮ ಸೈನಿಕರಿಗೆ ನಮ್ಮ ನಮನಗಳನ್ನು ಸಲ್ಲಿಸತಕ್ಕಂತ ದಿನ ಮೇಡಮ್ ಇವತ್ತು. 1999 ಕಾರ್ಗಿಲ್ ವಿಜಯ ದಿನ ಮೇಡಮ್ ಇವತ್ತು. ನಾವು ಪ್ರತಿ ವರ್ಷ 26ನೇ ತಾರೀಕಿಗೆ ಜುಲೈ 26 ನಾವು ಆಚರಣೆ ಮಾಡ್ತಾ ಇದೀವಿ ಮೇಡಮ್ ಇವತ್ತು. ಅವತ್ತು ವಿಜಯ ಸಾಧಿಸಿದ್ರು ಮೇಡಮ್ ಇವತ್ತು. ನಮ್ಮ ನೆಲವನ್ನು ಆಕ್ರಮಿತವಾಗಿ ಬಂದಿದ್ರು ಮೇಡಮ್ ಇವತ್ತು ಪಾಕಿಸ್ತಾನ ಸೈನಿಕರು ಮತ್ತು ಉಗ್ರಗಾಮಿಗಳವರು ಮೇಡಮ್. ಅವತ್ತಿನ ಕಾಲದಲ್ಲಿ ಅವತ್ತಿನ ಕಾಲದಾಗ ನಮ್ಮ ದೇಶದ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ಅವ್ರಿ ಒಂದು ಯುದ್ಧಕ್ಕೆ ಸಿದ್ಧ ಆದ ಸಂದರ್ಭದಲ್ಲಿ ನಮ್ಮ 517 ಜನರು ಮೇಡಮ್ ಇವತ್ತು ಹುತಾತ್ಮರಾಗಿದ್ದಾರೆ ಮೇಡಮ್ ಸೈನಿಕರು. ಅದರಲ್ಲಿ ನಮ್ಮ ಕರ್ನಾಟಕದ 13 ಜನ ಸೇರಿದ್ದಾರೆ ಮೇಡಮ್ ಇವತ್ತು. ಇವತ್ತು ಪ್ರಾಣಪಣಕ್ಕೆ ಮೇಡಮ್ ಇವತ್ತು ನಮ್ಗ ರಕ್ಷಣೆ ಕೊಡ್ತಾ ಇದ್ದಾರೆ ಮೇಡಮ್ ನಮ್ಮ ಸೈನಿಕರು ಮೇಡಮ್ ಇವತ್ತು.
0: ಹೌದು, ನಾವು ಇಷ್ಟು ಸೇಫ್ ಆಗಿದೀವಿ ಅಂದ್ರೆ ಅವರೇ ಕಾರಣ.
1: ಅವರೇ ಕಾರಣ ಮೇಡಮ್ ಇವತ್ತು ನಮ್ಮ ಬಾರ್ಡರ್ ಇವತ್ತು ಕಂಟಿನ್ಯೂ ಕಾಯ್ತಿದ್ದಾರೆ ಮೇಡಮ್. ಇವತ್ತು ನಮ್ಗ ರಕ್ಷಣೆ ಕೊಡ್ತಾ ಇದ್ದಾರೆ. ನಾವು ಬಹಳ ಸುಖವಾಗಿ ಶಾಂತಿ ಸಮೃದ್ಧಿಯಿಂದ ಇರ್ತಾ ಇದ್ದೀವಿ ಮೇಡಮ್. ಕಾರಣ ಅವರೇ ಮೇಡಮ್ ಇವತ್ತು.
0: ಹೌದು ಹೌದು,
1: ಅವ್ರಿಗೆ ಇವತ್ತು ನಾವು ಎಷ್ಟು ಶೆಲ್ಯೂಟ್ ಹೇಳಿದ್ರು ಕಡಿಮೆ ಮೇಡಮ್ ಇವತ್ತು.
0: ಹೌದು, ದಿನ
1: ಸೈನಿಕರನ್ನು ಗೌರವಿಸಬೇಕಾಗಿದೆ.
0: ದಿನ ಕೂಡ ಅವರನ್ನ ಸ್ಮರಣೆ ಮಾಡ್ಕೋತಾನೆ ನಾವು ದಿನವನ್ನ ಆರಂಭ ಮಾಡೋದು ಸೂಕ್ತ ಅನ್ಸುತ್ತೆ ನನಗೆ.
1: ಮಾತಾಡಿದ್ದಾರೆ ಮೇಡಮ್, ಜೈ ಜವಾನ್ ಜೈ ಕಿಸಾನ್ ಅಂತಿದ್ದಾರೆ ಮೇಡಮ್. ನಮ್ಗೆ ಹೊಟ್ಟೆ ತುಂಬಾ ಅನ್ನ ಆಗ್ತಿದ್ದ ಒಬ್ಬ ರೈತರಿ ನಮ್ಮನ್ನು ಕಾಯುತ್ತಾ ಯಾವತ್ತು ಸದಾ
0: ಒಬ್ಬ ರೈತ ಒಬ್ಬ ಸೈನಿಕ.
1: ಹೌದು
0: ಹೌದು ಹೌದು, ಓಕೆ, ಒಳ್ಳೆ ಮಾತನಾಡಿದ್ರಿ ಬಸವರಾಜ್ ಅವರೇ, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಆಕಾಶವಾಣಿ ವಿಜಯಪುರ. ನಮಸ್ತೆ ನಮಸ್ತೆ ಸರ್, ಮಾತಾಡಿ.
2: ಈಗ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ವೀರ ಜವಾನರು ಏನು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ತಾವು ವೀರ ಸ್ವರ್ಗವನ್ನ ಗಳಿಸಿದ್ದಾರೆ, ಅವರ ಒಂದು ಸಾಧನೆ, ಅವರ ತ್ಯಾಗ, ಅವರ ಬಲಿದಾನವನ್ನು ನಾವು ಸದಾ ಸ್ಮರಿಸಿಕೊಂಡು ಅವರಿಗೆ ನಾವು ಒಂದು ದೃಷ್ಟಿಯಿಂದ ದೇವರಿಗೆ ನೀಡುವಂತ ಸ್ಥಾನವನ್ನು ಅವರಿಗೆ ನೀಡಿದ್ರು
0: ತಪ್ಪಿಲ್ಲ. ಹೌದು ಹೌದು ಸರ್, ಹೌದು.
2: ಯಾಕೆಂದ್ರೆ ಅವರ ನಿಸ್ವಾರ್ಥ ಬಿಸಿಲು ಮಳೆ ಹಗಲು ರಾತ್ರಿ ಅನ್ನದೇ ನಮ್ಮನ್ನೆಲ್ಲ ಕಾಪಾಡುತ್ತಿರುವಂತ ಸೈನಿಕರು ನಮ್ಮ ಒಂದು ದೃಷ್ಟಿಯಿಂದ ನಮ್ಗೆ ದೇವರಿದ್ದ ಹಾಗೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರ ಒಂದು ತ್ಯಾಗ ಬಲಿದಾನವನ್ನ ನಾವು ಸ್ಮರಿಸಿಕೊಂಡು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕೆಯಿಂದ ನಿಷ್ಠೆಯಿಂದ ದೇಶಾಭಿಮಾನದಿಂದ ನಾವು ಕಾರ್ಯನಿರ್ವಹಿಸುವ ಪಣ ತೊಡುವಂತ ಒಂದು ಪವಿತ್ರ ದಿನ ಅಂತ ನಾನು.
0: ಓಕೆ ಸರ್, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ಆಕಾಶವಾಣಿ ವಿಜಯಪುರ.
3: ನಮಸ್ಕಾರ ಮೇಡಮ್.
0: ನಮಸ್ತೆ.
3: ಹಾ,
0: ಗೊತ್ತಾಯ್ತು ಕುಲಕರ್ಣಿ ಅವರೇ, ಮಾತಾಡಿ.
3: ಮೇಡಮ್, 1999 ಕಾರ್ಗಿಲ್ ಯುದ್ಧ ಆಗಿದೆ ಮೇಡಮ್ ಇದು. ಈಗ 27 ವರ್ಷ ಕಾಲ ಇಡ್ತಾ ಇದೆ ಮೇಡಮ್.
0: ಹೌದು,
3: ಯುದ್ಧ ನಡೆದ ಅವಧಿ 74 ದಿನಗಳು ಮೇಡಮ್. ಯುದ್ಧ ವ್ಯಾಪ್ತಿ 150 ಕಿಲೋಮೀಟರ್ ಮೇಡಮ್.
0: ಹೌದು,
3: ಅಂದಾಜು ಸೈನಿಕರು 20,000 ಸೈನಿಕರು ಪಾಲ್ಗೊಂಡಿದ್ರು ಮೇಡಮ್, 3 ಪಡೆಗಳು ಸೇರಿ ಮೇಡಮ್.
0: ಹೌದು,
3: ಆಮೇಲೆ ದೈನಂದಿನ ಖರ್ಚು ಸರಾಸರಿ 15 ಕೋಟಿ ರೂಪಾಯಿ ಮೇಡಮ್. ಒಟ್ ಹನ್ನೊಂದು ಕೋಟಿ ರೂಪಾಯಿ ಖರ್ಚಾಗಿದೆ ಮೇಡಮ್. ಇದು ಆಗ್ಬೇಕು, ಸಮಾಪ್ತಿ ಆಗ್ಬೇಕು ಮೇಡಮ್. ಅದಾದ್ಮೇಲೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ ಮೇಡಮ್ ಅದನ್ನ. ಈಗ ಅಗ್ನಿಪಥ ಅಂತ ಹೊಸ ಯೋಜನೆ ಮಾಡಿದ ಯುವ ಜನರನ್ನು ಸೇರಿಸ್ತಾ ಇದ್ರು ಮೇಡಮ್. ಆಮೇಲೆ ರಕ್ಷಣಾ ಕ್ಷೇತ್ರದಲ್ಲಿ ನಮ್ಮ ದೇಶ ಸ್ವಾವಲಂಬಿ ಆಗಿದೆ ಮೇಡಮ್. ಇದುವರೆಗೆ 8 ಲಕ್ಷ ಕೋಟಿ ಅನುದಾನ ಕೊಟ್ಟಿದೆ ಮೇಡಮ್ ರಕ್ಷಣಾ ಇಲಾಖೆ ಮೇಡಮ್. 30 ಯುದ್ಧೋಪಕರಣಗಳು, ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು, ಯುದ್ಧ ನೌಕೆಗಳು, ಬ್ರಹ್ಮೋಸ್ ಕ್ಷಿಪಣಿ

0: ಅಂತ ತಯಾರು ಮಾಡ್ತಾ ಇದಾರೆ ಮೇಡಮ್. ಇದನ್ನ ನಾವು ಬೇರೆ ದೇಶಕ್ಕೆ ಕೊಡ್ತಾ ಇದೀವಿ ಮೇಡಮ್.
1: ಹೌದು,
0: ಅಷ್ಟು ನಾವು ರಕ್ಷಣಾ ಕ್ಷೇತ್ರದ ಸ್ವಾವಲಂಬನೆ ಸಾಧಿಸಿದ್ವಿ ಮೇಡಮ್. ಬೆಂಗಳೂರು ಹೆಚ್ಚಿರೋದಿಲ್ಲ ಮೇಡಮ್, ಅಲ್ಲಿ ಯುದ್ಧ ವಿಮಾನಗಳು ತಯಾರಾಗ್ತದೆ ಮೇಡಮ್. ನಮ್ಮ ದೇಶ ಸುತ್ತಮುತ್ತಲು ಎಲ್ಲಾ ವೈದ್ಯ ರಾಷ್ಟ್ರಗಳಿವೆ ಮೇಡಮ್, ಯಾವತ್ತೂ ನಾವು ಎತ್ತರವಾಗಿರ್ಬೇಕು ಮೇಡಮ್. ಅದಕ್ಕೆ ನಮ್ಮ ದೇಶ ಸೈನಿಕರಿಗೆ ಮತ್ತು ಇವರಿಗೆ ಮೇಡಮ್ ಒಂದು ಸಲ್ಯೂಟ್ ಹೇಳ್ತೀನಿ ಮೇಡಮ್.
1: ಹೌದು, ನಾವು ನೀವು ಎಲ್ಲರೂ ಸೇರಿ ಒಂದು ಬಿಗ್ ಸಲ್ಯೂಟ್ ಅನ್ನ ಹೇಳೋಣ. ಓಕೆ ಕುಲಕರ್ಣಿ ಅವರೇ, ನಮಸ್ಕಾರ, ಹೀಗೆ ಕರೆ ಮಾಡ್ತಾ ಇರಿ.
0: ಓಕೆ,
1: ಆಕಾಶವಾಣಿ ವಿಜಯಪುರ, ಬನ್ನಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕಾರ್ಗಿಲ್ ಸಂಘರ್ಷವೆಂದೇ ಹೆಸರಾದ ಕಾರ್ಗಿಲ್ ಯುದ್ಧವು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಡೆದ ಸಶಸ್ತ್ರ ಸಂಘರ್ಷವಾಗಿದ್ದು, ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆ ಮತ್ತು ನಿಯಂತ್ರಣ ರೇಖೆ ಇರುವ ಪ್ರದೇಶಗಳಲ್ಲಿ 1999 ಮೇ ಮತ್ತು ಜುಲೈ ನಡುವೆ ಸಂಭವಿಸುತ್ತದೆ. ಭಾರತದಲ್ಲಿ ಈ ಸಂಘರ್ಷವನ್ನು ಆಪರೇಷನ್ ವಿಜಯ್ ಅಂತ ಕೂಡ ಉಲ್ಲೇಖಿಸಲಾಗುತ್ತದೆ. ಇದು ಈ ಪ್ರದೇಶದಲ್ಲಿನ ಭಾರತೀಯ ಸೇನಾ ಕಾರ್ಯಾಚರಣೆಯ ಸಂಕೇತ ನಾಮವಾಗಿದೆ. ಭಾರತೀಯ ವಾಯುಪಡೆಯು ಭಾರತೀಯ ಸೇನೆಯೊಂದಿಗೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನ ಸೇನೆ ಮತ್ತು ಅರೆಸೇನಾ ಪಡೆಗಳನ್ನು ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಖಾಲಿಯಾದ ಭಾರತೀಯ ಸ್ಥಾನಗಳಿಂದ ಹೊರಹಾಕ್ತದೆ. ಇದನ್ನು ಆಪರೇಷನ್ ಸಫೇದ್ ಸಾಗರ್ ಅಂದರೆ ಬಿಳಿ ಸಾಗರ ಅಂತ ಕೂಡ ಹೆಸರಿಸಲಾಗ್ತದೆ. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ.
1: ನಮಸ್ತೆ ಮೇಡಮ್.
0: ಜಗತಿಯವರಿಗೆ ನಮಸ್ಕಾರ.
1: ನಮಸ್ಕಾರ ಮೇಡಮ್, ನಾವು ವಿಜಯಪುರದಿಂದ ಸುಧೀಂದ್ರ.
0: ಗೊತ್ತಾಯ್ತು ಸರ್, ಗೊತ್ತಾಯ್ತು ಗೊತ್ತಾಯ್ತು, ಮಾತಾಡಿ
1: ಮೇಡಮ್. ಇವತ್ತು ಕಾರ್ಗಿಲ್ ವಿಜಯೋತ್ಸವ ಇದೆ.
0: ಹೌದು.
1: ನಾವು ನಮ್ಮ ದೇಶಕ್ಕಾಗಿ ಹೋರಾಡಿದಂತಹ ಅನೇಕ ಸ್ನೇಹಿತರನ್ನ ನಾವು ನೆನಪು ಮಾಡಿಕೊಳ್ಳುವಂತಹ ದಿನ ಮೇಡಮ್ ಇದು. ಅವರು ಹಗಲು ರಾತ್ರಿ ನಮ್ಮ ದೇಶದ ಸಂಬಂಧ ಹೋರಾಡಿ ತಮ್ಮ ಪ್ರಾಣವನ್ನೇ ತೆತ್ತಿದ್ದಾರೆ. ಅವರ ಮಕ್ಕಳು ಎಲ್ಲರೂ ಅದಕ್ಕೆ ಸಹಭಾಗಿತ್ವು, ಎಲ್ಲರೂ ಕಾರಣೀಭೂತರು.
0: ಹೌದು.
1: ಒಬ್ಬ ಯೋಧ ದೇಶದ ವಿರುದ್ಧ ಹೋರಾಡಬೇಕು ಅಂತಂದ್ರೆ ಅವರ ತಂದೆ ತಾಯಿ, ಅವರ ಹೆಂಡತಿ, ಮಕ್ಕಳು ಎಲ್ಲರೂ ಅವರಿಗೆ ಪ್ರೋತ್ಸಾಹನೇ ನೀಡ್ತಾರೆ ಮೇಡಮ್.
0: ಹೌದು ಹೌದು.
1: ಅವರು ನಿಜವಾದ ದೇವರು ಅವರೇ.
0: ಹೌದು.
1: ಯಾಕಂದ್ರೆ ಪ್ರತಿದಿನ ನಾವು ಊಟ ಮಾಡ್ಬೇಕಾದ್ರೆ ಅವರ ಸ್ಮರಣೆ ಮಾಡಿ ನಾವು ಊಟ ಮಾಡ್ಬೇಕು. ಯಾಕಂದ್ರೆ ನಮ್ಮ ಹಗಲು ರಾತ್ರಿ ನಮ್ಮ ದೇಶದ ರಕ್ಷಣೆಯನ್ನ ಅವ್ರು ಮಾಡ್ತಾರೆ.
0: ಹೌದು. ಒಬ್ಬ ರೈತ, ಒಬ್ಬ ಸೈನಿಕ.
1: 1999 ಕಾರ್ಗಿಲ್ ಒಂದು ಕದನದಲ್ಲಿ ಸಾವಿರಾರು ಸೈನಿಕರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಸ್ಮರಣೆ ಮಾಡ್ತೇವೆ ಇವತ್ತು. ಅವರ ಶ್ರಮ ಇರದೇ ಇದ್ರೆ ನಮಗೆ ಗೆದಲಿಕ್ಕೆ ಆಗ್ತಿರ್ಲಿಲ್ಲ ಮೇಡಮ್.
0: ಹೌದು.
1: ಅವರು ಪಾಪ ತಮ್ಮ ಮನೆ ಮಾರು ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ತಂದೆ ತಾಯಿಯನ್ನ

0: ಬಿಟ್ಟು ದೇಶದ ಒಂದು ಸೇವೆಗಾಗಿ ಹೋಗ್ತಾ ಇದ್ದಾರೆ.
1: ಹೌದು,
0: ಅವರ ಸೇವೆ ಶ್ಲಾಘನೀಯವಾದದ್ದು. ನಿಜವಾಗ್ಲೂ ಅವರೇ ದೇವರು. ನಮ್ಮ ಪ್ರಾಣದ ಹಂಗನ್ನ ತೊರೆದು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಮೇಡಮ್ ಅವರು.
1: ಹೌದು ಹೌದು,
0: ಅದೊಂದು ರೋಮಾಂಚನ ಆಗತ್ತೆ. ಅವರು ಒಂದು ಬೇರೆ ದೇಶದ ಜೊತೆಗೆ ಹೋರಾಡೋದು ನೋಡಿ.
1: ಹೌದು ಸರ್,
0: ಯಾವ ದಿಕ್ಕಿನಿಂದ ವೈರಿಗಳು ಬಂದು ದಾಳಿ ಮಾಡ್ತಾರೆ ಗೊತ್ತಿಲ್ಲ ಮೇಡಮ್. ಅದಕ್ಕೆ ಅವರು ಹೋರಾಡಿದ್ದು, ಅವರ ಕೆಲಸ, ಅವರ ಸ್ಮರಣೆ ಕೇಳಿ ಅವರಿಗೆ ದೇಶದ ಸಂಬಂಧ ಹೋರಾಡಿದಂತ ಅವರಿಗೆ ದೇವರು ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ.
1: ನಾವು ಪ್ರಾರ್ಥನೆ ಮಾಡ್ತೀವಿ. ಜಗತಿಯವರೇ ನಮಸ್ಕಾರ, ಹೀಗೆ ಕರೆ ಮಾಡ್ತಾ ಇದ್ದೆ. ಧನ್ಯವಾದ
0: ಮೇಡಮ್.
1: ಆಕಾಶವಾಣಿ ವಿಜಯಪುರ.
2: ನಮಸ್ಕಾರ ಮೇಡಮ್.
1: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರು?
2: ನಾವು ಬಂತನಾಳದಿಂದ ಬಸವರಾಜ್ ಹತ್ರಕ್ಕೆ.
1: ಬಂತನಾಳದಿಂದ ಬಸವರಾಜ್ ಅವರು, ಮಾತಾಡಿ.
2: ಯೋಧರಿಗೆ ಕೋಟಿ ಕೋಟಿ ನಮಸ್ಕಾರಗಳು.
1: ಹಾ
2: ಮೇಡಮ್, ಯೋಧರಿಂದ ನಾವು ಬದುಕಲಿಕ್ಕೆ ಸಾಧ್ಯವ್ರಿ ಮೇಡಮ್.
1: ಹೌದು,
2: ರೈತನಿಂದ ಬದುಕಲಿಕ್ಕೆ ಸಾಧ್ಯ.
1: ಹೌದು,
2: ಒಬ್ಬ ಹೆಡ್ ಮಾಸ್ಟರ್ ಒಂದು ಸ್ಕೂಲ್ ನಡ್ಕೊಂಡು ಹೋಗ್ತಾನ್ರಿ ಮೇಡಮ್.
1: ಹ್ಮ್,
2: ಅವರಿಗೆ ಜವಾಬ್ದಾರಿ ಇರ್ತೇನೆ.
1: ಹ್ಮ್, ಮಾತಾಡಿ. ಓಕೆ ಓಕೆ ಬಸವರಾಜ್ ಅವರೇ, ಕರೆ ಮಾಡೋದಕ್ಕಾಗಿ ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
2: ನಮಸ್ಕಾರ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ನಮಸ್ತೆ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರು?
1: ನಿಮ್ ಕೇಳಿಸ್ತಾ ಮೇಡಮ್?
0: ಹಾ, ಕೇಳಿಸ್ತಾ ಇದೆ.
1: ನಮ್ಮ ಹೆಸರು ಮಲ್ಲಪ್ಪ ಚಿಕ್ಕಲಿಕ್ಕಿ ಅಂತ ಹೇಳಿ ಮೇಡಮ್, ತಾಜ್ಪುರ್ ಮೇಡಮ್, ತಿಕೋಟ ತಾಲೂಕು, ವಿಜಯಪುರ ಜಿಲ್ಲೆ ರೀ.
0: ಹಾ, ಮಲ್ಲಪ್ಪ ಚಿಕ್ಕಲಿಕ್ಕಿ ಅವರು ತಾಜ್ಪುರದಿಂದ.
1: ನೋಡಿ ಮೇಡಮ್,
0: ಮಾತಾಡಿ. ನಿಮ್ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ಮಲ್ಲಪ್ಪ ಅವರೇ, ನನ್ನ ಧ್ವನಿ ನನಗೆ ಕೇಳಿಸ್ತಾ ಇದೆ. ಹಾ, ಆರಾಮಿದ್ದೀವಿ. ತಾವು ಆರಾಮಿದ್ದೀರಿ ಅಂತ ಭಾವಿಸ್ತೀನಿ, ಮಾತಾಡಿ.
1: ವಿಜಯ್ ಕಾರ್ಗಿಲ್ ದಿವಸ ಮೇಡಮ್, ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಅವರು ಕೊನೆಗೆಟ್ಟು ದುಡಿದಾರೆ ಮೇಡಮ್. ಹಗಲಿರೋ ರೀ, ಅವರು ಕಾರ್ಗಿಲ್ ಒಳಗ ಯುದ್ಧ ಮಾಡ್ಯಾರಿ, ಎಲ್ಲಾನು ಮಾಡ್ಯಾರಿ. ಅವ್ರ ಅಲ್ಲಿ ಮಿಲಿಟರಿ ಒಳಗ ಎಲ್ಲಾ ಸೇವೆ ಸಲ್ಲಿಸಬೇಕಾದ್ರೆ ನಾವು ಕಾರಣೀಭೂತರ ನಾವ್ರಿ ಮೇಡಮ್. ಅವರಲ್ಲಿ ಡ್ಯೂಟಿ ಮಾಡ್ಯಾರಂತ ಎಲ್ಲಿ ಇದ್ದದೋ ಆಗುತ್ತೆ ಮೇಡಮ್. ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಮುಡುಪಾಗಿರ್ತಾರೆ ಮೇಡಮ್ ಅವರು. ಅವ್ರೆಲ್ಲ ತಾಯಿ ತಂದೆ ಅಂದ್ರು ಮಕ್ಕಳು ಎಲ್ಲಾ ಬಿಟ್ಟು ಹೋಗ್ಬೇಕಲ್ ಮೇಡಮ್, ದೇಶ ರಕ್ಷಣೆ ಮಾಡ್ಬೇಕಲ್ರಿ.
0: ಹೌದು,
1: ಅವ್ರಿಗೆ ಏರು ಎದರಿಗೆ ರೀ, ಎಷ್ಟು ಹೇಳಿದ್ರು ಕಡಿಮೆನಾರಿ. ಕೋಟಿ ಕೋಟಿ ನಮ್ಮನ್ನಗಳನ್ನ ಹೇಳಿದ್ರು ಕಡಿಮೆನಾರಿ ಮೇಡಮ್.
0: ಹೌದು,
1: ನಮ್ ದೇಶಕ್ಕಾಗಿ ಪ್ರಾಣವನ್ನ ಮುಡುಪಾಗಿಟ್ಟಾರ ಮೇಡಮ್ ಅವ್ರ.
0: ಓಕೆ, ಹೀಗೆ ಕರೆ ಮಾಡ್ತಾರಿ. ಧನ್ಯ.

0: ಧನ್ಯವಾದ ಬಸವರಾಜ್ ಅವರೇ.
1: ಮಲ್ಲಪ್ಪ ರೀ ಮೇಡಮ್.
0: ಹಾಂ ಕ್ಷಮಿಸಿ, ಮಲ್ಲಪ್ಪ ಅವರೇ, ಮಲ್ಲಪ್ಪ ಚಿಕ್ಕಲಕ್ಕಿ ಅವರೇ. ಓಕೆ
1: ಮೇಡಮ್ ಅವರೇ.
0: ಹಾಂ ಹೇಳಿ.
1: ನಮ್ಮ ಮನೆಯವ್ರ ಹತ್ರ ಮಾತಾಡ.
0: ಹಲೋ
1: ಹಲೋ ಮೇಡಮ್ ಅವರೇ, ಮೇಡಮ್ ಅವ್ರ ನಾಟಕತಾರೆ ಮೇಡಮ್ ಅವರು.
0: ಹಾಂ ಓಕೆ, ಮತ್ತೊಮ್ಮೆ ಕರೆ ಮಾಡಲಿಕ್ಕೆ ಹೇಳಿ. ಧನ್ಯವಾದ.
1: ನಮಸ್ಕಾರ ಮೇಡಮ್.
0: ಬನ್ನಿ ಈಗೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
3: ಅದು ಕೂಡ ಆಪ್ ನಿಂದ? ಸಿಕ್ಬಿದ್ರು.
4: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 5:30:46 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲೀನಲ್ಲಿ ನೇರ ಫೋನಿನ್ ಕಾರ್ಯಕ್ರಮವನ್ನು. ಇವತ್ತು ಜುಲೈ 26 ಕಾರ್ಗಿಲ್ ವಿಜಯ್ ದಿವಸನ ಆಚರಣೆ ಮಾಡ್ತಾ ಇದ್ದೀವಿ. ಭಾರತ ಮತ್ತು ಪಾಕಿಸ್ತಾನ ಸೇನೆಗಳ ನಡುವೆ ಕಾರ್ಗಿಲ್ ಯುದ್ಧ ನಡೀತದೆ. ಇದು ಸುಮಾರು 60 ದಿನಗಳ ಕಾಲ ನಡೀತದೆ. ಅದರಲ್ಲಿ ಭಾರತ ವಿಜಯಶಾಲಿ ಕೂಡ ಆಗ್ತದೆ. ಕಾರ್ಗಿಲ್ ವಿಜಯ್ ದಿವಸ್ ಈ ದಿನವನ್ನು ಯುದ್ಧದಲ್ಲಿ ಹುತಾತ್ಮರಾದ ಭಾರತೀಯ ಸೈನಿಕರನ್ನು ಗೌರವಿಸಲಿಕ್ಕೆ ಆಚರಣೆ ಮಾಡಲಾಗ್ತದೆ. 1971 ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ನಂತರವೂ ಹಲವು ದಿನಗಳ ಕಾಲ ಸೇನಾ ಘರ್ಷಣೆಗಳು ಕೂಡ ನಡೆಯುತ್ತಲೇ ಇತ್ತು. ಇತಿಹಾಸದ ಪ್ರಕಾರ ಎರಡೂ ದೇಶಗಳ ಪರಮಾಣು ಪರೀಕ್ಷೆಯಿಂದಾಗಿ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗ್ತದೆ. ಪರಿಸ್ಥಿತಿಯನ್ನು ಶಾಂತಗೊಳಿಸಲಿಕ್ಕೆ ಫೆಬ್ರವರಿ 1999 ಲಾಹೋರ್ನಲ್ಲಿ ಎರಡೂ ದೇಶಗಳು ಘೋಷಣೆಗೆ ಸಹಿ ಹಾಕ್ತವೆ. ಇದರಲ್ಲಿ ಕಾಶ್ಮೀರ ಸಮಸ್ಯೆಯನ್ನು ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಶಾಂತಿಯುತವಾಗಿ ಪರಿಹರಿಸಲಾಗ್ತದೆ ಅಂತ ಭರವಸೆ ಕೂಡ ನೀಡಲಾಯಿತು. ಆದರೆ ಪಾಕಿಸ್ತಾನವು ತನ್ನ ಸೈನಿಕರು ಮತ್ತು ಪ್ಯಾರಾಮಿಲಿಟರಿ ಪಡೆಗಳನ್ನು ನಿಯಂತ್ರಣ ರೇಖೆಯಾದ್ಯಂತ ರಹಸ್ಯವಾಗಿ ಕಳುಹಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಮತ್ತು ಈ ಒಳನುಸುಳುವಿಕೆಯಿಂದ ಆಪರೇಷನ್ ಭದ್ರ ಅಂತ ಹೆಸರಿಡಲಾಗ್ತದೆ. ಕಾಶ್ಮೀರ ಮತ್ತು ಲಡಾಖ್ ನಡುವಿನ ಸಂಪರ್ಕವನ್ನು ಮುರಿಯುವುದು ಮತ್ತು ಸಿಯಾಚಿನ್ ಹಿಮ ನದಿಯಿಂದ ಭಾರತೀಯ ಸೇನೆಯನ್ನು ತೆಗೆದುಹಾಕುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ಉದ್ವಿಗ್ನತೆ ಕಾಶ್ಮೀರ ಸಮಸ್ಯೆಯನ್ನು ಅಂತಾರಾಷ್ಟ್ರೀಯ ಸಮಸ್ಯೆಯಾಗಿಸಲಿಕ್ಕೆ ಸಹಾಯ ಮಾಡ್ತದೆ ಅಂತ ಪಾಕಿಸ್ತಾನವು ಕೂಡ ನಂಬುತ್ತದೆ. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ.
7: ಹಲೋ.
6: ನಮಸ್ತೆ.
7: ನಮಸ್ತೆ.
6: ಮಾತಾಡಿ, ರೋಹನ್ ಅವರ. ಮಾತಾಡಿ. ಇವತ್ತು ಕಾರ್ಗಿಲ್ ವಿಜಯ್ ದಿವಸ ಆಚರಣೆ ಮಾಡ್ತಾ ಇದ್ದೀವಿ.
7: ಆಪರೇಷನ್ ವಿಜಯ್ ಅಂತ ಆಚರಿಸ್ತಿದ್ದೇವೆ. ಕಾರ್ಗಿಲ್ ಯುದ್ಧದಲ್ಲಿ ಮಾತಾ ಸೈನಿಕರು ಇವತ್ತು.
6: ರೋಹನ್ ಅವರೇ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ.
7: ಇವಾಗ ಕೇಳಿಸ್ತಾ ಇದೆಯಾ?
6: ಹಾ, ಮಾತಾಡಿ.
7: ಇವತ್ತು ಕಾರ್ಗಿಲ್ ಯುದ್ಧದಲ್ಲಿ ಮಾಡಿದಂತ ಸೌರಭ್ ಕಾರ್ಯ ಆಗಿರ್ಬೋದು, ಆಮೇಲೆ ವಿಕ್ರಮ್ ಬಾತ್ರ, ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಮೇಡಮ್, ಅವಾಗ ಟೈಗರ್ ಹಿಲ್ಸ್ ಪರ್ವತ ಮೇಲೆ ಅವರೆಲ್ಲ ಹೋರಾಟ ಕಾಟ ಮಾಡಿದ್ರು. 1999 ಆ ಪರ್ವತ ಶ್ರೇಣಿ ಅವರು

0: ಹೋರಾಟ ಮಾಡ್ತು. ತುಂಬಾ ಬೀಕ ಒಂದು ಯುದ್ಧ ನಡೆದಾಗ ನಮ್ಮ ನಮ್ಮ ಪಾಕಿಸ್ತಾನದ ಯೋಧರಿಂದ ಭಾರತ ತೋರಿಸಿ ಇವತ್ತು ದೂರವನ್ನ ನಾವು ಆಚರಿಸ್ತಾ ಇದ್ದೇವೆ. ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳಿದಂಗ ಜೈ ಜವಾನ್ ಜೈ ಕಿಸಾನ್ ಹೇಳ್ತೇನೆ. ಅವರಿಂದ ನಾವು ಇವತ್ತು ಸಂತೋಷವಾಗಿದ್ದೇವೆ. ಅದಕ್ಕೆ ಪ್ರತಿಯೊಬ್ಬ ಯೋಧನ ಕೊಡುಗೆ ಅಪಾರವಾಗಿದೆ. ಅವನು
1: ಓಕೆ
0: ಇವತ್ತು ಅವ್ರನ್ನ ಯೋಗ ನೆನೆಸ್ಕೊಳ್ಳುವಂತ ಒಂದು ಶುಭ ಸಂದರ್ಭ ಮೇಡಮ್. ಅಂದ್ರೆ
1: ರೋಹನ್ ಅವರೇ, ನಿಮ್ದು ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನನಗೆ. ಮತ್ತೊಮ್ಮೆ ಕರೆ ಮಾಡಿ. ಧನ್ಯವಾದ, ಹೀಗೆ ಕರೆ ಮಾಡ್ತಾ ಇರಿ.

0: ನಮಸ್ತೆ.
1: ಹಲೋ, ನಮಸ್ಕಾರ ಮೇಡಮ್.
0: ತಮ್ಮ ಹೆಸರು?
1: ನಮ್ಮ ರವಿಶಂಕರ್ ಅಂತ.
0: ರವಿಶಂಕರ್ ಅವರು ಎಲ್ಲಿಂದ?
1: ನಾವು ವಿಜಯಪುರದಿಂದ ಮೇಡಮ್.
0: ಏನು ಮಾಡ್ಕೊಂಡಿರೋದು ರವಿಶಂಕರ್?
1: ಮೇಡಮ್, ನಾವು ಓದ್ತಾ ಇದ್ದೀವಿ ಮೇಡಮ್.
0: ಏನು ಓದ್ತಾ ಇದ್ದೀರಿ
1: ಮೇಡಮ್? MBA ಓದ್ತಾ ಇದ್ದೀವಿ ಮೇಡಮ್.
0: MBA ಓದ್ತಾ ಇದ್ದೀರಿ, ಕೇಳ್ತಾ ಇರ್ತೀರಾ? ಯಾವಾಗ ಕೇಳ್ತೀರಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು?
1: ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀನಿ ಮೇಡಮ್. ಸಜ್ಜೆ, ರೊಟ್ಟಿ, ಚೌಡಿಕಾಯಿ, ನೀತಿ ಕತೆ.
0: ನೀತಿ ಕತೆ ಬರೋದಿಲ್ಲ ಈಗ. ರಿಪೀಟ್ ಎಪಿಸೋಡ್ ಕೇಳ್ತೀರಿ? ಓಕೆ.
1: ಆಮೇಲೆ 7 ಗಂಟೆ 15 ನಿಮಿಷಕ್ಕೆ ಪ್ರತಿ ಮಂಗಳವಾರ ಬರುತ್ತೆ.
0: ಹೌದು,
1: ಕೇಳ್ತಾ ಇರ್ತೀನಿ.
0: ವಾರದ ಕತೆ.
1: ವಾರದ ಕತೆ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಮೇಡಮ್. ಇವತ್ತು ಇವತ್ತು ಕಾರ್ಗಿಲ್ ವಿಜಯ ದಿವಸ ಆಚರಿಸ್ತಾ ಇದ್ದೀವಿ ಮೇಡಮ್. ಅದಕ್ಕೆ ಇವತ್ತು ಆಪರೇಷನ್ ವಿಜಯ್ ಹೆಸರಿನಲ್ಲಿ 1999 ನಮ್ಮ ಯೋಧರು, ಪಾಕಿಸ್ತಾನ ಯೋಧರ ವಿರುದ್ಧ
0: ಜಯ
1: ನೆನಪಿಗಾಗಿ ಆಪರೇಷನ್ ವಿಜಯ್ ಅಂತ ಹೆಸರಿಡ್ತಾರೆ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಸೌರಭ್ ಭಾಟಿಯಾ, ಆಮೇಲೆ ಇನ್ನೂ ಹಲವಾರು ಯೋಧರು ಟೈಗರ್ ಹಿಲ್ಸ್ ಪರ್ವತ ಶ್ರೇಣಿಯಲ್ಲಿ ಭಾರತದ ಬಾವುಟವನ್ನು ಹರಡ್ತಾರೆ ಮೇಡಮ್. ಇದು ಬಹಳಷ್ಟು ಮರೆಯಲಾರದ ಕ್ಷಣ ಮೇಡಮ್.
0: ಹೌದು,
1: ಇವತ್ತು ಅವ್ರನ್ನೆಲ್ಲರನ್ನೂ ನೆನಪಿಸ್ಕೊಳ್ಳುವಂತ
0: ಶುಭ
1: ಸಂದರ್ಭ ಮೇಡಮ್. ಹೌದು ಮೇಡಮ್, ಯಾಕಂದ್ರೆ ನಮ್ಮ ಆರೋಗ್ಯ ಕಷ್ಟ ಬೇಡ್ಕೋತೀವಿ, ಆದ್ರೆ ನಮ್ಮ ದೇಶದ ಕೈಯಂತೂ ಯೋಧರಿಗೂ ಅವ್ರಿಗೆ ಒಳ್ಳೆ ಆರೋಗ್ಯ ಸಿಗ್ಲಿ ಅಂತ ನಾವು ಪ್ರತಿದಿನ ಬೇಡ್ಕೊಂಡ್ರೆ ನಮ್ಮ ಜೀವನ ಎಷ್ಟೋ ಸಾರ್ಥಕ ಆಗುತ್ತೆ ಮೇಡಮ್.
0: ಹೌದು ಹೌದು, ಖಂಡಿತ. ಓಕೆ ರವಿಶಂಕರ್ ಅವರು, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ
1: ಮೇಡಮ್. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಕೇಳ್ತಾ ಇರ್ತೀನಿ ಮೇಡಮ್.
0: ಓಕೆ, ಧನ್ಯವಾದ, ಹೀಗೆ ಕೇಳ್ತಾ ಇರಿ. ಹಾಂ, ಓಕೆ, ಸರಿ. ಓಕೆ, ನಮಗೂ ಖುಷಿ ಆಯ್ತು ರವಿಶಂಕರ್ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ, ಧನ್ಯವಾದ, ಧನ್ಯವಾದ, ನಡೆಸ್ಕೊಡೋಣ. ನಮಸ್ತೆ. ನಮ್ಮ

0: ತಾವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270340 ಅಥವಾ 270350 ಎಸ್ಟಿಡಿ ಕೋಡ್ ಸಂಖ್ಯೆ 08352. ನಮಸ್ತೆ.
1: ನಮಸ್ಕಾರ.
0: ತಮ್ಮ ಹೆಸರು?
1: ವಿಜಯಪುರ ಗುರುರಾಜ್ ಪತ್ತಾರ್.
0: ಗುರುರಾಜ್ ಪತ್ತಾರ್ ಅವರು, ತುಂಬಾ ದಿನ ಆಗಿತ್ತು ಪತ್ತಾರ್ ಅವರು ಮಾತಾಡಿರ್ಲಿಲ್ಲ. ಓಕೆ, ಇವತ್ತು ಕಾರ್ಗಿಲ್ ವಿಜಯ ದಿವಸನ ಆಚರಣೆ ಮಾಡ್ತಾ ಇದ್ದೀವಿ. ತಮ್ಮ ಮಾತು. ಓಕೆ, ಹೌದು ಹೌದು,
1: ಅರ್ಧಮರ್ಧ ಗೊತ್ತಿದ್ರೆ ಮಾತಾಡಬಾರ್ದು.
0: ಸರಿ ಸರಿ ಸರಿ. ಓಕೆ ಪತ್ತಾರ್ ಅವರೇ,
1: ಇದು ದಿನ ಆದ್ರೆ ಕಾರ್ಯಕ್ರಮ ಇಲ್ಲ ಮೇಡಮ್
0: ಹೇಳಿ,
1: ಇದು ಕಾರ್ಯಕ್ರಮ ದಿನ ಆದ್ರೆ ಹುಲಿನಲ್ಲಿ,
0: ಇದು ವಾರಕ್ಕೊಮ್ಮೆ ಹುಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ಒಂದೊಂದು ದಿನ ಚಿತ್ರಗೀತೆ ಇರುತ್ತೆ, ಒಂದೊಂದು ದಿನ ಬೇರೆ ಪ್ರೋಗ್ರಾಮ್ಸ್ ಇರುತ್ತೆ. ಶೆಡ್ಯೂಲ್ ಹೆಂಗಿರುತ್ತೋ ಹಂಗಿರುತ್ತೆ. ಪತ್ತಾರ್ ಅವರೇ ನಮಸ್ಕಾರ, ಕೇಳ್ತಾ ಇರಿ ಈಗ ನೀಲೆ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ.
1: ನಮಸ್ತೆ,
0: ಇನ್ಮೇಲೆ ಕೇಳಿ.
1: ನಮಸ್ತೆ.

ಆತ್ಮೀಯರೇ, ಇನ್ನು ಈ ಯುದ್ಧದ ಪರಿಣಾಮಗಳು ಏನಾಯ್ತಂದರೆ, ಯುದ್ಧದ ಅಂತ್ಯದಿಂದ ಫೆಬ್ರವರಿ 2000 ಭಾರತೀಯ ಷೇರುಪೇಟೆ 30% ಏರಿಕೆ ಕಾಣಿತು. ಮುಂದಿನ ಭಾರತೀಯ ರಾಷ್ಟ್ರೀಯ ಬಜೆಟ್ನಲ್ಲಿ ಸೇನೆ ವೆಚ್ಚಕ್ಕೆ ಪ್ರಮುಖ ಹೆಚ್ಚಳಗಳು ಸೇರಿದ್ವು. ದೇಶಭಕ್ತಿಯು ಉಕ್ಕೇರ್ತು. ಹಾಗೆಯೇ ಕಾರ್ಗಿಲ್ ಹೋರಾಟಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳ ಬೆಂಬಲ ವ್ಯಕ್ತಪಡಿಸಿದರು. ಪೈಲಟ್ ಅಜಯ್ ಅಹುಜಾ ಅವರನ್ನು ಹತ್ಯೆ ಮಾಡಿ ಪಾಕಿಸ್ತಾನ ಪಡೆಗಳು ಅವರ ದೇಹವನ್ನು ಛಿದ್ರಗೊಳಿಸಿತ್ತೆಂದು ಭಾರತೀಯ ಅಧಿಕಾರಿಗಳು ವರದಿ ಮಾಡಿದ ಬಳಿಕ ಪೈಲಟ್ ಅಜಯ್ ಅಹುಜಾ ಸಾವಿನ ಬಗ್ಗೆ ಮಾಧ್ಯಮದ ವರದಿಗಳು ಭಾರತೀಯರನ್ನು ಕೆರಳಿಸಿತು. ಯುದ್ಧವು ಭಾರತದ ಸೇನೆಗೆ ನಿರೀಕ್ಷೆಗಿಂತ ಹೆಚ್ಚು ನೋವುಗಳನ್ನು ಉಂಟುಮಾಡಿತು. ಸತ್ತವರಲ್ಲಿ ನೂತನವಾಗಿ ನೇಮಕಗೊಂಡ ಅಧಿಕಾರಿಗಳೇ ಗಣನೀಯ ಪ್ರಮಾಣದಲ್ಲಿದ್ದರು. ಕಾರ್ಗಿಲ್ ಯುದ್ಧ ಪೂರ್ಣಗೊಂಡ 1 ಬಳಿಕ ಪಾಕಿಸ್ತಾನ ನೌಕಾಪಡೆಯ ವಿಮಾನವನ್ನು ಭಾರತ ಹೊಡೆರುಳಿಸಿದ ಅಟ್ಲಾಂಟಿಕ್ ಘಟನೆಯ ಉಭಯ ರಾಷ್ಟ್ರಗಳ ನಡುವೆ ಸಂಘರ್ಷದ ಕಿಡಿಯನ್ನು ಪುನಃ ಹೊತ್ತಿಸುವ ಆತಂಕ ಸ್ವಲ್ಪ ಸಮಯ ಇತ್ತು. ಯುದ್ಧದ ಬಳಿಕ ಭಾರತೀಯ ಸರ್ಕಾರ ಪಾಕಿಸ್ತಾನದ ಜೊತೆ ಸಂಬಂಧ ಕಡಿದುಕೊಳ್ಬಿಡ್ತದೆ ಮತ್ತೆ ತನ್ನ ರಕ್ಷಣಾ ಸಿದ್ಧತೆಯನ್ನು ಬಲಪಡಿಸ್ತದೆ. ಸ್ವದೇಶಿ ಅಸ್ತ್ರಗಳನ್ನು ಸಂಪಾದಿಸಲಿಕ್ಕೆ ಭಾರತ ತನ್ನ ರಕ್ಷಣಾ ಬಜೆಟ್ ವೆಚ್ಚವನ್ನು ಹೆಚ್ಚಿಸುತ್ತದೆ. ಸೇನಾ ಖರೀದಿಯಲ್ಲಿ ಅಕ್ರಮಗಳು ನಡೆದ ಬಗ್ಗೆ ಮಾಧ್ಯಮಗಳು ವರದಿ ಮಾಡುತ್ತವೆ ಮತ್ತೆ ಯುದ್ಧದ ಸಂದರ್ಭದಲ್ಲಿ ಅತಿಕ್ರಮಗಳನ್ನು ಊಹಿಸುವಲ್ಲಿ ಮತ್ತೆ ನುಸುಳುಕೋರರ ಗುರುತು ಸಂಖ್ಯೆಯನ್ನು ಪತ್ತೆ ಹಚ್ಚುವಲ್ಲಿ ವಿಫಲವಾದ RAW ಮುಂತಾದ ಗುಪ್ತಚರ ಸಂಸ್ಥೆಗಳು ಟೀಕೆಗೆ ಗುರಿಯಾಗ್ತವೆ. ಭಾರತದ ನಿಯತ ಕಾಲಿಕೆಯೊಂದರಲ್ಲಿ ಪ್ರಕಟವಾದ ಸಶಸ್ತ್ರ ಪಡೆಗಳ ಆಂತರಿಕ ಅಂದಾಜು ವರದಿಯಲ್ಲಿ ಅನೇಕ ವೈಫಲ್ಯಗಳನ್ನು ಬೊಟ್ಟು ಮಾಡಲಾಯಿತು. ಅಣ್ವಸ್ತ್ರವಾದದಿಂದ ಶಾಂತಿ ಸ್ಥಾಪನೆಯಾಗ್ತದೆ ಎಂಬ ನಂಬಿಕೆಯಿಂದ ಸಾಂಪ್ರದಾಯಿಕ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳದ ಮತ್ತು ಆತ್ಮತೃಪ್ತಿಯ ಪ್ರಜ್ಞೆ ಸೇರಿದಂತೆ ಅನೇಕ ವೈಫಲ್ಯಗಳು ವರದಿಯಲ್ಲಿ ಸೇರಿದ್ವು. ಬನ್ನಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನ ಕೇಳ್ತಾ ಇದ್ದೀರಿ. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಈಗಾಗಿದೆ. ನಮ್ಮ ಸ್ಟುಡಿಯೋದ ಸಮಯ 5:47:37.

ಇದುವರೆಗೆ ಉಲಿನಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಇವತ್ತು ಕರೆ ಮಾಡಿದಂಥವರು ಬಂಧನಾಳದಿಂದ ಬಸವರಾಜ್ ಅವರು, ಸುರಗಿಹಳ್ಳಿಯಿಂದ ಬಸವರಾಜ್ ಅವರು, ಹಾಗೇನೆ ಬಾಬುರಾವ್ ಕುಲಕರ್ಣಿಯವರು ವಿಜಯಪುರದಿಂದ, ಪ್ರಮೋದ್ ಕುಲಕರ್ಣಿಯವರು, ಹಾಗೆ ಸುಧೀಂದ್ರ ಜಕಾತಿಯವರು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿದರು. ಹಾಗೆಯೇ ತಾಜ್ಪುರದಿಂದ ಮಲ್ಲಪ್ಪ ಚಿಕ್ಕಲಕ್ಕಿಯವರು, ವಿಜಯಪುರದಿಂದ ರೋಹನ್ ರವಿಶಂಕರ್, ಹಾಗೆ ಗುರುರಾಜ್ ಪತ್ತಾರಿವರು, ಎಲ್ಲರಿಗೂ ಕೂಡ ಧನ್ಯವಾದಗಳು.

ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೆ ಸಂತೋಷಿ ಶಶಿಧರ್ ಕುಸೂರ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಗುಂಡು ಕರಾಂಡೆಯವರು ಹಾಗೆ ಎಬಿ ರಾಜ್ಕುಮಾರ್ ಇವರು.

0: ಆಕಾಶವಾಣಿ ವಿಜಯಪುರ, ಸಮಯ 6:09.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
6: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕೇಳಿ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನು ಆಲಿಸಲಿದ್ದೀರಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮ, 7:45 ಕನ್ನಡದಲ್ಲಿ ಭಾಷಣವನ್ನು ಆಲಿಸಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ಈ ರಾತ್ರಿ 8:00 ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರವನ್ನು ಆಲಿಸಲಿದ್ದೀರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ, 10:00 ರವಿ ವಾಸರೆಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:10 ವಂದನ ಭಕ್ತಿಗೀತಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಎನ್ ಇಸ್ಮಾಯಿಲ್ ಇವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:40 ಜಾನಪದ ಸಂಗೀತ ಕಾರ್ಯಕ್ರಮ ಆಲಿಸಲಿದ್ದೀರಿ ನಮ್ಮ ನಿಲಯದಿಂದ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, ಹಾಗೆ 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನು ಆಲಿಸಲಿದ್ದೀರಿ. ತದನಂತರದಲ್ಲಿ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 9:30 ಎಂದಿನಂತೆ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನೀ ಆಪರೇಷನ್ ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭಾವದ ಮಾತು, ಪ್ರಸ್ತುತಿ ಮಂಜುಳಾ ಪುರಾಣಿಕ, ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆರೋಗ್ಯ ಸಂಚಿಕೆಯಲ್ಲಿ 12:30 ಚಿಕಿತ್ಸಾತ್ಮಕ ಯೋಗ ಕುರಿತು ಆಯುರ್ವೇದ ತಜ್ಞರು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಲಿದ್ದೀರಿ. ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 3:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. ಇನ್ನು ನಾಳೆಯ ಸಂಜೆಯ ಪ್ರಸಾರ ಕಾರ್ಯದಲ್ಲಿ

5 ಗಂಟೆಗೆ ಸವಿಗಾನ ಮಧುರ ಗೀತೆಗಳ ಕಾರ್ಯಕ್ರಮ, 6:10 ಎಂದಿನಂತೆ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆಯಲ್ಲಿ ಕಂಡುಬರುವ ತೊಂದರೆಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ವಿಜಯಪುರದ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಭೂತನಾಳ ಇದರ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಎಸ್ ವಿಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಲಿದ್ದೀರಿ. ಇನ್ನು ನಾಳೆ ರಾತ್ರಿ 8 ಗಂಟೆಗೆ ಚಿತ್ರಗೀತೆಗಳು, 8:30 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಇದುವರೆಗೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಿಜಯಪುರ, ಸಮಯ 6:10:37. ಇದೀಗ ನಮ್ಮ ಕಾರ್ಯಕ್ರಮ ಆರಂಭ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
5: ಅನಿಲ,
6: ಏ ಹೇಳಪ್ಪ ಸುನಿಲ, ಏನಾಯ್ತು?
5: ಬಾರೋ ಮರ ಮಾವಾಜ್, ಸ್ವಲ್ಪ ವಾಕಿಂಗ್ ಮಾಡಿ ಬರೋಣ ಬಾ.
6: ಏ ಬಾ ಬಾ, ಹೋಗೋಣ ಬಾ, ವಾಕಿಂಗ್ ಮಾಡ್ಕೋತ. ನೀವು 2 ರೌಂಡಿಗೆ ಸಾಕನ್ಬಾರ್ದ ಮತ್ತೆ? ಒಂದು 4-5 ರೌಂಡ್ ಸುತ್ತ ಹಾಕಿದೆ ಅಂದ್ರೆ ಒಂದು ಮನುಷ್ಯಾಗ ಆರಾಮ್ ಅನ್ಸತ್ತೆ ಮತ್ತೆ?
5: ಅಲ್ಲೋ, 4 ರೌಂಡ್ ಹೊಡಿನು, ಹಂಗೆ ಸದನ ಮನಿಗೆ ಹಾಕಿ ಬರೋಣ ಬಾ. ಭಾಳ ಸತ್ತು ಹೊಟ್ಟೆ ಬಿಟ್ಟೆ.
6: ಹೌದು ಸುನಿಲ, ಭಾಳ ದಿನ ಸದಕ್ಕೆ ಭೇಟಿನಾಗಿಲ್ಲ. ಏನು ಅವಂದ್ರಿ ಕಡೆ ಬರೋದು, ಭಾಳ ಅಪರೂಪ ಆಗಿಬಿಟ್ಟತಿ ಪಾ ಈಗ.
5: ಹೌದೌದು, ನಡಿ ಹೊರಗೆ ಬಿಡೋಣ ಬಾ.
6: ನಡಿ ಹೋಗೋಣ.
5: ಎಲ್ಲಿ ನೋಡಲು ಪಾರ್ವತಿ ಕೂತಾಳ?
6: ಏನಂತಪ್ಪ, ಏನ ಚಕ್ಕ ಆಡಂಗ್ ಕಾಣತ್ತಾಳ? ಏನ ತಿನ್ನತ್ತಾಳ ನೋಡಲಿ, ಮೊದ್ಲು ಬಾದ್ಲಿ ಉಂಡಿ ಶೇಂಗಾದ ಹೋಳಿಗೆ ಏನೇನು ಕಾಣತ್ತಾವ ಹಂಗೆ?
5: ತಿನ್ನಿಸ್ಬಿಡಿಕೆ ಗೊತ್ತಿಲ್ಲ ನೀನು.
6: ಬರೇ ತಿನ್ನೋದ್ರೊಳಗೆ ಇರ್ತಾಳಪ್ಪ. ಏನ್ ಸಾಲಿ ಸಹಪಾಠಿಗಳು ಬಂದಾರು, ಬರೀ ಚಾ ಮಾಡುದು ಏನೂ ಅಣ್ಣಂಗೆ ಇಲ್ಲಪ್ಪ ಆಕೆ. ಬರೇ ಜಿಪ್ಪನ್ ಬಂದಿ ನೋಡಕ್ಕೆ.
5: ಕೆಟ್ಟ ಜಿಪ್ ಕೇಳ್ತೀನ ಮಕ್ಕರಿ, ಆದ್ರೂ ಕರಿ ನೋಡು.
6: ಪರ್ವತಕ್ಕ ಏನ್ ಮಾಡಕತ್ತಿವ? ಏನ ತಿನ್ನಕತ್ತಿಲ್ಲ.
7: ಯಾರವ್ರು ಅದ್ರವ್ರು, ಹಿಂದೆ ಯಾಕೆ ನೀವು ತೋದಿರ್ತೀರಿ? ಮುಂದೆ ಬರ್ರಿ ಕಡೆ. ಹಂಗ್ಯಾಕತ್ತಿರು? ನಾ ಅಕ್ಕ ಅದೀನಿ, ನನ್ನ ಅಕ್ಕ ನೋಡಿ ಅಂಜತಿರಿ ನಿಮ್ಮ ಒಯ್ದು? ಈಗ ಏನ್ರ ಕೈ ಹಂಗ ಕಸ್ಕೊಂಡು ಹೋದ್ರು ಓಡೋಡು ಓಡೋಡು ಬರ್ಲತ್ತಂಗ ಮಾಡ್ತೀರಿ. ಬೇಷ್ ಬಂದಿರ ನೋಡು ಒಂದ್ ಎಳೆದಾಗ, ಯಾಕಂದ್ರೆ ಚಕ್ಕಡಾಗ್ತಿದೆ. ಯಾರು ಇದ್ದಿದ್ದು ನನ್ನ ಜೋಡಿ? ಈಗ ಉಂಚಿಕ ಪುರ್ದಿನಿ, ಉಂಚಿಕ ತಿನ್ನತ್ತೀನಿ, ತಗೊಡ್ರಿ ಇಡಿ.
5: ನೋಡಲ್ ನಾವು ಬಂದೇವು ವಾಕಿಂಗ್, ಐಕಿನ ಕೈ ಸಿಕ್ಕೊಂಡು ಚಕ್ಕ.
6: ಇಲ್ಲಿ ನೋಡುವ, ಇಲ್ಲಿ ಕೂತ್ರ ನಮ್ಮ ಆರೋಗ್ಯ ಹದಿಗೆಡ್ತತಿ.
7: ಏನ
6: ತಿತ್ತಿ ನಮಗಂದ್ರು ನೋಡಿ ನೋಡಿ ಬಾಯ ನೀರ್ ಬರಕತ್ತೊಕ್ರೆ. ನೀ ಅಂತ ನಮಗ್ ತಿನ್ನಕ್ ಕೊಡ.
7: ಅಲ್ಲೇನು ತಿಂದವ್ನು ಏನ ಅಂತಾರ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ಯಾರ. ನಾ ಏನ್ ನಿನ್ನ ಕೊಟ್ಟಿಲ್ಲೋ? ನಾನು ನೋಡಿಲಿ, ಜಗಳ ಮಾಡಿದಿ ನನ್ನ ಬಾಯಿಗೆ ಹತ್ತಿದೆ ಅಂದ್ರೆ ನೀ ಏನು ಉಳಿಯಂಗಿಲ್ಲ ನೋಡಿ ಹೇಳ್ತೀನಿ.
6: ಈಗೇನು ಬೇಡ, ನಾವು ಸದನ ಮನೆಗೆ ಹೊಂಟೇವಿ. ಬಹಳ ದಿನ ಆತು ಭೇಟಿಯಾಗಿ. ಅವ್ ಈ ಕಡೆ ಬರುವುದು ಅಪರೂಪ ಆಗೈತಿ, ನೀನು ಬರ್ತೀನಿ ಕೇಳಾಗ.
7: ನಡಿ ನಡಿ, ಮನಿ ಮಗ್ಳ ಅದಾನ್ ಕರೆ, ಒಟ್ಟ ಹೋಗಿ ಭೇಟಿ ಆಗುದಾಗಲ್ಲ.
6: ಮನಿ ಮಗ್ಳ ಬಂದಾರ ಅವ್ರಿಗೆ?
7: ಹೌದು, ಈ ಕಡೆ ಬಂದಾರ, ಅವ್ರು ಮನಿ ಕಟ್ಕೊಂಡ್ ಬಂದಾರ.
6: ಹೌದಾ?
7: ಹ್ಮ್ ನಡ್ರಿ, ನಾನು ಬರ್ತೀನಿ. ನಿಮ್ದು ಎಲ್ಲ ಈ ಡಬ್ಬ್ಯಾಗ ಹಾಕ್ತೀನಿ, ಚಕ್ಕ ಈ ಕೈ ಎಲ್ಲ ಇಡ್ರಿ, ಉಂಚಿಕ ಗಂಟ್ ಹಿಡ್ಕೋ ಇದನ್ನ.
6: ನೋಡಗ ಸುನಿಲ, ಅಲ್ಲಿ ನೋಡಗ ಸದು ನೋಡಗ, ಅಲ್ಲಿ ಹುಡುಗರು ಕರ್ಕೊಂಡ್ ಬರತಾನ. ಹುಡುಗರು ನೋಡಲಿ, ಆರ್ಮಿ ಡ್ರೆಸ್ ಹಾಕ್ಯಾನ. ದೇಶಭಕ್ತಿ ಆತಪ್ಪ ನಮ್ ಸದು.
7: ಅಲ್ಲ, ಆ ಹುಡುಗರಿಗೆ ಯಾಕೆ ಹಾಕಬೇಕು ನಡಿ? ಅವನ ಕೇಳುನತ್ರಿ.
5: ಹಂಗ
8: ಬರ್ರಿ ದೋಸ್ತ, ಏನ್ ಒಟ್ಟು ಒಮ್ಮೆ ಬಂದ್ಬಿಟ್ರಲ್ಲ, ಏನ್ ಅಪರೂಪಕ್ಕೆ ನಮ್ಮ ಮನಿ ಕಡೆ ಅನಿಲ ಸುನಿಲ ಪಾರ್ವತಿ ಎಲ್ಲಾರು ಒಮ್ಮೆ ಬಂದ್ರಿ, ಬಹಳ ದಿವಸಕ್ಕೆ ಬಂದ್ರಿ.
7: ಹ್ಮ್ ಮತ್ತ ನಾವ್ರೇ ನೋಡಾಕ ನಿನ್ ಬಂದೇ ಇಲ್ಲೇ ಪಕ್ಕದಾಗ ಬಂದಿ, ಒಂದ್ ಇಟ್ಟು ನಮ್ನ ಹೆಸರ ತೆಗಿದಿಲ್ಲ, ದಶಿ ತೆಗಿದಿಲ್ಲ.
8: ನೀವು ಬರೋದು ಅಪರೂಪ, ನಾವು ಬರೋದು ಅಪರೂಪ, ಹಿಂಗಾಕತಿ. ಏನ ಡ್ರೆಸ್ ಏನ ಏನ ಅನ್ನಕತ್ತಿದ್ರಲ್ಲ ಡ್ರೆಸ್ ಏನು?
5: ಏನು ಹುಡುಗರಿಗೆ

0: ಹಿಂಗೆ ಡ್ರೆಸ್ ಹಾಕಿಯಲ್ಲ, ಎಲ್ಲ ಆರ್ಮಿ ಡ್ರೆಸ್ ಹಾಕಿಯಲ್ಲ, ಏನಿತ್ತು ಸಲಗ ಏನಿತ್ತು ಇವತ್ತು?
1: ಇವತ್ತು ಫಂಕ್ಷನ್ ಇತ್ತಲ್ಲ, ಗೊತ್ತಿಲ್ಲ ನಿಮಗೆ?
0: ಏನು
2: ಅಲ್ಲೋ ಫಂಕ್ಷನ್ ಇದ್ರ ಚಲೋ ಚಲೋ ಅರ್ಬಿ ಹಾಕೋತಾರ, ಇವ್ಯಾಕಿ ಎದುರುಗತ್ಲೆ ಬಿದ್ದ ಆಡುವಂತ ಅರ್ಬಿ ಹಾಕಿ.
1: ಇವತ್ತು ಜುಲೈ 26 ಕಾರ್ಗಿಲ್ ವಿಜಯ ದಿವಸ ಅಂತೇಳಿ ಇವತ್ತು ಎಲ್ಲಾ ಶಾಲೆ ಒಳಗೆ ಆಚರಣೆ ಮಾಡ್ತಾರ.
0: ಕಾರ್ಗಿಲ್ ವಿಜಯೋತ್ಸವ
1: ಗೊತ್ತೈತಲ್ಲ ನಿಮ್ಗೆ?
2: ಈಗ ನಮ್ ಬತ್ತಪ್ಪ ಶಾಲ್ಯಾಗ ಕಲ್ತಿದ್ದೆ ಈಗ.
1: ಯಾಕಂದ್ರ ಶಾಲೆ ಒಳಗು ಕೆಲವೊಂದ್ಸಲ ನಮ್ಗೂ ಟೀಚರ್ ಗಳು ಹೇಳ್ತಿದ್ರು,
2: ಪಾಠ ಮಾಡ್ತಿದ್ರು ಅವರು, ಕೇಳೇವಿ.
3: ಅದು ಈಗ ಅವ ಬಾಳ ದಿನ ಆಯ್ತು ಕಲ್ತೇವ್ ನಾವು, ಆದ್ರೆ ನಿನ್ನ ಬಾಯಿಂದ ಕೇಳ್ಬೇಕು ಅನ್ನೋದು ನನ್ನ ಆಸೆ. ಆ ಕಾರ್ಗಿಲ್ ವಿಜಯ ದಿವಸದ ಬಗ್ಗೆ ನೀ ಭಾಷಣ ಮಾಡ್ತಿದ್ದೆ ಸಾಲ್ಯಾಗ, ಈಗ ಸ್ವಲ್ಪ ಹೇಳಿಬಿಡ್ಲ, ಬಾಳ ಚಂದ ಅನಸ್ತೈತಿ
2: ಏನಂದ್ ನೋಡು. ನನ್ ಬಾಯನ್ ಮಾತು ಕಸ್ಕೊಂಡಿ ನೋಡ್ಲಿ ನೀನ್. ಅಲ್ಲೋ ನಿನ್ ಮಕ್ಳಗ ಏನೋ ಚೀಟಿ ಕೊಟ್ಟಿಲ್ಲ, ಅವಕ್ಕೂ ಭಾಷಣ ಮಾಡಕ್ ಕೊಟ್ಟೇನ ನೋಡು, ಏನ್ ಬರ್ದಿದ್ದಿ ಹೇಳ ನೋಡು.
3: ಅಂದ್ರ ಪ್ರತಿಯೊಬ್ಬ ಭಾರತೀಯರು ದೇಶಭಕ್ತಿಯನ್ನ ಕಾಪಾಡಬೇಕು, ದೇಶಭಕ್ತಿಯಿಂದ ನಡಿಬೇಕು ಅನ್ನೋದು ನಮ್ದ ಸದನ ಉದ್ದೇಶ ಆಗೈತಿ.
2: ನಮ್ಮ 3 ಮಂದಿ ಒಳಗ ಭೇಷ್ ಅನ್ಸ್ಕೊಂಡಾನ, ಹೇಳು ಸದು ಏನು ಹೇಳು.
1: ಇಲ್ಲ ನೀವು ಹೇಳುದು ಕರೆಕ್ಟ್ ಅದ. ಈಗ ತಂದೆ ತಾಯಿಗಳು ಅದವ್ರ ಜವಾಬ್ದಾರಿ ಮಕ್ಕಳಿಗೆ ದೇಶ ಪ್ರೇಮ ಇಟ್ಕೋಬೇಕಂದ್ರ ಚಿಕ್ಕಂದ್ರಿಂದ ಅವ್ರಿಗೆ ದೇಶ ಪ್ರೇಮ ಹುಟ್ಟುವಂಗ ಸೈನಿಕರದಾಗ್ಲಿ ಮಹಾತ್ಮರದಾಗ್ಲಿ ಪರಿಚಯವನ್ನ ಮಾಡಿಕೊಡ್ಬೇಕಾಗ್ತದ. ಅದಕ್ಕಂತೇಳಿ ಏನಾಗ್ತದೆ, ಇವತ್ತಿನ ವಿಶೇಷತೆ ಜುಲೈ 26 ಕಾರ್ಗಿಲ್ ವಿಜಯೋತ್ಸವ ಅನ್ನೋದು ಎಲ್ಲರಿಗೂ ಗೊತ್ತದ. ಅದು ಯಾವಾಗ ಆಯ್ತಪ್ಪ ಅಂದ್ರೆ 1999 ಭಾರತೀಯ ಸೈನಿಕರು ಏನದಾರಲ್ಲ ಪಾಕಿಸ್ತಾನ ವಿರುದ್ಧ ಕಾರ್ಗಿಲ್ ಯುದ್ಧ ಅಂತ ಮಾಡಿದ್ರು. ಯುದ್ಧ ಮಾಡಿ ನಮ್ಮ ದೇಶದ ಗಡಿಯನ್ನ ರಕ್ಷಣೆ ಮಾಡಿ ನಮ್ಮ ವೀರ ಯೋಧರು ಅದಾರಲ್ಲ ತಮ್ಮ ಪ್ರಾಣವನ್ನ ಒತ್ತಿಟ್ಟು ಆ ಜಾಗವನ್ನ ನಮ್ಮಲ್ಲಿ ವಶಪಡಿಸ್ಕೊಂಡ್ರು. ಆ ದಿನವನ್ನ ಸ್ಮರಿಸಾಕ ಈ ದಿನ ಆಚರಣೆ ಮಾಡ್ತಾರೆ.
3: ಅಂದ್ರ ನಮ್ಮ ಯೋಧರ ತ್ಯಾಗ ಮತ್ತು ಬಲಿದಾನದ ದಿವಸವನ್ನ ಈ ಕಾರ್ಗಿಲ್ ವಿಜಯೋತ್ಸವ ಅಂತ ಆಚರಣೆ
1: ಮಾಡ್ತಾರೆ.
0: ಕಾರ್ಗಿಲ್ ಆಕ್ರಮಿತ ಆಗಿತ್ತು, ಅದನ್ನ ಅವ್ರನ್ನ ಹಿಂದೆ ಸರಿಸ್ಬೇಕಾದ್ರೆ
1: ನಮ್ಮ ದೇಶದೊಳಗ ಮುಸುಳಾಗಿದ್ರು, ಅದನ್ನ ಹಿಮ್ಮೆಟ್ಸಿ ಕಾರ್ಗಿಲ್ ಪರ್ವತ ಪ್ರದೇಶವನ್ನ ಇವರು ನಮ್ಮ ಸ್ವಾಧೀನಕ್ಕೆ ಪಡ್ಕೊಂಡ್ರು ವಾಪಸ್. ಇದ್ರ ಉದ್ದೇಶ ಏನಪ್ಪಾ ಅಂದ್ರ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರರು ಸೈನಿಕರಿಗೆ ಗೌರವ ನಮನ ಸಲ್ಲಿಸುದು ಮತ್ತು ಭಾರತೀಯ ಸೈನಿಕರ ಶೌರ್ಯವನ್ನ ಸ್ಮರಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ.
2: ಅದಕ್ಕೆ ಈ ದಿನ ನೆನಪಿನ್ಗೋಸ್ಕರ ಇದನ್ನ ಆಚರಣೆ ಮಾಡ್ತಾರ. ಅದಿಲ್ಲ ನಾನು ಒಂದು ಪ್ರಬಂಧ ಬರ್ಕೊಂಡು ಹೋಗಿದ್ದೆ ಹೇಳವಾಗ, ನನ್ನ ಪತ್ನಿ ಹೇಳಾನ
3: ನೋಡ್ಸೋದು ಇವತ್ತು ಒಂದೇ ದಿನ ಇದಾಗಬಾರ್ದು. ಪ್ರತಿ ದಿನ ನಮ್ಮ ಪ್ರತಿ ಏನ್ ನಮ್ಮ ಎಲ್ಲಾ ಮಕ್ಕಳಾಗ್ಲಿ ನಮ್ಮ ಓಣ್ಯಾನ ಹುಡುಗರಾಗ್ಲಿ ಎಲ್ಲರಿಗೂ ದೇಶಭಕ್ತಿ ದೇಶ ಪ್ರೇಮವನ್ನ ನಾವು ಅವರ ಮನದಲ್ಲಿ ಮುಟ್ಟುವಂಗ ನಾವು ಹೇಳ್ಬೇಕು. ಮುಂದ ನಮ್ಮ ಸೈನಿಕರಿಗೆ ನಮನವನ್ನ ಸಲ್ಲಿಸಬೇಕು. ಯಾಕಂದ್ರೆ ನಾವ್ ಇಲ್ಲಿ ಆರಾಮಾಗಿ ಹಿಂಗ್ ಓಡಾಡತ್ತೇವಂದ್ರ ನಮ್ಮ ವೀರ ಯೋಧರ ತ್ಯಾಗ ಬಲಿದಾನವನ್ನ ಬಹಳ ಇದ್ ಮಾಡ್ತೇವೆ. ಯಾಕಂದ್ರ ಅವ್ರ ಜೀವಕ್ಕೆ ಜೀವ ಕೊಟ್ಟ ನಮ್ಮನ್ನ ಕಾಪಾಡತ್ತಾರ. ಆದ್ರ ಅವರ ಆ ಒಂದ ಯೋಧತ್ವವನ್ನ ನಾವು ಹೆಮ್ಮೆಯಿಂದ ಹೇಳ್ಬೇಕು.
2: ಅವರೊಂದು ನೀ ಹೇಳ್ದಂಗ ಈ ಒಂದು ರೈತರು ಒಂದು ನಮಗ ಊಟಕ್ಕೆ ಹಾಕ್ತಾರ. ಅವ್ರು
1: ಜವಾನ್ ಜೈ ಕಿಸಾನ್
0: ನೋಡು,
1: ದೇಶದ 3 ಬೆನ್ನೆಲುಬು ಬಂದ್ರ ರೈತ ಸೈನಿಕರು ಶಿಕ್ಷಕರು.
2: ಒಂದೇ ಒಂದು ಲೈನ್ ದಾಗ ಎಲ್ಲ
1: ಅನಿಲ ಸುನಿಲ. ಇನ್ನೊಂದು ವಿಶೇಷ ಗೊತ್ತದ ನಿಮ್ಗೆ, ರಾಷ್ಟ್ರ ರಾಜಧಾನಿ ಏನೈತಲ್ಲ ನವದೆಹಲಿ, ಅಲ್ಲಿ ಅಮರ್ ಜವಾನ್ ಜ್ಯೋತಿ ಸೇರಿದಂತೆ ದೇಶಾದ್ಯಂತ ಇರುವಂತಹ ಯುದ್ಧ ಸ್ಮಾರಕಗಳಲ್ಲಿ ಹಲವಾರು ಗಣ್ಯಾತಿ ಗಣ್ಯಾತರು ಮತ್ತು ಭೂಸೇನೆ ವಾಯುಸೇನೆ ನೌಕಾಸೇನೆ ಅವರು ಈ ವಿಶೇಷ ದಿನ ಪುಷ್ಪ ಗುಚ್ಛವನ್ನು ಅರ್ಪಿಸ್ತಾರ.
3: ಅಂದ್ರೆ ನಮ್ಮ ವೀರ ಯೋಧರು ಶೌರ್ಯವನ್ನು ಹೊಂದಿದಂತ ದಿವಸಕ್ಕೆ ಅವರಿಗೆ ಒಂದು ಪುಷ್ಪ ಗುಚ್ಛವನ್ನು ನೀಡಿ ಅವರಿಗೆ ಒಂದು ಸ್ಮರಿಸುವುದೊಂದು ನಮ್ಮ ಕರ್ತವ್ಯ ಆಗೈತಿಲ್ಲ.
1: ಎಲ್ಲಾರ ಜವಾಬ್ದಾರಿ ಅದು. ಆಮೇಲೆ ಬರೀ ಅವತ್ತಿನ ಮೊಮೆಂಟ್ ಕಷ್ಟ ಇದು ವಿಷಯ ಸೀಮಿತ ಆಗಬಾರ್ದು. ನೀ ಹೇಳ್ದಂಗ ಪ್ರತಿ ದಿನ ಪ್ರತಿ ಕ್ಷಣ ದೇಶ ಪ್ರೇಮ ಮಕ್ಕಳಲ್ಲಿ ಬೆಳಿಬೇಕಾದ್ರೆ ನಾವು ಚಿಕ್ಕಂದಿನಿಂದ ಅವ್ರಿಗೆ ದೇಶದ ಬಗ್ಗೆ ಪ್ರೀತಿ ಅಭಿಮಾನ ಹುಟ್ಕೊಳ್ಳಂಗ ನಾವು ಅವ್ರಿಗೆ ಪ್ರೇರಣೆ ನೀಡಬೇಕು. ಬರೀ ಶಿಕ್ಷಕರ ಜವಾಬ್ದಾರಿ ಅಷ್ಟೇ ಅಲ್ಲದು, ತಂದೆ ತಾಯಿಗಳ ಜವಾಬ್ದಾರಿನೂ ಐತಿ. ಆಮೇಲೆ ಈ ದಿನ ಏನದ ಶಾಲಾ ಕಾಲೇಜುಗಳಲ್ಲಿ ಭಾಷಣಗಳು ಮಾಡ್ತಾರ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾರ.
0: ಅದಕ್ಕೆ ಚನ್ವರ್ ಕಣವಿಯವರು ಒಂದು ಹಾಡ ಬರ್ದಾರ ಕೇಳಿದೆ, ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಗಣ ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ.
1: ಹೌದೌದು, ಈ ವಿಷಯ ಕೇಳಿ ನನಗೆ ಏನ್ ಅನಿಸ್ತದೆ ಗೊತ್ತ, ದೇಶ ನಮ್ಗೇನ್ ಕೊಟ್ಟದ ಅನ್ನೋ ಕಿತ್ಲು ದೇಶಕ್ಕಾಗಿ ನಾವೇನ್ ಮಾಡಿದ್ವಿ ಅನ್ನೋದು
2: ಬಹಳ ಮುಖ್ಯ.
1: ಬಹಳ ಇಂಪಾರ್ಟೆಂಟ್.
2: ಮತ್ತ ಮುಂಜಾನೆ ಆ ರೇಡಿಯೋ ಹಚ್ಚಿರ್ತೀನಲ್ಲ ಅಲ್ಲಿ ಭಕ್ತಿ ಗೀತೆ ಹಾಕಿರ್ತಾರ, ಲಾಸ್ಟಿಗೆ ಒಂದು ದೇಶಭಕ್ತಿ ಗೀತೆ ಹಾಕಿರ್ತಾರ ನೋಡು. ಹೌದಿಲ್ಲ ಅಂದ್ರೆ ಎಲ್ಲಾರು ಮನಸ್ಸಿನಾಗು ಎಲ್ಲಾರು ಜನರೊಳಗೂ ಜೀವನದೊಳಗ ಅದು ಒಂದು ದಿನರೂಢಿ ಒಳಗ ಅದನ್ನ ಹಾಡ ಹಾಕಿದ್ರ ಬೆಳಕೋತ್ ಹೋಗ್ಲಿ ದೇಶ ಪ್ರೇಮ ಅಂತ.
1: ನಮ್ಮ ದೇಶ ಭಾರತ ದೇಶವನ್ನ ಏನಂತಾರ, ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೊಂದಿರತಕ್ಕಂತ ದೇಶ ಇದು. ಜಾತಿ ವೇಷ ಭಾಷೆ ಸಂಸ್ಕೃತಿ ಬೇರೆ ಬೇರೆ ಆದ್ರೂ ಸಹಿತ ಭಾರತೀಯರು ಅಂತ ಅಂದಾಗ ನಾವೆಲ್ಲರೂ ಒಂದೇ, ಇದು ಸತ್ಯವಾದ ಮಾತು. ಆಯ್ತಪ್ಪ ಬಹಳ ದಿವಸಕ್ಕೆ ಬಂದಿರಿ, ಸ್ವಲ್ಪ ಮನ್ಯಾಗ ನಿಮ್ಮ ಮನೆ ಇರೋದಾರ ಚಾ ಮಾಡಿಸ್ತೀನಿ. ಚೋಡಾನು ತಿನ್ನಾಕತ್ರಿ,
3: ಚೋಡಾನು ಕೊಡಿಸು. ಇವತ್ತು ಕಾರ್ಗಿಲ್ ವಿಜಯ ದಿವಸ ಐತಲ್ಲ, ಎಲ್ಲರೂ ಸ್ವೀಟ್ ಹಂಚಬೇಕು ನೋಡಿ.
1: ಕೊಡೋಲ್ಲ ಅದ್ರಾಗ ಏನದ, ಇದಕ್ಕೆ ಹೋಗಿ ಬರ್ತೀನಿ ಬೇಕರಿಗೆ ತಗೊಂಡ್ ಬಂದ್ ಕಿಸಿಂದ ಪೇಡೆ ಕೊಟ್ಟೆ ಬಿಡೋಲ್ಲ.
2: ಆಯ್ತಾ, ಹಂಗ ನನ್ನ ನಾಲ್ಕು ಉಂಚಿಗಪ್ಪ ತಿನ್ಕೋತೋರಿ.

0: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸದಾಶಿವ್ ಚಲ್ವಾದಿ, ಶ್ರೀಶೈಲ್ ಚಿಂತಾಮಣಿ, ಭಾರತಿ ಸುನಗಾರ್ ಹಾಗೂ ಸಿದ್ದರಾಯಿ ಸಾಳುಂಕೆ.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ವಿಜಯಪುರ, ಸಮಯ 6:19:43. ಇನ್ನು ಕೆಲವೇ ಕ್ಷಣ 6:20 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಡಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ ಇತ್ಯಾಖ್ಯೇ ಕಾರ್ಯಕ್ರಮೇ ಪ್ರಧಾನಮಂತ್ರಿಣಃ ಉದ್ಬೋಧನಂ. ಪ್ರಖ್ಯಾಪಿತಂ ತೇನ ಸಾಮೂಹಿಕ ಸಹಭಾಗಿತಾಯಃ ವೈಶಿಷ್ಟ್ಯಂ. ಕಾರ್ಗಿಲ್ ವಿಜಯ ದಿವಸಾವಸರೆ ಪ್ರಧಾನಮಂತ್ರಿ ಪ್ರಭೃತಯಃ ಹುತಾತ್ಮ ವೀರೇಭ್ಯಃ ಶ್ರದ್ಧಾಂಜಲಿಂ ಸಮರ್ಪಯನ್. ರಾಷ್ಟ್ರಸ್ಯ ಅತುಲ್ಯ ಹುತಾತ್ಮ ಪುರುಷಾಃ ಸಸಂಭ್ರಮಂ ಸಂಸ್ಮೃತಾಃ. ಪ್ರೋಕ್ತಂ ಚ ಯತ್ ದೇಶಾಯ ತೇಷಾಂ ಮಹಾಬಲಿದಾನಂ ಸರ್ವಾನ್ ಗೌರವಪೂರ್ಣಾನ್ ಕರೋತಿ. ಮಾತೃಭೂಮೇ ರಕ್ಷಣಾಯ ಹುತಾತ್ಮ ವೀರೇಭ್ಯಃ ರಾಷ್ಟ್ರಪತ್ಯಾದಿಭಿಃ ಭಾವಾಂಜಲಿಃ ಸಮರ್ಪಿತಃ. ಕೃಷ್ಣಸಾಗರ ಮಾರ್ಗೇಷು ಪೋತ ಸೇವಾಯಃ ಪೂರ್ವಂ ಸುರಕ್ಷಾ ಸಂಕಟಂ ಪರೀಕ್ಷಣಾಯ ವಿದೇಶ ಮಂತ್ರಾಲಯಸ್ಯ ಭಾರತೀಯಾನಾಂ ಕೃತೆ ತೀವ್ರ ಸಂಚೇತನಾ. ಗ್ಲಾಸ್ಗೋ ನಗರೆ ಸಂಯೋಜಿತಾಸು ರಾಷ್ಟ್ರಮಂಡಲ ಕ್ರೀಡಾಸು ರಿಷಿಕಾಂತ ಸಿಂಹ ಚನಂಬಂ 60 kg ಭಾರೋತ್ತೋಲನ ಸ್ಪರ್ಧಾಯಾಂ ಅನುಪಮಂ ಕೌಶಲಂ ಪ್ರದರ್ಶ್ಯ ರಜತ ಪದಕಂ ಸಮುಪಾರ್ಜಿತವಾನ್. ಅಪಿ ಚ ಪುರುಷ ಕ್ರಿಕೆಟ್ ಕ್ರೀಡಾ ಶೃಂಖಲಾಯಾಂ ಭಾರತ ಜಿಂಬಾಂಬೆ ದೇಶಯೋರ್ಮಧ್ಯೆ 20-20 ಅಂತಾರಾಷ್ಟ್ರೀಯ ಶೃಂಖಲಾಯಾಃ ತೃತೀಯ ಸ್ಪರ್ಧಾದ್ಯ ಹರಾರೆ ನಗರೆ ಪ್ರಚಲತಿ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಭಾರತಸ್ಯ ಸಾಂಸ್ಕೃತಿಕ ಮೌಲ್ಯ ಸಾಮೂಹಿಕ ಸಹಭಾಗಿತ್ವಂ ಸರ್ವದಾ ಬಲಸ್ಯ ಸ್ತೋತ್ರೋ ವರ್ತತೆ. ಶ್ರೀ ಮೋದಿ ಅದ್ಯ ದೃಶ್ಯ ಶ್ರವ್ಯ ಮಾಧ್ಯಮೇನ 26,000 ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ ಇತ್ಯಸ್ಯ ಪ್ರತಿಭಾಗಿಭಿಃ ಸಹ ವಾರ್ತಾಲಾಪಾವಧೌ ಎತದ್ ಉಕ್ತವಾನ್. ಅದ್ಯ ಕಾರ್ಗಿಲ್ ವಿಜಯ ದಿವಸಾವಸರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ್ರಸ್ಯ ಅತುಲ್ಯ ಪರಾಕ್ರಮಿಣಃ ಶೌರ್ಯ ಪುರುಷಾನ್ ಸಸಂಭ್ರಮಂ ಸಸ್ಮಾರ. ತೇನ ಉದ್ಘೋಷಿತಂ ಯತ್ ಭಾರತಂ ಅದ್ಯ ನಿರಂತರಂ ನೂತ್ನಾನ್ ಉಚ್ಚ ಶಿಖರಾನ್ ಆರೋಹತಿ. ತದ್ಯಥಾ ಸೈನ್ಯ ಉತ್ಪಾದನೆ ಸೈನ್ಯ ನಿರ್ಯಾತೆ ಅಥವಾ ಮಿತ್ರ ರಾಷ್ಟ್ರೈಃ ಸಹ ರಾಜನೈತಿಕ ಸಹಯೋಗೇ ಭವತು. ಆಕಾಶವಾಣ್ಯಾಃ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೇ ದೇಶವಾಸಿನಃ ಸಂಬೋಧಯನ್ ಶ್ರೀ ಮೋದಿ ಆಹ ಯತ್ ಅದ್ಯ ಜುಲೈ ಮಾಸಸ್ಯ 26 ದಿನಾಂಕೋ ವರ್ತತೆ. ಯೋ ಹಿ ಸಾ ತಿಥಿಃ ಯಸ್ಯಾಃ ಸಂಸ್ಮರಣಾಯ ಕಸ್ಯಾಪಿ ಪಂಚಾಂಗಸ್ಯ ಅವಶ್ಯಕತಾ ನೈವ ವರ್ತತೆ. ಯತೋ ಹಿ ಅದ್ಯ ಸಂಪೂರ್ಣೇ ರಾಷ್ಟ್ರೇ ಕಾರ್ಗಿಲ್ ವಿಜಯ ದಿವಸಃ ಪರಿಪಾಲ್ಯತೆ.
4: आज कारगिल विजय दिवस है. ये दिन हमें गर्व से भर देता है. ये दिन हमें अपने वीर जवानों के अद्भुत साहस की याद दिलाता है. कारगिल की ऊंची ऊंची चोटियां, कठिन मौसम, दुश्मन की चुनौती, हर परिस्थिति हमारे सैनिकों के सामने थी, लेकिन उनका हौसला हर चुनौती से बड़ा था. उन्होंने माँ भारती की रक्षा के लिए अपना सर्वस्व अर्पित कर दिया. आज कारगिल विजय दिवस पर मैं सभी वीर शहीदों और वीर सैनिकों श्रद्धा

0: ಆಕಾಶವಾಣಿ ವಿಜಯಪುರ, ಸಮಯ 6:30 ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನ.
1: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
2: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
1: ಅನ್ನ ಚೆಲ್ಲಲು ನಿಮಿಷ ಸಾಕು,
2: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
1: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
2: ಅನ್ನ ಪರಬ್ರಹ್ಮನ ಸ್ವರೂಪ,
1: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
2: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
1: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
2: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
3: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ಬಿರುಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
3: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
4: ನಿಮ್ಮ ಅಂಗಡಿ ಸೂಪರ್ ಮಾರ್ಕೆಟ್ ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
3: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
5: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijaypuraakashavani@gmail.com.
6: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ನ ಇವನ ಪ್ರವೇಶ, ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಡೌಲು, ರಿಂಗ್ ಬೇರೆ ಆತು ಅವ್ನ ಮೊಬೈಲು.
7: ಹಲೋ, ಎಲ್ಲಿದ್ಯಾಪ್ಪ?
6: ತಗೊಂಡ್

0: ಎಡಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
1: ಕಥೆ ಮುಗಿಯಿತೆ,
0: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
2: ಏಯ್, ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ? ಕೊಡಿಲೆ.
3: ಅದನ್ ಯಾಕಂತ ಜಬರಿಸ್ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
2: ಏಯ್, ಎಷ್ಟ್ ಹೇಳ್ತೀನಿ ಅಷ್ಟ್ ಮಾಡ, ಇಲ್ಲಾಂದ್ರೆ ಇಲ್ಲೋಡ, ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ ಕೈ ಮಾತಾಡ್ತಾವ.
3: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಅಂತ ಕೆಲ್ಸ ನಾ ಏನ್ ಮಾಡೀನಿ?
2: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ, ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರ ಇರ್ಲಿ.
4: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

0: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ,
1: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
0: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ಸೊಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
2: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
3: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
4: ಆಕಾಶವಾಣಿ ವಿಜಯಪುರ, ಸಮಯ 6:37. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
5: ಅಂತಂದದಕ್ಕ ಸುಮ್ನಾದ, ಪಾಪ ಲಗ್ನಕ್ ಹೊಂಟಿದ್ರಂತ.
2: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ
6: ಇವ ಮುದಕ ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೋ ಇಲ್ಲ
2: ಅಂತ ನಮಗ.
3: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
0: ನೀವೇನಂತೀರಿ ಡ್ರೈವರ್?
7: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
0: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
6: ರೈಟ್ ರೈಟ್.
8: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನ ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.
9: ಅಕ್ಕ ಕೆಲ್ಸ ಸಿಕ್ತು.
10: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
9: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
10: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
9: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
10: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
9: ಆದ್ರೆ ಅಕ್ಕ
10: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
9: ಪಾರ್ಟಿ ನಂದು, ಬಜೆಟ್ ನಿಂದು.
11: RBI ಹೇಳುತ್ತೆ,
12: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
13: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
14: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
15: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಲ್ಲಿ ನಡೆಯೋ.
2: ಕುಡಿತದ ಚಟವೇ

ಎಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಂದಿನ ತಿಂಗಳು ಕೇಂದ್ರಕ್ಕೆ ಬರ ಪರಿಶೀಲನೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ, ಸಚಿವ ಕೆಎಚ್ ಮುನಿಯಪ್ಪ. ಇಂದು ಕಾರ್ಗಿಲ್ ವಿಜಯ ದಿವಸ್, ರಾಜ್ಯದಲ್ಲಿ ವಿವಿಧೆಡೆ ಹುತಾತ್ಮ ಯೋಧರ ಸ್ಮರಣೆ. ಭಾರತದ ಸಾಂಸ್ಕೃತಿಕ ನೀತಿಯಲ್ಲಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ನಾಳೆ ರಾಜ್ಯದ ಸಂಸದರ ಸಭೆ ಆಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಳೆ ಸಂಜೆ ದೆಹಲಿಯಲ್ಲಿ ರಾಜ್ಯದ ಎಲ್ಲ ಸಂಸದರ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ರಾಜ್ಯ ಪ್ರತಿನಿಧಿಸುವ ಕೇಂದ್ರದ ಸಚಿವರು ಭಾಗಿಯಾಗಲಿದ್ದಾರೆ. ಬರ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಈ ಸಂಕಷ್ಟ ಸಮಯದಲ್ಲಿ ಕೇಂದ್ರ ಸರ್ಕಾರ ನೆರವು ನೀಡುವ ನಿರೀಕ್ಷೆ ಇದೆ ಎಂದರು. ಆಗಸ್ಟ್ 13ರಿಂದ ರಾಜ್ಯ ವಿಧಾನಸಭೆಯ ಮುಂಗಾರು ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದ 3 ವಿಭಾಗಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿದ್ದು, ಮುಂದಿನ ತಿಂಗಳು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ಸಲ್ಲಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಮುಖ್ಯಮಂತ್ರಿ ಜೊತೆಗೆ 3 ವಿಭಾಗಗಳನ್ನು ವೀಕ್ಷಿಸಿದ್ದು, ಬರದ ಪರಿಸ್ಥಿತಿಯ ಪರಿಶೀಲನೆ ನಡೆಸಿದ್ದೇವೆ. ಶೀಘ್ರವೇ ಮೈಸೂರು ವಿಭಾಗದಲ್ಲೂ ಪರಿಶೀಲನಾ ಸಭೆ ನಡೆಸುತ್ತೇವೆ ಎಂದರು. ನಾಳೆ ದೆಹಲಿಯಲ್ಲಿ ರಾಜ್ಯದ ಎಲ್ಲ ಸಂಸದರ ಸಭೆಯನ್ನು ಕರೆದಿದ್ದು, ಬರ ಪರಿಸ್ಥಿತಿಯ ನಿರ್ವಹಣೆಗೆ ಸಹಕಾರ ನೀಡುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಆರೋಗ್ಯ ಸೇವೆಯಲ್ಲಿ ಫಿಸಿಯೋಥೆರಪಿಗೆ ಹೆಚ್ಚಿನ ಆದ್ಯತೆ ನೀಡುವ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಇದರ ಬಳಕೆಯನ್ನು ಮತ್ತಷ್ಟು ವಿಸ್ತರಿಸಿ ಕರ್ನಾಟಕವನ್ನು ಫಿಸಿಯೋಥೆರಪಿಯ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸುವ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಗರದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೈಹಿಕ ಚಿಕಿತ್ಸೆಯ ವಿವಿಧ ವಿಧಾನಗಳು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದರೂ, ವಿಶೇಷವಾಗಿ ವಿಶ್ವಯುದ್ದಗಳ ನಂತರ ಗಾಯಗೊಂಡ ಸೈನಿಕರ ಪುನರ್ವಸತಿಯ ಅಗತ್ಯತೆಯೊಂದಿಗೆ ಫಿಸಿಯೋಥೆರಪಿ ವೈಜ್ಞಾನಿಕ ಚಿಕಿತ್ಸಾ ಪದ್ದತಿಯಾಗಿ ಬೆಳೆಯಿತು ಎಂದು ಹೇಳಿದರು. ಇಂದು ಇದು ಜಾಗತಿಕ ಆರೋಗ್ಯ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದ್ದು, ರೋಗಿಗಳ ಪುನರ್ವಸತಿ, ಶೀಘ್ರ ಚೇತರಿಕೆ ಹಾಗೂ ಉತ್ತಮ ಜೀವನ ಮಟ್ಟ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಕ್ಷೇತ್ರದ 14 ಕೆರೆಗಳಿಗೆ ನೀರು ತುಂಬಿಸುವ 244 ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿಂದು ನಡೆದ ಮಾಜಿ ಸಚಿವ ದಿವಂಗತ ಡಿ ಸುಧಾಕರ್ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಅನುಕೂಲವಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ 1 ಕೋಟಿ 60 ಲಕ್ಷ ಕುಟುಂಬಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಸಿಗುತ್ತಿದೆ ಎಂದರು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ಅವರ ನೇತೃತ್ವದಲ್ಲಿ ಇಂದು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಬಳಿಕ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಅನ್ನಭಾಗ್ಯ ಯೋಜನೆಯ ಮೂಲಕ ರಾಜ್ಯದಲ್ಲಿ ಸುಮಾರು 4 ಕೋಟಿ 4 ಲಕ್ಷ ಫಲಾನುಭವಿಗಳಿಗೆ 10 ಕೆಜಿ ಪಡಿತರ ವಿತರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಬಿಪಿಎಲ್ ಪಡೆಯಲು ನಿಗದಿಪಡಿಸಿದ 1,20,000 ವಾರ್ಷಿಕ ಆದಾಯವನ್ನು ಆಡಳಿತಾತ್ಮಕ ಸುಧಾರಣೆಯ ಆಯೋಗದ ಶಿಫಾರಸಿನಂತೆ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದರು. ಪಡಿತರ ವಿತರಣೆಯಲ್ಲಿ ಕಾಳಸಂತೆಯನ್ನು ತಡೆಯಲು ಕ್ರಮ ವಹಿಸಿದ್ದು, ಗೋದಾಮುಗಳಿಗೆ ಸಿಸಿ ಕ್ಯಾಮೆರಾ ಹಾಗೂ ಪಡಿತರ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಮತ್ತಿತರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಇಂದಿರಾ ಕಿಟ್ ನೀಡಲು ಟೆಂಡರ್ ಪ್ರಕ್ರಿಯೆಯು ನಡೆಯುತ್ತಿದ್ದು ಅಂತಿಮ ಹಂತದಲ್ಲಿ ಇದೆ ಎಂದು, ಮುಂದಿನ 2 ತಿಂಗಳಲ್ಲಿ ಕಿಟ್ ವಿತರಣೆಗೆ ಕಾರ್ಯ ರೂಪಿಸುತ್ತಿದ್ದೇವೆ ಎಂದು ತಿಳಿಸಿದರು. ನ್ಯಾಯಬೆಲೆ ಅಂಗಡಿಗಳನ್ನು ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ತೆರೆದು ಪಡಿತರ ವಿತರಿಸಲು ಸೂಚಿಸಲಾಗಿದೆ. ತಪ್ಪಿದ್ದಲ್ಲಿ ಇಲಾಖೆಯ ಸಹಾಯವಾಣಿ ಸಂಖ್ಯೆ 1967 ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಲು ಸೂಚಿಸಿದರು. ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಅವರ ಆರೋಗ್ಯ ಕಾಪಾಡುವುದು ಪ್ರತಿಯೊಬ್ಬ ವೈದ್ಯರ ಪ್ರಮುಖ ಕರ್ತವ್ಯವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸಚಿವರು, ಬಡವರು ಸೇರಿದಂತೆ ಪ್ರತಿಯೊಬ್ಬರಿಗೂ ಉತ್ತಮ ಚಿಕಿತ್ಸೆ ದೊರಕುವಂತೆ ಆಸ್ಪತ್ರೆ

0: ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಸಮಾರಂಭದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮತ್ತಿತರರು ಉಪಸ್ಥಿತರಿದ್ದರು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಲಾಯಿತು. 1999 ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ 26 ವಿಶೇಷ ನಮನ ಸಲ್ಲಿಸಲಾಗುತ್ತದೆ. ಮಂಗಳೂರಿನ ಕದ್ರಿ ಹಿಲ್ಸ್ನಲ್ಲಿರುವ ಯುದ್ದ ಸ್ಮಾರಕದಲ್ಲಿಂದು ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮ ಹಾಗೂ 4 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ಸೇನೆಯಲ್ಲಿ ಬಳಸಿದ ಯುದ್ದ ಟ್ಯಾಂಕರ್ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ದೇಶಕ್ಕಾಗಿ ಹೋರಾಡಿ ಮಡಿದ ಯೋಧರನ್ನು ಸದಾ ಸ್ಮರಿಸುವುದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಎಂದರು. ಮಡಿಕೇರಿಯಲ್ಲಿಂದು ವಿವಿಧ ಸಂಘ ಸಂಸ್ಥೆಗಳು ಕಾರ್ಗಿಲ್ ವಿಜಯ ದಿವಸ್ ಅನ್ನು ಅರ್ಥಪೂರ್ಣವಾಗಿ ಆಚರಿಸಿದವು. ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ಅಮರ್ ಜವಾನ್ ಸ್ಮಾರಕ ಮತ್ತು ಮಡಿಕೇರಿಯ ಯುದ್ದ ಸ್ಮಾರಕದಲ್ಲಿಯೂ ಸಂಘ ಸಂಸ್ಥೆಗಳು ಪುಷ್ಪನಮನ ಸಲ್ಲಿಸಿದವು. ರೋಟರಿ ವುಡ್ ಸಂಸ್ಥೆಯಿಂದ ಆಯೋಜಿತ ಕಾರ್ಯಕ್ರಮದಲ್ಲಿ ಕುಶಾಲನಗರ ಯೋಧ ದಂಪತಿ ಬಿ ಜಗದೀಶ್ ಮತ್ತು ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿ ದಳದಲ್ಲಿ ಇಂದು 26 ಕಾರ್ಗಿಲ್ ವಿಜಯ ದಿವಸ್ ಅನ್ನು ಆಚರಿಸಲಾಯಿತು. ಯುದ್ದ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲಾಯಿತು. ಮರಾಠ ಎಲ್ಐಆರ್ಸಿಯ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ ಮಾತನಾಡಿ, ಕಾರ್ಗಿಲ್ ಹೋರಾಟದಲ್ಲಿ ಗೆಲುವು ತಂದುಕೊಟ್ಟ ಯೋಧರ ಅಪ್ರತಿಮ ಧೈರ್ಯ, ಅಚಲ ಸಮರ್ಪಣೆ ಮತ್ತು ನಿಸ್ವಾರ್ಥ ಸೇವೆ ಅನನ್ಯವಾದದ್ದು ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲಾ ಹಾಲಿ ಮತ್ತು ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಗದಗ ಜಿಲ್ಲಾ ರೆಡ್ ಕ್ರಾಸ್ ಆಶ್ರಯದಲ್ಲಿ ನಡೆದ ಸಮಾರಂಭದಲ್ಲಿ ಕಾರ್ಗಿಲ್ ಯುದ್ದದ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗು ತೊರೆದು ದೇಶವನ್ನು ರಕ್ಷಿಸಿದ 527 ಜನ ವೀರ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೃಷ್ಣಾ ನದಿ ಜಲಾನಯನ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯಗಳಿಗೆ ನೀರಿನ ಹರಿವು ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಎರಡೂ ಜಲಾಶಯಗಳಲ್ಲೂ ನೀರಿನ ಸಂಗ್ರಹಣೆ ಗಣನೀಯವಾಗಿ ಹೆಚ್ಚಳಗೊಂಡಿದೆ. ಆಲಮಟ್ಟಿ ಜಲಾಶಯದ ಕಳೆದ 24 ಗಂಟೆಗಳ ಸರಾಸರಿ ಒಳಹರಿವು 83,948 ಕ್ಯೂಸೆಕ್ ಆಗಿದ್ದು ಸರಾಸರಿ ಹೊರಹರಿವು 49,550 ಕ್ಯೂಸೆಕ್ ಆಗಿದೆ. ಪ್ರಸ್ತುತ ನದಿಗೆ 35,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ ಎಂದು ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಜಲಾಶಯಗಳ ಒಳಹರಿವಿನಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳ ಜನರು ಹಾಗೂ ರೈತರು ನದಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ದೋಷರಹಿತ ಮತದಾರರ ಪಟ್ಟಿಯೇ ಸದೃಢ ಪ್ರಜಾಪ್ರಭುತ್ವದ ಭದ್ರ ಅಡಿಪಾಯ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದಾರೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನಿಖರವಾಗಿ ದಾಖಲು ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸೋಣ ಎಂದು ಅವರು ಕರೆ ನೀಡಿದರು. ಚಿತ್ರದುರ್ಗದ ರಾಷ್ಟೀಯ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಇ ಚಿಪ್ ಹಬ್ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ನಾಳೆ 9 ಗಂಟೆಗಳ ಚಿಪ್ ಕ್ರಾಫ್ಟ್ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ಹಬ್ ಆಗಿ ರೂಪಿಸುವ ರಾಷ್ಟೀಯ ದೃಷ್ಟಿಕೋನಕ್ಕೆ ಬಲ ತುಂಬುವ ಹಾಗೂ ವಿದ್ಯಾರ್ಥಿಗಳಲ್ಲಿ ಉದ್ಯಮಕ್ಕೆ ಅಗತ್ಯವಿರುವ ತಾಂತ್ರಿಕ ಕೌಶಲ್ಯಗಳನ್ನು ವೃದ್ಧಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಇತ್ತೀಚೆಗೆ ಸಂಭವಿಸಿದ ಅಪಘಾತದಲ್ಲಿ ಗಾಯಗೊಂಡವರನ್ನು ಮಂಡ್ಯದ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಅವರ ಆರೋಗ್ಯವನ್ನು ಸಂಸದ ಸುನೀಲ್ ಬೋಸ್ ಹಾಗೂ ಶಾಸಕ ಮಹದೇವಪ್ಪ ವಿಚಾರಿಸಿದರು. ಬಳಿಕ ಮಾತನಾಡಿದ ಸುನೀಲ್ ಬೋಸ್, ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ, ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸೂಚನೆ ನೀಡಲಾಗಿದೆ ಎಂದರು. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ವಿಧಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ರಾಜ್ಯದ ಕರಾವಳಿ ಪ್ರದೇಶದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ ಕೆಲವು ಕಡೆ ಮಳೆಯಾಗಿದೆ. ಮಂಕಿ ಮೂಡುಬಿದ್ರೆಯಲ್ಲಿ ಅತಿ ಹೆಚ್ಚು 12 cm, ಬೆಳ್ತಂಗಡಿಯಲ್ಲಿ 9, ಕಾರ್ಕಳದಲ್ಲಿ 8, ಧರ್ಮಸ್ಥಳದಲ್ಲಿ 7 cm ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ದೆಹಲಿಯಲ್ಲಿ ರಾಜ್ಯ ಸಂಸದರ

0: ಸಭೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಂದಿನ ತಿಂಗಳು ಕೇಂದ್ರಕ್ಕೆ ಬರ ಪರಿಶೀಲನೆ ವರದಿ ಸಲ್ಲಿಕೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ, ಸಚಿವ ಕೆಎಚ್ ಮುನಿಯಪ್ಪ. ಇಂದು ಕಾರ್ಗಿಲ್ ವಿಜಯ ದಿವಸ್, ರಾಜ್ಯದಲ್ಲಿ ವಿವಿಧೆಡೆ ಹುತಾತ್ಮ ಯೋಧರ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸ್ಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ?
4: ಏನಾಯ್ತು?
2: ಫೀಸ್ನ ಟೆನ್ಷನ್?
3: ರಾಹುಲ್ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಆಕಾಶವಾಣಿ ವಿಜಯಪುರ, ಸಮಯ 6:52. ಕೇಳಿ ಕಿಸಾನ್ ವಾಣಿ.
1: ಆಕಾಶವಾಣಿ ವಿಜಯಪುರ.

0: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
1: ಅಯ್ಯೋ,

0: ನೀನು ಚಿಂತೆ ಮಾಡಬೇಡ, ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
0: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
0: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
2: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
8: ಇನ್ನು ಮುಂದೆ ಯಾರು ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 croresಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ.
9: ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
10: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
11: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
12: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
11: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
13: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
14: ಅದು ಕೂಡ ಆಪ್ ನಿಂದ? ಸಿಕ್ಬಿದ್ರು.
15: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
16: RBI ಹೇಳುತ್ತೆ,
15: ಜಾಣರಾಗಿರಿ, ಜಾಗರೂಕರಾಗಿರಿ.
11: ಏನು ರಂಗ, ಕೈಗೆ ಬ್ಯಾಂಡೇಜು?
17: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
11: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
16: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
11: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
12: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
11: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
16: ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
18: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ, ದಿನ ಸುದಿನ
19: ಸಿಕ್ಕಿಬಿದ್ರು.
15: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
16: RBI ಹೇಳುತ್ತೆ,
15: ಜಾಣರಾಗಿರಿ, ಜಾಗರೂಕರಾಗಿರಿ.
11: ಏನು ರಂಗ, ಕೈಗೆ ಬ್ಯಾಂಡೇಜು?
17: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
11: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
16: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
20: ಈಗ ಕೇಳಿ ರಾಮಲಿಂಗಪ್ಪ, ಬಸಪ್ಪ ಪೂಜಾರಿ ಹಾಗೂ ತಂಡದವರಿಂದ ದೊಡ್ಡಾಟ. ಇದರಲ್ಲಿ

0: ಮೇಲೆ ನಮ್ಮ ಉಳಿದ ಪರೋಕ್ರಮಗಳ ಪೋಡೇನು? ದ್ರೋಣಾಚಾರ್ಯ ಬಟ್ಟು ಕಟ್ಟುವ ಮುಹೂರ್ತವನ್ನು ನೆರವೇರಿಸಿರಿ.
1: ಸುಯೋಧನ ಭೂಪತಿಯೇ, ವೃದ್ಧನಾದ ನನ್ನಿಂದ ಯಾವ ಕಾರ್ಯವೂ ಆಗಲಾರದು.
0: ದೇವ, ಧರ್ಮರಾಜನನ್ನು ಸೆರೆ ಹಿಡಿದು ಕೊಟ್ಟರೆ ಸಾಕು, ಇನ್ನೇನು ಬೇಕಾಗಿಲ್ಲ.
1: ದುರ್ಯೋಧನ,
0: ಸುಮ್ಮನೆ ಇಲ್ಲದ ಹಂಬನಕ್ಕೆ ಬಿದ್ದು ಕೆಟ್ಟು ಹಾಳಾಗಿ ಹೋಗಬೇಡ.
1: ಧರ್ಮರಾಜನು ಸಾಮಾನ್ಯ ಮನುಷ್ಯನಲ್ಲ, ಆತನು ರುದ್ರಾಂಶ ಸಂಭೂತದವನು. ಆತನನ್ನು ಸೆರೆ ಹಿಡಿಯುವುದು ಯಾರಿಂದಲೂ ಸಾಧ್ಯವಾಗಲಾರದು. ಪಾಂಡವರು ನಿನ್ನ ಪಕ್ಷಪಾತಗಳಾದದ್ದರಿಂದ ನನಗೆ ನೀವು ಅಷ್ಟೇ, ಅವರೂ ಅಷ್ಟೇ. ಸುಮ್ಮನೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡುವಂತವನಾಗಯ್ಯ ಸುಯೋಧನ ಭೂಪತಿಯೇ.
2: ವಹವ್ವ ವೀರ ಕಲಿಯೇ, ನೀವು ಆಡುವುದು ವಿಹಿತವೇ? ದೇಹವು ಕೌರವನಲ್ಲಿ, ಪ್ರಾಣವು ಪಾಂಡವರಲ್ಲಿ ಇಟ್ಟಂತೆ ಕಾಣುತ್ತದೆ. ಅಂತೆಯೇ ಹೀಗೆ ಮಾತನಾಡುವಿರಿ? ಕೌರವನ ಉಪ್ಪ ಉಂಡ ಉಪಕಾರ ಮರೆತಿರುವರೇ ಹೇಗೆ?
1: ಧಿಕ್ಕಾರ, ಧಿಕ್ಕಾರ! ಈ ದ್ರೋಣನ ಜನ್ಮಕ್ಕೆ ಧಿಕ್ಕಾರವಿರಲಿ. ಇವನ ರಾಜ್ಯ ಆಶ್ರಯ ಮಾಡಿದ್ದರಿಂದಲೇ ಈ ಪ್ರಕಾರ ನಿಂದಾಸ್ಪದಕ್ಕೆ ಗುರಿಯಾಗಬೇಕಾಯಿತು. ಇರಲಿ, ನಾಳಿನ ದಿವಸ ನನಗೆ ಸೇನಾಧಿಪತಿ ಪಟ್ಟವನ್ನು ಕಟ್ಟಿರಿ, ನಾನೇ ಯುದ್ಧಕ್ಕೆ ಹೋಗುವೆ.
0: ಆಗಲಿ, ಗುರುಗಳಾದ ದ್ರೋಣಾಚಾರ್ಯ ಪಟ್ಟು ಕಟ್ಟುವ ಮುಹೂರ್ತವನ್ನು ನೆರವೇರಿಸಿರಿ.

0: ಚಿರಮೆಯು ಪೂರ್ವ ದಿಕ್ಕಿನಿಂದ ಭಯಂಕರವಾದ ಕೋಲಾಲಗೆಯುತ್ತ ಬರುತ್ತಿರುವನು. ಬರಲಿ, ಬಂದ ನಂತರ ತಾನೇ ತಿಳಿಯುವುದು.
1: ಎಲೇ ಕುರು ವಂಶದವರೇ, ನಿಮ್ಮ ಒಡಲನ್ನು ಕಿತ್ತು ಈ ತರನೆಗೆ ಅಪ್ಪಳಿಸದಿದ್ದರೆ ಭೀಮನೆಂಬ ಸಾಮರ್ಥ್ಯವು ಎತ್ತಕ್ಕೆ ಬೇಕು. ತಡೆಯಿರಿ, ನಾನೇ ಬರುವೆನು.
0: ಓಹೋ, ಈತನು ಭೀಮಸೇನಂತೆ ಕಂಡು ಬರುವುದು. ಚೆನ್ನಾಗಾಯಿತು. ಜಾತಕವು ಸ್ವಾತಿ ಮಳೆ ಬಯಸದಂತೆ ನಾನಾದರೂ ಇದನ್ನೇ ಬಯಸುತ್ತಿದ್ದೆ. ಎಲೈ ಚಕ್ರದ ಒಳಗಡೆ ಹೊರಭಾಗದಲ್ಲಿ ಇರತಕ್ಕಂಥ ಜೈದ್ರತ ಕರ್ಣ ದುಶ್ಯಾಸನ ದುರ್ಯೋಧನಾದಿಗಳಿರ ಬಹು ಎತ್ತರ. ನಾನು ಸಾಂಕೇತ ಮಾಡಿದ ಕ್ಷಣವೇ ನೀವೆಲ್ಲರೂ ಚಕ್ರವನ್ನು ನುಗ್ಗಿ ಬಿಡತಕ್ಕದ್ದು. ಮುಂಬೇಗನೆ ನುಗ್ಗಿರಿ.
2: ಹಾಗೆ ಮಾಡುತ್ತೇವೆ ದೇವ.
1: ಎಲೋ, ಎಲ್ಲಿ ಅಡಗಿರಿವಿರಿ? ಹೊರಬೀಳಿರಿ. ಈ ಜೈ ಕೃಷ್ಣ ಮುರಾರಿ.
0: ಭೀಮಸೇನಂತೂ ಪಲಾಯನ ಮಾಡಿದನು. ಮುಂದೆ ಯಾರು ಬರುವರೋ ನೋಡುವ.

0: ಆಗುವ.
1: ಆಗ್ರ ಜೋ ಒಂದನೇ ಬರಲಿ
0: ಭೀಮಸೇನ, ನಿನಗೆ ಜೈವಾಗಲಿ ಮೇಲಕ್ಕೆದ್ದೇಳುವಂತವನಾಗುತ್ತ. ಭೀಮಸೇನ, ಹೀಗೇಕೆ ಗಾಬರಿಯಾಗಿರುವಿ? ನೀನು ಹೋದ ಕೆಲಸವು ಚೆನ್ನಾಗಿ ಆಯ್ತು.
1: ಅದನ್ನೇನು ಹೇಳಲಿ, ನನಗೆ ಭಯ ಹೋಗುತ್ತದೆ. ಅದು ಮಾಯಾಜಾಲವಾದ ಕೋಟೆಯು. ನಿನ್ನ ಮಾತು ಮೀರಿ ವ್ಯರ್ಥವಾಗಿ ಹೋಗಿ ಸಾಯುತ್ತಿದ್ದೆ.
0: ಭೀಮಸೇನ, ನಾನು ಮೊದಲೇ ಹೇಳಲಿಲ್ಲವೇ, ನೀನು ಉಳಿದು ಬಂದದ್ದು ನಮ್ಮ ಸುದೈವವು ಆಯಾಸವಾಗಿರುವುದು. ಅದನ್ನು ತ್ಯಜಿಸುವಂತ ಶಿವಸಪ್ತಕವು ಸತ್ನವು ಶಿವಸಪ್ತಕಗಳನ್ನು ಒಡಗೂಡಿ ಭಗವಂತನ ಒಡಗೂಡಿ ಇದ್ದಕ್ಕೆ ಹೋಗಿರುವುದು.
1: ಏನು ತಾತ, ಭೀಮ ತಾತನಿಗೆ ಆಯಾಸವಾಗಿರುವುದು ಕುಳಿತುಕು. ಸಿಂಹವು ಯುದ್ಧಕ್ಕೆ ಹೋಗಿರುವುದೆಂದು ನುಡಿದಿರಲ್ಲ, ಅದು ಯಾವ ಸಿಂಹವು ಹೇಳಬೇಕ ತಾತ? ತಾತ,
0: ನಾನು ಚಕ್ರ ಕೋಟೆಯನ್ನು ರಚಿಸಿರುವನು, ಅದನ್ನು ಮುರಿಯತಕ್ಕ ಸಿಂಹವು ಇಲ್ಲವೆಂದು ನಿಮ್ಮ ದೊಡ್ಡಪ್ಪನಾದ ಭೀಮಸೇನನಿಗೆ ಹೇಳಿದನು.
1: ಸಿಂಹ ಅಂದರೆ ಯಾವುದು?
0: ನಿಮ್ಮ ತಾತ ತಾತನಾದ ಅರ್ಜುನ.
1: ತಾತ, ಸಿಂಹವು ಹೋದರೇನಾಯಿತು? ಈ ಸಿಂಹದ ಮರಿ ಇಲ್ಲವೆಂದು ತಿಳಿದಿರುವೀಯ. ನೀವೇನು ಚಿಂತಿಸಬೇಡಿ, ಈ ಸಂಕಟದಿಂದ ಪಾರು ಮಾಡುತ್ತೇನೆ. ಬೇಗನೆ ಅಪ್ಪಣೆಯನ್ನು ಕೊಡುವಂತವರಾಗಿರಿ.
0: ನೀನು ಚಕ್ರ ಕೋಟೆಯನ್ನು ಮುರಿದಷ್ಟು ಆನಂದವಾಯಿತು. ಹಂಬಲವೇ ಬೇಡ, ಒಂದೊಟ್ಟು ಸುಖದಿಂದ ಇರುವಂತವನಾಗುತ್ತಂದ.
1: ತಾತ, ನಾನು ಮುಂದಿಟ್ಟ ಕಾಲು ಹಿಂದಕ್ಕೆ ಸರಿಸಿದರೆ ಸುಭದ್ರೆಯ ಮಗನೇ ಅಲ್ಲ. ಬೇಗನೆ ಅಪ್ಪಣೆಯನ್ನು ಕೊಡುವಂತವರಾಗಿರಿ. ಮಗು, ಏನೆಂದು ಅಪ್ಪಣೆ ಕೊಡಲಿ? ನಾನು ಹೋಗಿ ಬರಬೇಕಾದರೆ ಸಾಕು ಸಾಕಾಗಿದೆ. ನೀನು ಹೋಗುವುದಾದರೆ ನಿನ್ನ ತಾಯಿ ಮಡದಿಯಾದ ಸುಭದ್ರ ದೇವಿಯನ್ನು ಕೇಳಿಕೊಂಡು ಹೋಗುವಂತವನಾಗು. ನಾನು ಮಾತ್ರ ಅಪ್ಪಣೆಯನ್ನು ಕೊಡಲಾರೆ.
2: ತಾತ, ನೀವು ಏನು ಹೇಳುತ್ತಿರುವಿರಿ ಹಾಗೆ ಆಗಲಿ.
3: ಭಾವಯ್ಯನವರೇ, ನಿಮಗೆ ವಂದನೆಗಳನ್ನು ಮಾಡುತ್ತೇನೆ.
1: ಮಾತೋ ಸ್ತ್ರೀಯವರೇ, ತಮ್ಮ ಮಂಗಲ ಪಾದಕ್ಕೆ ಈ ಬಾಲಕನ ವಂದನವಿರಲಿ.
3: ಮಗು, ಮಂಗಲವಾಗಲಿ, ಎದ್ದೇಳುವಂತವನಾಗು ಕಂದ.
1: ಯಾಕಾಗಲ ತಾಯಿ?
0: ಅಮ್ಮ ಸುಭದ್ರ ದೇವಿ, ನಿನ್ನ ಕುಮಾರನಾದ ಅಭಿಮನ್ಯವು ಚಕ್ರ ಕೋಟೆಯನ್ನು ಛೇದಿಸಲು ಸಿದ್ಧನಾಗಿ ನಿಂತಿರುವನು. ಅವನಿಗೆ ನೀನಾದರೂ ಸ್ವಲ್ಪ ಬುದ್ಧಿಯನ್ನು ಹೇಳಮ್ಮ.
3: ಮಗು, ಅಭಿಮನ್ಯು
1: ಅಮ್ಮ
3: ಹಿರಿಯರ ಮಾತನ್ನು ಮೀರುವುದುಂಟೇ ಕಂದ? ಸುಮ್ಮನೆ ಗ್ರಹಕ್ಕೆ ಹೋಗುವ ನಡೆಯಪ್ಪ ಎಣ್ಣ ಮೋಹದ ಮಗನೇ.
1: ಅಮ್ಮ ಸುಭದ್ರ ದೇವಿ,
3: ಕಂದ
1: ನೀ ಹೇಳುವುದಂತೂ ಕರೆ. ನಾನು ಸಣ್ಣವನು, ಹಾಲು ಕುಡಿದ ಪೂತಕಿಯನ್ನು ಕೊಂದ ಶ್ರೀಕೃಷ್ಣ ಪರಮಾತ್ಮನು ಸಣ್ಣವನಲ್ಲವೇ?
3: ಕಂದ
1: ಹಲ ಕೌರವರ ಸೈನ್ಯವನ್ನು
3: ಬೇಡ,
1: ಕಾಲ ಸರ್ಪಗಳ ರಾಶಿಯನ್ನು ಹೊಡೆದುರುಳಿಸಿ ಶತ್ರುಗಳ ನಿರ್ಮೂಲ ಮಾಡಿ ಬರುತ್ತೇನೆ. ಬೇಗನೆ ಅಪ್ಪಣೆಯನ್ನು ಕೊಡುವಂತವಳಾಗು.
3: ಕಂದ, ನಾನು ನಿನಗೆ ಅಪ್ಪಣೆಯನ್ನು ಕೊಡಲಾರೆ. ಕಂದ, ನಿನ್ನ ಮೋಹದ ಮಡಿದಿಯಾದ ಉತ್ತರಿಯ ವಚನ ತೆಗೆದು

0: ಕರ್ಕೊಂಡು ಹೋಗುವಂಥವನಾಗೋ ಬಾಲ ಸುಶೀಲ.
1: ಯಾಕಾದ್ರಲ್ಲದ ತಾಯಿ ಪ್ರಿಯೆ
0: ವಲ್ಲಭ,
1: ಇಂದಿನ ದಿವಸದಲ್ಲಿ ದ್ರೋಣನು ರಚಿಸಿದ ಚಕ್ರವನ್ನು ಮುರಿಯುವುದಕ್ಕಾಗಿ ತಾತನು ಮತ್ತು ಮಾತೆಯು ನಿನ್ನ ಅಪ್ಪಣೆಯನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೋಗಬೇಕೆಂದು ದೂತನಿಂದ ನಿನ್ನನ್ನು ಕರೆಕಳಿಸಿದೆ. ಬೇಗನೆ ಜಯದ ಆರತಿಯನ್ನು ತಂದು ಬೆಳಗಿ ಮಾಂಗಲ್ಯ ಎಲೆಯನ್ನು ಕೊಡುವಂತವಳಾಗು.
0: ವಲ್ಲಭ ಹೇಳುತ್ತೇನೆ, ಏಕೆ ಹೇಳುವಂತವಳಾಗು
1: ವಲ್ಲಭಿ, ಅದೇನಿರುವುದು ಹೇಳುವಂತವಳಾಗು.

0: ನಾನಮ್ಮನ ಹೊರನೆ
1: ರಮಣೆ.
0: ಗುರು ಹಿರಿಯರ ಮಾತನ್ನು ಮೀರಿ ನನ್ನೊಡನೆ ಸರಸಲಾಪವನ್ನು ಆಡುವನನ್ನು ಬಿಟ್ಟು ಹೋಗಬಾರದೆಂದು ಶರಗೊಡ್ಡಿ ಬೇಡಿಕೊಳ್ಳುವೆನು ದೇವ.
1: ಎಲೈ ಸೆಟವಿ, ನಿನಗೆ ಅನೇಕ ಪ್ರಕಾರ ಹೇಳಿದರೂ ಕರುಣೆ ಬರಲಿಲ್ಲವೇ. ಸರಿ, ಹಿಂದಕ್ಕೆ ಹೋಗುವೆ.
0: ನಾಥ ನಿಲ್ಲು ನಿಲ್ಲು, ನಾನೆಂದಿಗೂ ನಿನ್ನನ್ನು ಬಿಡಲಾರೆ. ದೇವ ಸ್ವಲ್ಪ ಸಮಾಧಾನವನ್ನು ತಾಳರಿ, ತಮಗೆ ಜಯದ ಆರತಿಯನ್ನು ಬೆಳಗುವೆ. ನಾಥ ಆರತಿಯನ್ನು ಬೆಳಗುವ ಸಮಯದಲ್ಲಿ ಅಪಶಕುನವಾಯಿತು. ಪ್ರಯಾಣ ಕಾಲದಲ್ಲಿ ಅಪಶಕುನವಾದರೆ ಮುಂದಡಿ ಇಡಬಾರದೆಂದು ಗುರು ಹಿರಿಯರು ಹೇಳುತ್ತಾರೆ. ಪ್ರಯುಕ್ತ ಗ್ರಹಕ್ಕೆ ತೆರಳುವ ನಡೆಯುವರಾಗಿರಿ.
1: ಇಂಥ ಬಲ್ಲಿದ ವೀರನಿಗೆ ಶಕುನ ಅಪಶಕಗಳೇನು ಮಾಡುವವು? ಸುಮ್ಮನೆ ಗ್ರಹಕ್ಕೆ ತೆರಳಿರಿ. ಜೈ ಕೃಷ್ಣ ಮುರಾರಿ.

0: ಆಸೆಗೊಳಿಸುವುದಕ್ಕಾಗಿ ಚಕ್ರಕೋಟಿಯನ್ನು ರಚಿಸಿದನು. ಅದನ್ನು ಮುರಿಯಲಿಕ್ಕೆಂದ ಮಂದ ಭೀಮಸೈನ್ಯನು ಪಲಾಯನ ಮಾಡಿದನು. ಯಾರು ಬರುವ ನೋಡುವ. ಓಹೋ, ಇತ್ತು ಕಡೆ ಏನೋ ಭಯಂಕರವಾದ ಗರ್ಜನೆ ಕೇಳಿ ಬರುವುದು. ಬರಲಿ, ಬಂದ ನಂತರ ತಾನೇ ತಿಳಿಯುವುದು.
1: ಓಹೋ, ದ್ರೋಣನು ರಚಿಸಿದ ಚಕ್ರ ಕೋಟೆ ಬಲಹಲೇ. ಹೊರ ಬೀಳಿರಿ ಮೂರ್ಖರೇ, ಮೂರ್ಖರು ಹೊರಗೆ ಬರುವಂತೆ ಕಾಣುವುದಿಲ್ಲ, ನಾನೇ ಒಳಗೆ ಹೋಗುವೆ. ಜೈ ಕೃಷ್ಣ ಮುರಾರಿ. ಇದೇ ಚಕ್ರದ ಮುಂಭಾಗವು, ಇಲ್ಲಿ ಮಾತ್ರ ದ್ರೋಣನು ನಿಂತಂತೆ ಕಾಣುವುದು, ಒಳಗೆ ಹೋಗುವೆನು.
0: ಓಹೋ, ಇವನು ಮಾತ್ರ ವೀರ ಪ್ರತಾಪಶಾಲಿಯಾದ ಅಭಿಮನ್ಯು. ಇವನ ಕೂಡ ಹೋರಾಡತಕ್ಕಂತ ವೀರರು ಈ ದಳಾತರದಲ್ಲಿ ಹೋಗುವ.

0: ಏನು? ಶ್ರೀ ಮುರಾಂತಕನ ಕಪಟ ತಂತ್ರವು ಯಾರಿಗೆ ತಿಳಿಯದು? ಕುಮಾರ ಎನ್ನಯ ಮೊಮ್ಮಗನೇ,
1: ಆತೋ
0: ಸುಮ್ಮನೆ ಅರಮನೆಗೆ ತೆರಳುವಂತವನಾಗು.
1: ದ್ರೋಣಾಚಾರ್ಯರೇ, ನಿಮ್ಮ ಪಂಚಾಂಗವನ್ನು ನಾನು ಕೇಳಲಿಕ್ಕೆ ಬಂದಿರುವುದಿಲ್ಲ. ಕುರುಡನ ಹಣ್ಣೊಂದು ಅಕ್ಷೋಹಿಣಿ ಮಾರ್ಬಲ್ಲವನ್ನು ಸಂಹರಿಸಿ ಜಯ ಪತಾಕೆಯನ್ನು ತಂದು ಇಂದ್ರಪ್ರಸ್ಥದಲ್ಲಿ ತಂದು ಕಟ್ಟುವೆ. ಬೇಗನೆ ಅಪ್ಪಣೆಯನ್ನು ಇದ್ದಕ್ಕೆ ರೋಗವಂತವನಾಗು.
0: ಸಿಂಹ ಸ್ವರೂಪಿಯಾದ ಅಭಿಮನ್ಯು, ನಿನ್ನೊಡನೆ ನಾನು ಹೋರಾಡತಕ್ಕವನಲ್ಲ. ಚಕ್ರಕೋಟಿಯಲ್ಲಿ ಬೇಕಾದಂತ ವೀರ ಕಲಿಗಳು ಅವಿತುಕೊಂಡು ಕುಳಿತಿರುವರು. ಅವರನ್ನು ಸಂವರಿಸಿ ಜಯಗಳಿಸುವಂತವನಾಗು. ನನ್ನನ್ನು ಮಾತ್ರ ಸರ್ವತಾ ಕೊಲ್ಲಬೇಡ, ತಿಳಿಯಿತೇ ಕುಮಾರ?
1: ಎಲೈ ಕೌರವನ ಮಕ್ಕಳೇ, ನನ್ನ ಕಡು ಶೌರ್ಯದ ಸಡಗರವನ್ನು ತೋರಿಸಲಕ್ಕೆ ಬಂದಿರುವೆನು. ಬೇಗನೆ ಯುದ್ಧಕ್ಕೆ ಸಿದ್ಧರಾಗಿರಿ.
2: ಯುದ್ಧಕ್ಕೆ ಎದುರಾಗುವಂತವನಾಗು.

0: ತಯಾರಿ. ಓಹೋ, ದ್ರೋಣಾಚಾರ್ಯರು ಹೋಗೇ ಬಿಟ್ಟರು. ಇವನು ವೀರ ಅಭಿಮನ್ಯವು, ನನ್ನ ಪ್ರಾಣವನ್ನು ಹೀರಲಿಕ್ಕೆ ಬಂದ ಮೃತ್ಯುವು. ನಾನು ಯಾರು ಮೊರೆ ಹೋಗಲಿ, ಯಾರು ಬೆನ್ನು ಬೀಳಲಿ, ನಾನು ಇಲ್ಲಿಂದ ಓಡಿ ಹೋದರಾಯಿತು.
1: ಜೀವ ಕಳ್ಳನೆ, ನಿನ್ನನ್ನು ಕೊಲ್ಲದೆ ಬಿಟ್ಟು ನಾನು ಒಳಗೆ ಹೋಗಲೆ. ನನಗೆ ಎಲ್ಲರೂ ಮೃತ್ಯು ವಶವಾಗಬೇಕೆನ್ನುವಿರಿ. ಆದಮಣೆ, ಬಿಡು ನನ್ನ ಪಾದವನ್ನು.
0: ಮಹಾರಾಯಣೇ, ಹೇಗಾದರೂ ಮಾಡಿ ನನ್ನ ಓರ್ವನನ್ನು ಬಿಡು. ಜೀವದಾನ ಕೊಡು, ಶರಣು ಬಂದವರನ್ನು ರಕ್ಷಿಸಬೇಕು ದೇವ.
1: ಎಲೈ, ಭರತ ಕುಲಕ್ಕೆ ಕಲಂಕ ಹಚ್ಚುವ ಹುತ್ತು ಕುರುಡರ ಸಹಾಯವನ್ನು ಬಯಸಲು ಬಂದ ಪಶುಗಳೇ, ಎಲೈ ಚಾಂಡಾಲ ದುರಿವಾದನ ಕರ್ಣ, ತೋರು ನಿಮ್ಮಯ ಪೌರುಷವನ್ನು, ಬೇಗನ ಯುದ್ಧಕ್ಕೆ ಸಿದ್ಧರಾಗಿರಿ.
2: ಎಲೈ ಚಿಕ್ಕ ಬಕ್ಕಿನವರೇ, ಅಕ್ಕರದಿ ಎನ್ನುಡನೆ ಯುದ್ಧ ಮಾಡಬೇಕೆಂಬ ಶುದ್ಧ ಪಶುವೆ. ನೀನು ಎಲ್ಲ ಕಲಿಗಳ ಮುಂದೆ ತೋರಿದ ನಿನ್ನ ಪರಾಕ್ರಮವನ್ನು ಎನ್ನ ಮುಂದೆ ತೋರಿಸಬೇಡ. ಒಂದೇ ಕಲೆಯ ಹೊಡೆತಕ್ಕೆ ನಿನ್ನನ್ನು ಸಂಹಾರ ಮಾಡಿಬಿಡುತ್ತೇನೆ. ಬೇಗನ ಯುದ್ಧಕ್ಕೆ ಸಿದ್ಧನಾಗು.
1: ಎಲೈ ಚಾಂಡಾಲ ದುರ್ಯೋಧನ, ನಾನು ಮಾತ್ರ ಚಿಕ್ಕ ಬೆಕ್ಕಿನ ಮರೆಯು. ಆಗಲಿ, ಬೆಕ್ಕಿನ ಬಾಯಲ್ಲಿ ಇಲಿಯು ಸಿಕ್ಕಿರುವುದು, ಬೇಗನೆ ನಿನ್ನನ್ನು ನುಂಗಿ ಬಿಡುವೆನು. ಬೇಗ ಯುದ್ಧಕ್ಕೆ ಸಿದ್ಧನಾಗು.

0: ಶುಲ್ಕಿರುವನು. ಇವನು ನಿನ್ನಿಂದ ಮೃತ್ಯು ಆಗಲಾರನು. ಇವನೊಡನೆ ಯುದ್ಧ ಮಾಡಬೇಡ, ತಿಳಿಯಿತೇ ಕುಮಾರ?
1: ಏನು ಆಶ್ಚರ್ಯವು, ನನ್ನ ದೊಡ್ಡಪ್ಪನ ಪ್ರತಿಜ್ಞೆಯ ತುತ್ತಿಗೆ ಈಡಾಗತಕ್ಕವರೇ. ಎಳೈ, ನಿನ್ನನ್ನು ಜೀವದಾನ ಬಿಟ್ಟಿರುವೆನು, ಎಲ್ಲಿಯಾದರೂ ಬದುಕಿಕೊ ಹೋಗು, ನಿಲ್ಲಬೇಡ.
2: ಓಹೋ, ಈತನು ಬಲ್ಯದ ಪರಾಕ್ರಮಿ, ಈ ಚಕ್ರದಲ್ಲಿ ಎಲ್ಲಾದರೂ ಹೋಗಿ ಅಡಿಗೆಕೊಳ್ಳುವೆನು.
1: ಎಳೈ ಸೂರ್ಯನಂದನ, ನಿನ್ನನ್ನು ಜೀವದಾನ ಬಿಟ್ಟಿರುವೆನು, ಎಲ್ಲಿಯಾದರೂ ಬದುಕಿಕೊ ಹೋಗು, ನಡೆ, ಇಲ್ಲಿ ನಿಲ್ಲಬೇಡ, ಯುದ್ಧಕ್ಕೆ ಸಿದ್ಧನಾಗು.

0: ಅವನನ್ನು ಕೊಲ್ಲುವಂತಿವಳಾಗು.
1: ಅಯ್ಯೋ ದ್ರೋಣಾಚಾರ್ಯ, ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಕೆಟ್ಟನು, ನಿಮಗೆ ಸೇನಾಧಿಪತಿ ಪಟ್ಟವನ್ನು ಕಟ್ಟಿ ಕೆಟ್ಟನು ಕೆಟ್ಟನು ಕೆಟ್ಟನು.
2: ಎಲೈ ಮೂರ್ಖನಾದ ದುರ್ಯೋಧನ, ಮೂರ್ಖ, ನನಗೆ ಸರ್ವಾಧಿಕಾರ ಕೊಟ್ಟು ನೀನು ಕೆಡಲಿಲ್ಲ, ಅದಕ್ಕಿಂತ ಪೂರ್ವದಲ್ಲೇ ಕೆಟ್ಟಿರುವೆ. ಶ್ರೀಕೃಷ್ಣ ಪರಮಾತ್ಮ.

0: ಪರಮಾತ್ಮನು ಸಂಧಾನಕ್ಕೆಂದು ಬಂದಾಗ ಅವನ ಮಾತಿಗೆ ಮನ್ನಣೆ ಮಾಡಿದ ಹಠ ಹಿಡಿದು ಕೆಟ್ಟಿ ಭೀಷ್ಮರ ಬುದ್ಧಿ ಮಾತನ್ನು ಹೇಳಿದಾಗ ತಿರಸ್ಕರಿಸಿ ಕೆಟ್ಟಿ ಈಗ ನಿನ್ನಿಂದ ನೀನೇ ಕೆಟ್ಟು ನನ್ನನ್ನು ದೂಷಿಸುವೆ ಮೂರ್ಖ.
1: ದೇವ ಹೇಗಾದರೂ ಮಾಡಿ ನನ್ನನ್ನು ಉದ್ಧರಿಸಬೇಕು. ದೇವ ಇವನನ್ನು ಗೆಲ್ಲುವ ಬಗೆ ಯಾವುದು?
0: ಹಾಗಾದರೆ ಅವನ ಅಂಬುಗಳನ್ನು ಕತ್ತರಿಸುವಂತವರಾಗಿರಿ, ಅವನು ಸಹಜವಾಗಿ ಮೃತನಾಗುವನು.
2: ಇವು ಒಳ್ಳೆಯ ಉಪಾಯವು, ಬೇಗನೆ ಹಿಡಿಯಿರಿ ಇವನು ಬಿಲ್ಲನ್ನು ಕಸೇರಿ.
3: ಎಲೈ ಬುದ್ಧಿಗೇಡಿಗಳೇ, ಕ್ಷೇತ್ರತನೇ ನನಗೆ ಮೋಸ ಮಾಡಿದೆಯಾ?
2: ಎಲೋ ಮೂರ್ಖನಾದ ಅಭಿಮನ್ಯು, ನನಗೆ ಪಾದ ಪ್ರಯೋಗ ಮಾಡಿದೆಯಾ? ನೀತನಾದ ಕರ್ಣ, ಕೌರವರ ಹಿತವನ್ನು ಬಯಸುವ ಕುಲಗಾತುಕ ಜೀವಗಳ ಈ ವೀರ ಅಭಿಮನ್ಯನ ಕರಗಳನ್ನು ಕತ್ತರಿಸಿರಿ.
4: ಕುರುಪಣೆ, ಬಲ್ಲಿದ ಕ್ಷತ್ರಿಯನಾದ ನಾನು ನಿಜಸ್ತ್ರಧಾರಿಯಾದ ಈ ಅಭಿಮನ್ಯುವಿನ ಕರವನ್ನು ಸರ್ವತಾ ಕತ್ತರಿಸಲಾರೆನು. ಆತನ ಆಯುಧವನ್ನು ಮಾತ್ರ ಕಡಿಮೆ ನೋಡು ನೋಡುವಂಥವನಾಗು.
3: ಎಲೈ ರಣ ಹೇಳಿ ಕರ್ಣ, ಹಿಂದಿನಿಂದ ಬಂದು ನನ್ನ ಖಡ್ಗವನ್ನು ಕಡಿದೆಯ? ಆಯುಧ ಇಲ್ಲದೆ ನಿಮ್ಮೆಲ್ಲರನ್ನು ಬುದ್ಧಿ ಕೆಡುತ್ತೇನೆ.
0: ಎಲೈ ಕರ್ಣ, ಹಿಂದಿನಿಂದ ಹೋಗಿ ಆತನ ಕರಗಳನ್ನು ಕತ್ತರಿಸುವಂತವನಾಗುವುದು.
3: ಹಾಯ್ ಕೃಷ್ಣ, ಮೋಸ ಮಾಡಿದರು. ಅಯ್ಯೋ ದೊಡ್ಡಪ್ಪ ಗಳಿರ, ಅಮ್ಮ ಸುಭದ್ರಾ ದೇವಿ, ಮಡದಿಯಾದ ಉತ್ತರ ಕಣಕಾಂಗಿಯರು, ನೀವಾದರೂ ನನಗೆ ನೀರನ್ನು ತಂದು ಹಾಕಿ. ತಾತನಾದ ಕರ್ಣ, ನಿನ್ನ ಶಿರವು ಆಕಾಶ ಮಂಡಲಕ್ಕೆ ಹಾರುವಂತೆ ತಾತನಿಂದ ವಚನವನ್ನು ತೆಗೆದುಕೊಂಡು ಪ್ರಾಣವನ್ನು ಬಿಡುವೆನು.
2: ಹೀಗೇಕೆ ಹೊರಳಾಡುತ್ತಿರುವೆ?
3: ಎರೈ ಕಳ್ಳ ಸೈಂಧವ, ನಿನ್ನ ಶಿರವು ಆಕಾಶ ಮಂಡಲಕ್ಕೆ ಹಾರುವಂತೆ ವಚನವನ್ನು ತೆಗೆದುಕೊಂಡು ಪ್ರಾಣವನ್ನು ಬಿಡುವೆನು.
4: ಅಯ್ಯೋ ಹರ ಹರ ನಾಥ, ಕೃಷ್ಣ ಪರಮಾತ್ಮ, ಪೌರ್ಣಿಮೆ ಚಂದ್ರ, ನನ್ನನ್ನು ಬಿಟ್ಟು ಹೋಗಬೇಡವಲ್ಲವ. ನೀನು ರಕ್ತದ ಮಡುವಿನಲ್ಲಿ ಬಿದ್ದು ರಕ್ತ ಸಿಕ್ತವಾದ ನಿನ್ನ ದೇಹವನ್ನು ನೋಡಿ ನನಗೆ ಸಂಕಟವಾಗುತ್ತದೆ. ಕನ್ನ, ಈ ಭೂಮಿಯಲ್ಲಿ ಹೇಗೆ ಜೀವಿಸಲಿ? ಅಯ್ಯೋ ರಾಣ.
0: ಎಲೈ ಅಸನ ಘಾತಕರೇ, ನನ್ನ ಮಗನನ್ನು ಕೊಲ್ಲಿಸಿದೆಯೋ? ಎಲೈ ಭಂಡನೆ, ಬಂಡಿ ಅನ್ನವನ್ನು ಒಂದು ಖಂಡವನ್ನು ಬೆಳೆಸಿಕೊಂಡು ರೋದನ ಕೈಯುತ್ತಾ ಕುಳಿತಿರುವ ಈಗಲೇ ನಿಮ್ಮೆಲ್ಲರನ್ನು ಈ ಧನಸ್ಸಿನಿಂದ ಸಂವರಿಸಿ ಬಿಡುತ್ತೇನೆ.
5: ಹಾ ತಡೆ ಅರ್ಜುನ, ವಿಚಾರಹೀನಂತೆ ಮಾಡಲಾಗದು. ನಿನ್ನ ಕುಮಾರನನ್ನು ವಿಚಾರಿಸುವಂಥವನಾಗು.
6: ಅಯ್ಯೋ, ಏನು ಸತ್ತ ಮಗನು ನನ್ನ ಕೂಡ ಮಾತನಾಡುವನೇ?
5: ನಿನ್ನ ಕುಮಾರನು ನಿನ್ನ ಮುಂದೆ ಮಾಡಿದ ಶೌರ್ಯವನ್ನು ಬಿತ್ತರಿಸುವುದಕ್ಕಾಗಿ ಪ್ರಾಣವನ್ನು ಮಸ್ತಕಕ್ಕೇರಿಸಿರುವನು. ಈಗಲೇ ವಿಚಾರಿಸು.
6: ಹಾಯ್ ಹಾಯ್ ಮಗನೇ ಕಂದ, ಏನಿರುವುದು? ಒಂದು ಉಳಿಯದಂತೆ ತಿಳಿ ಹೇಳು ಕಂದ.
3: ತಾತ ಸ್ವಲ್ಪ ತಡೆ. ಕೃಷ್ಣದೇವ, ನಿಮಗೆ ವಂದನೆಗಳು. ಹೇ ಜನಕ, ಏನೆಂದು ಹೇಳಲಿ? ಧರ್ಮ ಭೀಮಾದಿಗಳು, ಮಾತೆಯಾದ ಸುಭದ್ರ, ಮಡದಿಯಾದ ಉತ್ತರ ಕಣಕಾಂಗಿಯರು ಯುದ್ಧಕ್ಕೆ ಬೇಡವೆಂದು ಆಲ್ಪರಿದರೂ ನಾನು ಕೇಳಲಿಲ್ಲ. ಒಂದೇ ಅಬ್ಬಿನಿಂದ ಹೋಗಿ ಚಕ್ರಕೋಟೆಯನ್ನು ನಾಶ ಮಾಡಿದನು. ಅದನ್ನು ಸಹಿಸಲಾರದೆ ನನಗೆ ಗೋಚರವಾಗದಂತೆ ಆ ಕರ್ಣನಿಂದ ನನ್ನ ಕರಗಳನ್ನು ಕತ್ತರಿಸಿಬಿಟ್ಟರು. ತಾತನಾದ ಕರ್ಣ, ನಿನ್ನ ಶಿರವು ಆಕಾಶ ಮಂಡಲಕ್ಕೆ ಹಾರುವಂತೆ ತಾತನಿಂದ ವಚನವನ್ನು ತೆಗೆದುಕೊಂಡು ಪ್ರಾಣವನ್ನು ಬಿಡುವೆನು.
4: ಅಯ್ಯೋ ಹರ ಹರ. ಅಯ್ಯೋ ಕಂದ, ಅಭಿಮನ್ಯು ಮರಣವಾದಿಯ ಮಗನೇ.

0: 那个人呐！
1: 哎呦，不然来多了吧？为的给别人们都给黑的人给了的，那那那为的别人拿去骂你我的呀？那那个阿鲁迪古因奴，那那个阿鲁迪古，
2: 巴德古因奴，吉万塔巴德古，伊拉伊查伊德多，那里那苏尔多拉个你那那草原是地道的，阿克里普罗斯毛里普拉那文奴你个文奴，伊拉伊那伊克雷伊查普塔乌，
1: 阿朱那，伊都普瓦卡瓦伊都。ಜಯದ್ರಥನು ಹರನಿಂದ ವರವನ್ನು ಪಡೆದವನು. ಆತನ ಶಿರವನ್ನು ಹರಿದು ಯಾವನು ಧರೆಗೆ ಕೆಡುವನು ಆತನ ತಲೆಯು ಸಹಸ್ರ ಹೋಳಾಗಬೇಕೆಂದು ವರವು ಇರುವುದು.
2: ದೇವ, ಹಾಗಾದರೆ ಇದಕ್ಕೇನು ಉಪಾಯ ಮಾಡಬೇಕು? ದೇವ,
3: ಆತನ ತಂದೆಯು ಸಮುದ್ರನಾಥನಲ್ಲಿ ಹೋಮವನ್ನು ನಡೆಸಿ ದೇವತೆಗಳಿಗೆ ಅರ್ಘ್ಯವನ್ನು ಕೊಡುತ್ತಿರುವನು. ಜಯದ್ರಥನ ಶಿರವು ಆತನ ಕರದಲ್ಲಿ ಬೀಳುವಂತೆ ಬಿಲ್ಲನ್ನು ಹೊಡೆಯಬೇಕು. ಅಂದರೆ ಆ ಶಿರಸ್ಸು ಆತನ ತಂದೆಯ ಕೈಯಲ್ಲಿ ಬೀಳುವುದು. ಕೂಡಲೇ ತಂದೆಯ ತಲೆಯು ಸಹಸ್ರ ಹೋಳಾಗುವುದು.
2: ದೇವ, ನನ್ನ ಪ್ರತಿಜ್ಞೆಯನ್ನು ಪೂರ ಮಾಡುವ ಭಾರವು ನಿನ್ನದು. ನಾನಿನ್ನು ಹೋಗಿ ಬರುತ್ತೇನೆ.
3: ಉಭಯತರು ಆತನನ್ನು ಹುಡುಕಲಿಕ್ಕೆ ಹೋದರು. ನಾನು ಈ ಜಯದ್ರಥನು ತನ್ನಿಂದ ತಾನೇ ಬರುವ ಹಾಗೆ ಒಂದು ಉಪಾಯವನ್ನು ಮಾಡುವೆನು. ಎಲೈ ಸುದರ್ಶನವೇ, ಹೋಗು. ಸೂರ್ಯನಿಗೆ ಮರೆಯಾಗು, ಬೇಗ ಹೋಗು.
2: ದೇವ, ನಾನು ಅಷ್ಟು ಪರಿಶೋಧನೆ ಮಾಡಿದರೂ ಸಿಗದೇ ಹೋದನು. ಮುಂದೇನು ಮಾಡಬೇಕು? ಯಾವ ದೇವ,
3: ಮೊದಲು ಚಿತೆಯನ್ನು ಸಿದ್ಧಗೊಳಿಸಿ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸು. ತೀವ್ರವಾಗಿ ಪ್ರದಕ್ಷಿಣೆಯನ್ನು ಹಾಕಿ ಅಂಗಡಿಯಲ್ಲಿ ಧುಮುಕಿ ಬಿಡುವಂಥವನಾಗು.
1: ಓ ರಕ್ತ ರಕ್ಷಕನೇ, ಸೂರ್ಯನಾರಾಯಣ ಪ್ರತಿನಿತ್ಯಕ್ಕಿಂತಲೂ ಇಷ್ಟು ತೀವ್ರವಾಗಿ ಏಕೆ ಪಶ್ಚಿಮ ಸಿಂಹಾಸನವನ್ನು ಏರಿದನು ತಿಳಿಯಲಲ್ಲದು.
3: ಎಲ್ಲೋ ವಾಯಿಸುತ್ತಾನೆ, ಸೂರ್ಯನು ಪ್ರತಿನಿತ್ಯ ದಾರಿಯನ್ನು ನಡೆದು ನಡೆದು ಪ್ರಯಾಸಗೊಂಡಿದ್ದರಿಂದ ಅವನು ಬೇಗನೆ ಮುಳುಗಿದನು. ಧರ್ಮ ಭೂಪಾಲನೆ, ಸ್ವಲ್ಪ ವಿಶ್ರಮಿಸು.
4: ದೇವ, ಬಂಧು ಬಾಂಧವರನ್ನು ಅಗಲಿದ ಮೇಲೆ ನಾನೆಂತೂ ಬಾಳಲಿ?
3: ಹೇ ಅರ್ಜುನ, ಕೂಡುದು ಜನನಿಂದ ಸ್ಪದಕ್ಕೆ ಕಾರಣನಾಗಕೂಡುದು.
2: ದೇವ, ತಮ್ಮ ಆಜ್ಞೆಯನುಸಾರವಾಗಿ ನಾನು ವರ್ತಿಸುತ್ತೇನೆ. ನನ್ನ ಪ್ರತಿಜ್ಞೆ ಪೂರ್ಣ ಮಾಡುವ ಭಾರವು ನಿನ್ನದು.
1: ಅಯ್ಯೋ, ಏನು ಮಾಡಲಿ? ಈ ಗದೆಯಿಂದ ಈ ಮದಾಂಧರನ್ನು ಹೊಡೆದು ಚೆಲ್ಲಿ ಬಿಡಲ.
3: ಭೀಮಸೇನ ತಡೆ, ಅರ್ಜುನ ಬಿಲ್ಲನ್ನು ಹಿಡಿದು ಪ್ರದಕ್ಷಿಣೆಯನ್ನು ಮಾಡಿ ಅಗ್ನಿಯಲ್ಲಿ ಧುಮುಕಿ ಬಿಡುವಂಥವನಾಗು.
2: ಹಾಗೆ ಮಾಡುತ್ತೇನೆ ದೇವ. ಜೈ ಕೃಷ್ಣ ಮುರಾರಿ.
3: ಹಲೋ ಅರ್ಜುನ, ಇನ್ನೂ ಸೂರ್ಯನು ಅಸ್ತಮಯವಾಗಿಲ್ಲ. ಆತನು ಮುಳುಗಬೇಕಾದರೆ ಇನ್ನೂ 3 ಗಳಿಗೆ ಇರುವುದು. ನಾನು ಸೂರ್ಯನಿಗೆ ಮರಿಯಾಗಿ ನನ್ನ ಚಕ್ರವನ್ನು ಇಟ್ಟ ನಾನೇ ನನ್ನ ಮಾತನ್ನು ನಂಬು. ಬೇಗನೆ ಚಕ್ರವನ್ನು ಅಸ್ತ್ರವನ್ನು ಹೂಡಿ ಹೊಡೆಯುವಂಥವನಾಗು.
2: ದೇವ ಹಾಗೆ ಮಾಡುತ್ತೇನೆ. ಜೈ ಕೃಷ್ಣ ಮುರಾರಿ.
4: ಘಾತವಾಯಿತು, ಘಾತವಾಯಿತು, ಸತ್ಯನ ಸತ್ಯನು.

ಆಕಾಶವಾಣಿ ವಿಜಯಪುರ, ಸಮಯ 7:34. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳನ್ನು ಆಲಿಸಲಿದ್ದೀರಿ.

ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಪಿನಾಕ ರಾಕೆಟ್ ಯಶಸ್ವಿ ಪರೀಕ್ಷೆಯ ಹಿಂದೆ ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆ ಸದಾ ಶಕ್ತಿಯ ಮೂಲ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂನಲ್ಲಿ ಪ್ರಧಾನಿ ಪ್ರತಿಪಾದನೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮರಳಿ ಪಡೆಯುವುದೇ ಭಾರತ ಪಾಕಿಸ್ತಾನ ನಡುವಿನ ಏಕೈಕ ಸಮಸ್ಯೆ. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕಾಮನ್ವೆಲ್ತ್ ಕ್ರೀಡಾಕೂಟ ವೈಟ್ ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 ಕೆಜಿ ವಿಭಾಗದಲ್ಲಿ ಭಾರತದ ರಿಷಿಕಾಂತ ಸಿಂಗ್ಗೆ ಬೆಳ್ಳಿ. ಟಿ20 ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಗೆ 193 ರನ್ಗಳ ಗುರಿ ನೀಡಿದ ಭಾರತ ತಂಡ. ವಾರ್ತೆಗಳ ವಿವರ. ಇಂದು ಕಾರ್ಗಿಲ್ ವಿಜಯ ದಿವಸ್. ಈ ಹಿನ್ನೆಲೆಯಲ್ಲಿ ವೀರ ಸೈನಿಕರಿಗೆ ಮತ್ತು ಹುತಾತ್ಮ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ. ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 136ನೇ ಸಂಚಿಕೆ ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಗಿಲ್ನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತೆಯನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನು ಭಾರತ ಮಾತೆಗೆ ಅರ್ಪಿಸಿದರು ಎಂದು ಸ್ಮರಿಸಿದರು. ಕೆಲವು ದಿನಗಳ ಹಿಂದೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಭಾರತದ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ದ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿ ವಿನ್ಯಾಸಗೊಳಿಸಿ ಭಾರತದಲ್ಲಿ ನಿರ್ಮಿಸಲಾಗಿದೆ. 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತದ ವೃದ್ಧಿಯಾಗುತ್ತಿರುವ ಶಕ್ತಿಯ ಸಂಕೇತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ತಿಂಗಳು ಡಿಆರ್ಡಿಒ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶ ಕ್ಷಿಪಣಿಯನ್ನು ಸಹ ಡಿಆರ್ಡಿಒ ಯಶಸ್ವಿಯಾಗಿ ಪರೀಕ್ಷಿಸಿತು ಎಂದು ಅವರು ಹೇಳಿದರು. ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತಾಗಲಿ ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ಇಂಡೋನೇಷ್ಯಾದಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಗ್ಲಾಸ್ಕೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ರಾರಂಭವಾಗಿದೆ. ದೇಶದ ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣ ಪ್ರದರ್ಶನ ನೀಡಿ ಜನರ ಹೃದಯ ಗೆಲ್ಲಬೇಕೆಂಬುದು ಎಲ್ಲ ಭಾರತೀಯರ ಆಶಯ. ಇನ್ನೊಂದೆಡೆ, ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತಿದೆ ಎಂದರು. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕ ಗೆಲುವು. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. 1983 ಭಾರತ ತನ್ನ ಮೊದಲ ಪುರುಷರ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ದಿದ್ದು ಇದೇ ಮೈದಾನದಲ್ಲಿ. ಈಗ ನಮ್ಮ ನಾರಿ ಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ ಎಂದು ಶ್ಲಾಘಿಸಿದರು. ಕಳೆದ ಭಾನುವಾರ ವಿಕ್ರಮ್-1 ರಾಕೆಟ್ ಯಶಸ್ವಿ ಉಡಾವಣೆಯಾಯಿತು. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ಭಾರತದ ಮೊದಲ ರಾಕೆಟ್ ಆಗಿದೆ. ಸುದೀರ್ಘ ಕಾಲದವರೆಗೆ ಬಾಹ್ಯಾಕಾಶ ವಲಯವು ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆಯು ಸದಾ ಶಕ್ತಿಯ ಮೂಲವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2026 ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400 ಹೆಚ್ಚು ಯುವ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಅಭಿವೃದ್ಧಿ ಪ್ರಕ್ರಿಯೆಯಿಂದ ಹಿಂದೆ ಹೊರಗುಳಿದವರಿಗೆ ಆದ್ಯತೆ ನೀಡಲು ಮತ್ತು ಸಬಲೀಕರಣಗೊಳಿಸಲು ಸರ್ಕಾರ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಯುವತಿಯರ ಭಾಗವಹಿಸುವಿಕೆಯು ಭಾರತದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬ ಯುವ ವ್ಯಕ್ತಿ, ವಿಶೇಷವಾಗಿ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದುವರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಭಾರತದ ಗಡಿ ಪ್ರದೇಶಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿ ಆಕಾಂಕ್ಷೆಗಳ ಪ್ರಾಯೋಗಿಕ ಜ್ಞಾನ ಒದಗಿಸುತ್ತದೆ ಎಂದರು. ಭಾರತದ ವಿಭಜನೆಯು ಇತಿಹಾಸದ ಅತ್ಯಂತ ದೊಡ್ಡ ಪ್ರಮಾದ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರವನ್ನು ಮರಳಿ ಪಡೆಯುವುದೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ಕಾಶ್ಮೀರಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ಪಿಒಜೆಕೆ ಯುವ ವೇದಿಕೆಯ ಸಹಯೋಗದೊಂದಿಗೆ ಜಮ್ಮು ಕಾಶ್ಮೀರ ಪೀಪಲ್ಸ್ ಫೋರಂ ಆಯೋಜಿಸಿದ್ದ 27ನೇ ಕಾರ್ಗಿಲ್ ವಿಜಯ ದಿವಸ್ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗಡಿ ನಿರ್ವಹಣೆಯನ್ನು ಬಲಪಡಿಸುವ ಮೂಲಕ ಪೂರ್ವಭಾವಿ ಕಾರ್ಯತಂತ್ರದೊಂದಿಗೆ ಭಾರತ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ತನ್ನ ರಾಷ್ಟೀಯ ಭದ್ರತಾ ವಿಧಾನ

0: ಬದುಕಿರಲಿ.
1: ಇಂದು ಹೆಣ್ಣಿಗೆ ಅವಳ ಬದುಕು ನಿರ್ಭಯತೆಯನ್ನು ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
2: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವು ಮೇಲಲ್ಲ ಕೀಳಲ್ಲ.
1: ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು.

0: ಸ್ವರೂಪವನ್ನು ಮೂಲಭೂತವಾಗಿ ಪರಿವರ್ತಿಸಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಂತರ ನಿನ್ನೆ ಅವರಿಗೆ ಶಿಕ್ಷಣ ಖಾತೆ ಜವಾಬ್ದಾರಿ ವಹಿಸಲಾಯಿತು. ಪ್ರಹ್ಲಾದ್ ಜೋಶಿ ಅವರು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆಗಳನ್ನು ಸಹ ಹೊಂದಿದ್ದಾರೆ. ಅಧಿಕಾರ ವಹಿಸಿಕೊಂಡ ಕೂಡಲೇ ಅವರು ವಿವಿಧ ಯೋಜನೆಗಳು ಮತ್ತು ಪ್ರಮುಖ ಉಪಕ್ರಮಗಳ ಅನುಷ್ಠಾನವನ್ನು ನಿರ್ಣಯಿಸಲು ಶಿಕ್ಷಣ ಸಚಿವಾಲಯದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ ಸೇರಿದಂತೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ನಾಳೆ ಕೇಂದ್ರ ಸರ್ಕಾರ ಮಂಡಿಸಲಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಪ್ರಧಾನಮಂತ್ರಿ ಸಂಗ್ರಹಾಲಯದಲ್ಲಿ ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಎಐ ಹಾಲೋ ಬಾಕ್ಸ್ ಉದ್ಘಾಟಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. 1999 ಕಾರ್ಗಿಲ್ ಯುದ್ದವು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ನಡೆಸಿದ್ದರಿಂದ ಸಂಗ್ರಹಾಲಯವು ಕಾರ್ಗಿಲ್ ವಿಜಯ್ ದಿವಸದಂದು ವಿಶೇಷ ಪ್ರದರ್ಶನವನ್ನು ಸಹ ಪ್ರದರ್ಶಿಸುತ್ತಿದೆ. ಪ್ರದರ್ಶನವು ಮೈಕ್ರೋಫಿಲ್ಮ್ಗಳು, ಆರ್ಕೈವಲ್ ವಿಡಿಯೋಗಳು, ಛಾಯಾಚಿತ್ರಗಳು ಹಾಗೂ ಭಾರತೀಯ ಸಶಸ್ತ್ರ ಪಡೆಗಳ ಧೈರ್ಯ ಮತ್ತು ತ್ಯಾಗವನ್ನು ಎತ್ತಿ ತೋರಿಸುವ ವೈಯಕ್ತಿಕ ಪತ್ರಗಳನ್ನು ಒಳಗೊಂಡಿವೆ. ಎಐ ಹಾಲೋ ಬಾಕ್ಸ್ ಮಹಾತ್ಮಗಾಂಧಿ, ಸರ್ದಾರ್ ವಲ್ಲಭ ಪಟೇಲ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ವಿಶಿಷ್ಟ ಛಾಯಾಚಿತ್ರಗಳು ಸೇರಿದಂತೆ ಅವರ ಕುರಿತ ಮಾಹಿತಿ ಸಹ ಒಳಗೊಂಡಿದೆ. ಈ ಉಪಕ್ರಮಗಳ ಮೂಲಕ ಪ್ರಧಾನಮಂತ್ರಿ ಸಂಗ್ರಹಾಲಯವು ಭಾರತದ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಗೌರವಿಸುವ ಮತ್ತು ದೇಶದ ದಾರ್ಶನಿಕ ನಾಯಕರ ಪರಂಪರೆಯನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ವೈಟ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಭಾರತದ ರಿಷಿಕಾಂತ ಸಿಂಗ್ ಪುರುಷರ 60 kg ವಿಭಾಗದಲ್ಲಿ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟು 264 kg ತೂಕ ಎತ್ತಿದ್ದ ರಿಷಿಕಾಂತ್ ಸಿಂಗ್ ಸ್ನಾಚ್ ಸುತ್ತಿನಲ್ಲಿ 121 kg ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆ ನಿರ್ಮಿಸಿದರು. ಮಲೇಷ್ಯಾದ ಮೊಹಮ್ಮದ್ ಅನೀಕ್ ಕಸ್ದಾನ್ ಚಿನ್ನದ ಪದಕ ಪಡೆದರೆ ಕೀನಿಯಾದ ಜೋಶ್ವಾ ಅಮುಂಗಾ ಬೋಯಾ ರಜತ ಪಡೆದುಕೊಂಡರು. ಇದಕ್ಕೂ ಮೊದಲು ಪ್ಯಾರಾ ಪವರ್ ಲಿಫ್ಟರ್ ಜಂಡು ಕುಮಾರ್ ರಜತ ಪಡೆದುಕೊಂಡರು. ಪಾಕಿಸ್ತಾನದಲ್ಲಿ ಮುಂಗಾರು ಸಂಬಂಧಿತ ಅವಘಡಗಳಲ್ಲಿ ಇದುವರೆಗೂ 97 ಹಸುನೀಗಿದ್ದು 100 ಜನರು ಗಾಯಗೊಂಡಿದ್ದಾರೆ. ಪೂರ್ವ ಪಾಕಿಸ್ತಾನದಲ್ಲಿ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಕಳೆದ 1 ಪಾಕಿಸ್ತಾನ ಅತಿವೃಷ್ಟಿಯಿಂದ ಬಾಧಿತವಾಗಿದೆ. ಇನ್ನೊಂದೆಡೆ ಚೀನಾದ ಗನ್ಸು ಪ್ರಾಂತ್ಯದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೂಕುಸಿತ ಪ್ರವಾಹದಿಂದಾಗಿ ಕನಿಷ್ಠ 10 ಹಸುನೀಗಿದ್ದಾರೆ ಎಂದು ವರದಿಯಾಗಿದೆ. ಬಿರುಗಾಳಿ ನವಾಲ್ನಿಂದಾಗಿ ಚೀನಾದಲ್ಲಿನ ಗಾಂಗ್ಡಾಂಗ್ನ ವಿಮಾನ ಮತ್ತು ರೈಲು ಸಂಚಾರ ವ್ಯತ್ಯಯವಾಗಿದೆ. ಹರಾರೆಯಲ್ಲಿ ನಡೆಯುತ್ತಿರುವ ಜಿಂಬಾಬ್ವೆ ವಿರುದ್ದದ 3 ಹಾಗೂ ಅಂತಿಮ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 5 192 ರನ್ ಗಳಿಸಿದೆ. ಭಾರತದ ಪರ ವೈಭವ್ ಸೂರ್ಯವಂಶಿ 49 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. 193 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿ ಬಂದಾಗ 15.1 ಓವರ್ಗಳಲ್ಲಿ 4 122 ರನ್ ಗಳಿಸಿ ಆಟವಾಡುತ್ತಿದೆ. 2 ಪಂದ್ಯಗಳನ್ನು ಗೆದ್ದು ಈಗಾಗಲೇ ಸರಣಿ ವಶಪಡಿಸಿಕೊಂಡಿರುವ ಭಾರತ ಐಸಿಸಿ ಪುರುಷರ T20 ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿನಾಕ ರಾಕೆಟ್ ಯಶಸ್ವಿ ಪರೀಕ್ಷೆಯ ಹಿಂದೆ ದೇಶದ ವಿಜ್ಞಾನಿಗಳು, ಎಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದೇಶದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆ ಸದಾ ಶಕ್ತಿಯ ಮೂಲ, ಪ್ರಧಾನಮಂತ್ರಿ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮರಳಿ ಪಡೆಯುವುದೇ ಭಾರತದ ಉದ್ದೇಶ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕಾಮನ್ವೆಲ್ತ್ ಕ್ರೀಡಾಕೂಟ ವೈಟ್ ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 kg ವಿಭಾಗದಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ಗೆ ಬೆಳ್ಳಿ. T20 ಕ್ರಿಕೆಟ್ ಸರಣಿ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಗೆ 193 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ആകാശവാണി ಜನಪದರಲ್ಲಿ ಮೇದಾರಿಕೆತಯ್ಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸರ್ವಮಂಗಳ ಸಕ್ರಿ. ಸಮಾಜದಲ್ಲಿ ಧರ್ಮ ಎನ್ನುವ ಒಂದು ಪರಿಕಲ್ಪನೆ ಧಾರಣಾಶಕ್ತಿಯಾಗಿ ನಮ್ಮನ್ನು ಹಿಡಿದಿಡಲು ಪ್ರಯತ್ನಿಸುತ್ತದೆ. ವರ್ಗ ವರ್ಣ ಸೌಹಾರ್ದತೆ ಬಾಳ್ವೆ ನಮ್ಮನ್ನು ವ್ಯಾಖ್ಯಾನಿಸುವತ್ತ ಧಾವಿಸುತ್ತದೆ. ವಚನಗಳ ಒಂದು ತಾತ್ವಿಕ ಮೀಮಾಂಸೆ ಭಕ್ತ ಮತ್ತು ಶರಣ ಸಂಬಂಧದಲ್ಲಿ ಧ್ಯಾನಸ್ಥ ಮನಸ್ಸಿನ ಒಳ ಆವರಣವೂ ಸಹಿತ ಇದು. ಕಾಯಕದ ಮೂಲಕ ದೇವರನ್ನು ಕಾಣುವ ಶ್ರಮ ಸಂಸ್ಕೃತಿಗೆ ನ್ಯಾಯವನ್ನು ಒದಗಿಸುವ ಎತ್ತರಿಸುವ ಪೂಜಿಸುವ ಸಂಸ್ಕೃತಿ ಎಂದರೆ ನಮ್ಮ ಶರಣರು. 12ನೇ ಶತಮಾನದಲ್ಲಿ ಶರಣ ಸಾಹಿತ್ಯದಲ್ಲಿ ಬಸವಣ್ಣನವರ ಆಪ್ತರು ಕಾಯಕವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಶರಣ ಎಂದರೆ ಮೇದಾರ ಕೇತಯ್ಯ ಅವರು. ಜನಪದ ಮತ್ತು ಶರಣ ಸಾಹಿತ್ಯದಲ್ಲಿ ಇವರ ಬಗ್ಗೆ ಸಾಕಷ್ಟು ಉಲ್ಲೇಖವೂ ಆಗಿದೆ. ಬಸವಣ್ಣನವರನ್ನು ಗುರುವಾಗಿ ಜಂಗಮ ದಾಸೋಹದಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡಂತಹ ಶರಣರು ಇವರು. ಜನಪದರು ಕೇತಯ್ಯನವರನ್ನು ದಿಟ್ಟ ಶರಣರೆಂದೇ ಸ್ಮರಣೆ ಮಾಡಿದ್ದಾರೆ. ಈ ಶರಣರ ವಿಶಿಷ್ಟ ವ್ಯಕ್ತಿತ್ವವನ್ನು ಶರಣ ಸಾಹಿತ್ಯದಲ್ಲಿ ಮಾತ್ರ ಕಾಣಲು ಸಾಧ್ಯ. ಏಕೆಂದರೆ ಅಂದು ನಿರ್ಲಕ್ಷ್ಯಕ್ಕೆ ಒಳಗಾದ ತಳ ಸಮುದಾಯದ ಕೇತಯ್ಯನವರನ್ನು ಐಕ್ಯ ಸ್ಥಳದ ಶರಣರೇ ಜನಜನಿತ. ಇವರಿಗೆ ಕೇತ, ಕೇತಿದೇವ, ಕೇತಯ್ಯ, ಕೇತ ತಂದೆ, ಕ್ಯಾತಯ್ಯ ಎಂಬ ಹೆಸರುಗಳು ಸಹಿತ ಇವೆ. ಪತ್ನಿ ಸತವ್ವೇ ಇವರ ಜನ್ಮಸ್ಥಳ ಬೇಲೂರು. ಒಟ್ಟು ಇವರ ವಚನಗಳು 11. ಇವರ ಅಂಕಿತ ಗವರೇಶ್ವರಲಿಂಗ ಕಾಯ ಮತ್ತು ದಾಸೋಹಕ್ಕೆ ಬೆಳಕನ್ನು ನೀಡಿದಂತಹ ಒಬ್ಬ ಶ್ರೇಷ್ಠ ಹಠಯೋಗಿ ಎಂದರೆ ಮೇದಾರ ಕೇತಯ್ಯ. ಮಲೆನಾಡ ಗಡಿಯೊಳಗೆ ಉಳುಮೆ ಬೆಟ್ಟದ ಬೆಳೆಗೆ ಬೇಲೂರು ಕೇತ ಮೇದಾರ ಕಾಡೊಳಗೆ ಬೆಳೆದಾಡಿ ಕಲೆತ ಶಿವಮತವ. ಬೆಟ್ಟ ಗುಡ್ಡಗಳ ಸೀಮೆಯಲ್ಲಿ ಅರಣ್ಯದ ಮಧ್ಯದಲ್ಲಿ ಬೇಲೂರು ಕೇತ ಮೇದಾರ ಕೇತನು ಶಿವಮತವನ್ನು ಪ್ರಚಾರ ಮಾಡುವ ಒಬ್ಬ ಕಾಯಕ ಜೀವಿಯಾಗಿದ್ದನು. ಶಿವ ದೈವ ಶಕ್ತಿಯ ಜೊತೆಗೆ ಮೇದಾರ ಜನವರ್ಗದವರನ್ನು ಸಂರಕ್ಷಿಸುವ ಶರಣರು ಸಹಿತ ಇವರಾಗಿದ್ದರು. ಕಾಯಕ ನಿಷ್ಠೆ, ನೈತಿಕ ಮತ್ತು ಪ್ರಾಮಾಣಿಕ ದುಡಿಮೆಗೆ ಆದರ್ಶವೂ ಸಹಿತ ಇವರು. ಬಿದಿರಿನಿಂದ ಬುಟ್ಟಿ ಹಿಡಿಯುವುದು, ಗೃಹ ಉಪಯೋಗಿ ಪರಿಕರಗಳನ್ನು ಮಾಡಿ ಇವರು ಮಾರಾಟ ಮಾಡ್ತಾ ಇದ್ರು. ಕಾಯಕದಿಂದ ಬಂದ ಹಣದಿಂದ ದಾಸೋಹ ಮಾಡುತ್ತಿದ್ದರು. ಮೇದಾರ ಸಮುದಾಯದ ಜನರು ಹೆಚ್ಚಾಗಿ ಅಲೆಮಾರಿ ಜನಾಂಗದವರು. ಅವರು ಕಾಡಿನ ಬಿದಿರ ಮೇಳೆ ಇವರ ಜೀವಕ್ಕೆ ಆಧಾರವೂ ಸಹಿತ ಹೌದು. ಬೇಲೂರಿನಿಂದ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ಒಬ್ಬ ಮುಖ್ಯ ಅನುಭಾವಿಯಾಗಿ ತಮ್ಮ ಆತ್ಮೋನ್ನತಿಯ ನಡೆದುಕೊಂಡ ಶರಣರು ಇವರಾಗಿದ್ದರು. ಕಾಯಕವೇ ಕೈಲಾಸ ತತ್ವದ ಒಂದು ಪ್ರಾಮಾಣಿಕತೆಯನ್ನು ಕೇತಯ್ಯನವರು ಪಡೆದುಕೊಂಡಿದ್ದರು. ಕಾಯಕ ಶರಣರ ಜೀವನದಲ್ಲಿ ಅದೊಂದು ಆಧ್ಯಾತ್ಮದ ಶ್ರೇಷ್ಠ ದರ್ಶನವೂ ಸಹಿತ ಹೌದು. ಶ್ರಮ ಸಂಸ್ಕೃತಿಯ ಮೂಲಕ ಎಚ್ಚರಿಸುವ ಉದ್ಯೋಗದ ಸೃಷ್ಟಿ ನಿತ್ಯ ಜೀವನದಲ್ಲಿ ಆತ್ಮೋನ್ನತಿಗೆ ಸಮರ್ಪಿಸಿಕೊಳ್ಳತಕ್ಕಂತಹ ಅರ್ಪಿತ ಭಾವವೂ ಸಹಿತ ಶರಣರದು. ಕಲ್ಯಾಣ ನಾಡಿನ ಶರಣರ ತತ್ವಗಳಿಂದ ಪ್ರೇರಿತರಾಗಿ ತಮ್ಮ ಹೆಂಡತಿಯ ಜೊತೆಗೂಡಿ ಬಿದಿರಿನ ಪರಿಕರಗಳನ್ನು ಮಾಡಿ ಕಲ್ಯಾಣದಲ್ಲಿ ಮಾರಾಟ ಮಾಡ್ತಾ ಇದ್ರು. ಕಾಯಕದಿಂದ ಬಂದದ್ದನ್ನು ದಾಸೋಹ ಸೇವೆಗೈಯುವ, ಉಳಿದದ್ದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡುತ್ತಿದ್ದರು. ತನು ಮನಗಳನ್ನು ಶಿವನಿಷ್ಠೆಯ ಮೂಲಕ ಸಮರ್ಪಿಸಿದ ಕಾಯಕದ ಶ್ರೇಷ್ಠ ಕೇತಯ್ಯ ಶರಣರು ಹೌದು. ಹೊಸ ಮತವೇ ಲಿಂಗವಾಗಿ ಕಸಬೆಂಬ ಕರಡಿಯ ಹಸನ ಮನವದಕ್ಕೆ ಶಿವದಾರ ದಾಸೋಹ ಉಣಿಸಲು ಶಿವಶರಣ ಕೇತನಿಗೆ ಜನಪದರಲ್ಲಿ ಶಿವ ಆತ್ಮೀಯ ಸ್ನೇಹಿತ. ಅಷ್ಟೇ ಅಲ್ಲ, ರೈತನಾಗಿ ಭೂಮಿಯನ್ನು ಉಳುಮೆ ಮಾಡತಕ್ಕಂತಹ ರೂಪಕಗಳಲ್ಲಿ ಶಿವ ಕಂಡುಬರ್ತಾನೆ. ಸರಳ ಮತ್ತು ಬಹುಶೀಘ್ರವಾಗಿ ಭಕ್ತರಿಗೆ ವರ ನೀಡತಕ್ಕಂಥವನು. ಭಕ್ತನಿಗೆ ಕೋಪ ಬಂದಾಗ ಶಿವನ ಮೇಲೆ ಪ್ರೀತಿಯಿಂದ ಕೋಪಿಸಿಕೊಳ್ಳತಕ್ಕಂತಹ ಸಾಕಷ್ಟು ದೃಷ್ಟಾಂತಗಳೇನಿದ್ದಾವಲ್ಲ ಜನಪದರಲ್ಲಿ ಮಾತ್ರ ನಮಗೆ ಸಿಗ್ತವ. ಭಕ್ತರ ಕಷ್ಟಕ್ಕೆ ಓಗೊಡುವ, ಧಾವಿಸುವ ದೈವ ಶಿವ. ಕೇತಯ್ಯನವರ ಕಾಯಕನಿಷ್ಠ

ಖ್ಯಾತವಾಗುತ್ತಾ ಇರಬೇಕಾದ್ರೆ ಶಿವ ಕೇತಯ್ಯನವರನ್ನು ಪರೀಕ್ಷೆ ಮಾಡಲು ಮುಂದಾಗುತ್ತಾನೆ. ಶಿಷ್ಟ ಜನಪದ ಗೀತೆಗಳಲ್ಲಿ ಹೊನ್ನು ಹಣದ ಸಹಾಯ ಮಾಡಲು ಮುಂದಾಗತಕ್ಕಂತಹ ಸಾಕಷ್ಟು ಕಥನಗಳು ನಮಗೆ ಕಂಡು ಬರ್ತಾವ. ಹಸನಾದ ಕಾಯಕಕ್ಕೆ ಕರಡಿಯಬೇಕು, ಕೊರಳಲ್ಲಿ ಧರಿಸಲು ಶಿವದಾರ ಬೇಕು, ಶಿವಮತವೇ ಲಿಂಗವಾಗಿ ದಾಸೋಹ ಉಣಿಸಲು ಶಿವ ಮುಂದಾಗುವ ಸನ್ನಿವೇಶ ಅಲ್ಲಿ ಕಂಡು ಬಂದಾಗ, ಕಾಡಿನಲ್ಲಿ ಒಂದಿನ ಕೇತಯ್ಯನವರು ಬಿದಿರನ್ನು ಕತ್ತರಿಸುವಾಗ ಅದರಿಂದ ಅಪಾರವಾದಂತಹ ಹೊನ್ನು ಬೀಳಲು ಪ್ರಾರಂಭವಾಗುತ್ತದೆ ಅಂತ. ಇದನ್ನು ನೋಡಿದ ಮುಂದಿನ ಬೆಳೆ ಹೋಗಿ ಬಿದಿರನ್ನು ಕತ್ತರಿಸಲು ಮುಂದಾದಾಗ ಮತ್ತೆ ಹೊನ್ನು ಬೀಳಲು ಪ್ರಾರಂಭವಾಗುತ್ತದೆ ಅಂತ. ಆಗ ಕೇತಯ್ಯನವರು, ಇದೇನು ಶಿವ, ಶಿವ ಈ ಹುಳುಗಳು ಎಲ್ಲಿ ನೋಡಿದರಲ್ಲಿ ಹುಳುಗಳು ಎಂದು ಶಿವನನ್ನು ಪ್ರಶ್ನೆ ಮಾಡ್ತಾನೆ. ಬಂಗಾರದ ಹುಳು ಹತ್ತಿ ಭಂಗವಾಗಿದೆ, ಬಂಗಾರದ ಹುಳು ಹತ್ತಿ ಭಂಗವಾಗಿದೆ, ಬಿದಿರು ಕಂಗಳಿಗೆ ಬೇಡ ಹೊಲೆಯಿಂದ, ಬಿದಿರು ಕಂಗಳಿಗೆ ಬೇಡ ಹೊಲೆಯಿಂದ ದಾಸೋಹ ಸಂಘ ಜೋಡಣೆಗೆ ಕುಂದು ಎಂದ. ಶರಣರ ಪ್ರಕಾರ ಹೊನ್ನು ಭಕ್ತಿ ಮತ್ತು ಕಾಯಕದಿಂದ ದೂರವಿರಿಸತಕ್ಕಂತಹ ಅಹಂಕಾರವನ್ನು ಹೆಚ್ಚಿಸತಕ್ಕಂಥದ್ದು ಹೊನ್ನು, ಅದು ಮೋಹವನ್ನು ಕೊಡುವಂಥದ್ದು. ಹೀಗಾಗಿ ಹೊನ್ನನ್ನು ಅವರು ಸೂತಕದಂತೆ ನೋಡಿದಂಥವರು. ಈ ಕಂಗಳಿಗೆ ಹೊನ್ನು ಹೊಲೆಯಿದ್ದಂತೆ, ಈ ಬಿದಿರಿಗೆ ಹೊನ್ನ ಹುಳ ಹತ್ತಿದೆ, ಇದರಿಂದ ದಾಸೋಹವೇ. ಮತ್ತೊಂದು ಗಿಡದ ಬಿದಿರನ್ನು ಕಡಿದರೂ ಮುತ್ತುಗಳು ಉದುರಲು ಪ್ರಾರಂಭವಾದವು, ಮೆಳೆ ಮೆಳೆ ತಿರುಗಿದರೂ ಅವುಗಳಲ್ಲಿ ಒಂದೂ ಬಿದಿರು ಕಾಣಲಿಲ್ಲ, ಮೆಳೆ ತುಂಬ ನೋಡಿದರೂ ಮುತ್ತು ಮಣಿ ಮಾಣಿಕ್ಯ ಮಳಮಳಿಸಿದವು, ಅವನ್ನ ನೋಡಿದ ತಕ್ಷಣ ಚಿಟ್ಟನೆ ಚೀರಿ ಇವೆಲ್ಲ ಹೊಲೆ ಎಂದ. ಮತ್ತೊಮ್ಮರು ಪ್ರಯತ್ನದಿಂದ ರಭಸದಿಂದ ಬಿದಿರನ್ನು ಕಿತ್ತಿದಾಗ ಆ ಬಿದಿರಿನ ಮೊನೆ ದೇಹಕ್ಕೆ ನಾಟಿ ರಕ್ತಸ್ರಾವವಾಗ್ತದ. ದೇವ ಆ ದೇಹದ ನೋವಿಗಿಂತ ಅಂದಿನ ದಾಸೋಹದ ಚಿಂತೆ ಅವರನ್ನು ಕಾಡುತ್ತದೆ. ಸೂರ್ಯ ಮುಳುಗ್ತಾ ಇದ್ದಾನೆ, ಸಂಜೆಯಾಗ್ತಾ ಇದೆ, ಜಂಗಮ ದಾಸೋಹದ ಸೇವೆ ಮಾಡಬೇಕು, ಆ ಚಿಂತೆ ಕಾಡ್ತಾ ಇದೆ. ಹಾರದಿರು ಪಡುಗಡಲ ಏರಿ ಇಳಿಯುವ ರವಿಯೇ, ಹಾರದಿರು ಪಡುಗಡಲ ಏರಿ ಇಳಿಯುವ ರವಿಯೇ, ಮಾರಹರನಾಣೆ ಎನ್ನಾಣೆ, ಮಾರಹರನಾಣೆ ಎನ್ನಾಣೆ, ಶಿವಶರಣ ಧೀರ ಕಾಯಕದ ಮನದಾಣೆ, ಶಿವಶರಣ ಧೀರ ಕಾಯಕದ ಮನದಾಣೆ. ಸೂರ್ಯ ಮುಳುಗುವ ಪಶ್ಚಿಮ ದಿಕ್ಕಿನಲ್ಲಿ ಪ್ರಕೃತಿಯ ಕಲರವ ಸ್ತಬ್ಧವಾಗತಕ್ಕಂತಹ ಸಾಯಂಕಾಲದ ಸಮಯವದು. ಶರಣ ಮೇದಾರ ಕೇತಯ್ಯನವರು, ಸೂರ್ಯ ನೀ ಮುಳುಗಬೇಡ, ನೀ ಮುಳುಗಿದರೆ ಶಿವನ ಮೇಲಾಣೆ ನಮ್ಮ ಶರಣರ ಕಾಯಕದ ಮೇಲಾಣೆ ಅಂತ ಹೇಳ್ತಾನೆ. ಆಗ ಕೇತಯ್ಯ ಶರಣರ ಒಂದು ಕಾಯಕ ಶ್ರದ್ನಿಷ್ಠೆಗೆ ಸೂರ್ಯನೂ ಸಹಿತ ತಲೆ ಬಾಗ್ತಾನೆ. ಅಂದರೆ ಬಸವ ತತ್ವ ನಿಸರ್ಗ ತತ್ವವಾಗಿ ಶರಣರನ್ನು ಪ್ರೇರೇಪಿಸತಕ್ಕಂತಹ ಪ್ರಾಮಾಣಿಕ ಹನುವು ಸಹಿತ ಅದು ಅಂತ. ತಮ್ಮ ದೇಹದ ಮೇಲೆ ಆಗಿರತಕ್ಕಂತಹ ನೋವನ್ನು ಪರಿಗಣಿಸದೆ ಪತ್ನಿ ಸಾತವ್ಯರಿಗೆ ಹೇಳ್ತಾರೆ, ಈ ಬಿದಿರಿನಿಂದ ಮರ ಬುಟ್ಟಿ ಮಾರಾಟ ಮಾಡಿ ಹಣ ತೆಗೆದುಕೊಂಡು ಬಾ, ಸೂರ್ಯ ಮುಳುಗುವುದರ ಒಳಗೆ ದಾಸೋಹ ಸೇವೆ ಮಾಡಬೇಕು. ದೇಹದ ನೋವನ್ನು ಪರಿಗಣಿಸದೆ ಪತ್ನಿ ಅವರು ನೋವಿನಿಂದ ಹೇಳ್ತಾರೆ, ಅದರಂತೆ ಸಾತವ್ವ ಮಾಡ್ತಾಳೆ. ನಂತರ ದಾಸೋಹದ ಕೊನೆಗೆ ತಮ್ಮ ಎದೆಗೆ ಚುಚ್ಚಿರತಕ್ಕಂತಹ ಆ ಬಿದಿರನ್ನು ತೆಗೆ ಎಂದು ಪತ್ನಿಗೆ ಆದೇಶ ಮಾಡ್ತಾರೆ. ಅದರಂತೆ ಆಕೆ ಮಾಡಿದಳು. ತಕ್ಷಣ ಕೇತಯ್ಯನವರ ಪ್ರಾಣ ಹೊರಟು ಹೋಗುತ್ತದೆ. ಇರುಳೆಲ್ಲ ಸಾತವ್ವ ಹೊರಳಾಡಿ ಪತಿ ನೆನೆದು ಮರುಳು, ನಾನಿನ್ನು ಗೋಳಿಡಲು ಎಲೆ ಜೀವ ತರುಳಾಗಿ ಮಾಡು ಕಾಯಕವ. ಇರುಳೆಲ್ಲ ಸಾತವ್ವ ಹೊರಳಾಡಿ ಪತಿ ನೆನೆವು ಮರಳು, ನಾನಿನ್ನು ಗೋಳಿಡಲು ಎಲೆ ಜೀವ ತರುಳಾಗಿ ಮಾಡು ಕಾಯಕವ ಅಂತ ಹೇಳ್ತಾ ರಾತ್ರಿ ಎಲ್ಲ ಸಾತವ್ವ ಪತಿಯನ್ನು ನೆನೆದು ದುಃಖಿತಾಳೆ, ರೋದನಗೈತಾಳೆ. ಜನಪದರಲ್ಲಿ ಈ ಸತಿಪತಿ ಭಾವವೇನಿದೆಯಲ್ಲ, ಆಧ್ಯಾತ್ಮದ ಒಂದು ಅನುಸಂಧಾನ, ಪರಸ್ಪರ ಗೌರವ, ಶಿವಶಕ್ತಿಯ ಸಮಾಗಮವೆಂಬ ಒಂದು ನಂಬಿಕೆ ದಾಂಪತ್ಯ ಜೀವನಕ್ಕೆ ಭದ್ರ ಅಡಿಪಾಯ ಮತ್ತು ಪವಿತ್ರವಾದಂತಹ ಸ್ನೇಹ ಸಂಬಂಧವನ್ನದು ಕೊಡುತ್ತದೆ. ಹೀಗೆ ಶರಣ ಸಂಕುಲ ಕರುಳ ಬಳ್ಳಿಯ ಸಂಬಂಧಕ್ಕಿಂತ ಹೆಚ್ಚು ಅದು. ಮೇದಾರ ಕೇತಯ್ಯನ ಮತ್ತು ಬಸವಣ್ಣನವರು ಏಕಾತ್ಮವಾದಂತಹ ಒಂದು ಪ್ರಸಂಗ ಇಲ್ಲಿ ಬರ್ತದೆ. ಕವಿಗಳು ಇದರ ಪವಾಡದ ಕತೆ ಅಂತ ಹೇಳ್ತಾರೆ. ಆದರೆ ಕಾಯಕ ಸಂಸ್ಕೃತಿಯ ಮೇರುತನದ ಒಂದು ರೋಮಾಂಚನಕಾರಿ ವಾಸ್ತವ ಸತ್ಯವೂ ಸಹಿತ ಹೌದು. ಹೂಗಾರ ಮಾದಣ್ಣ

0: ಕಲ್ಯಾಣ ನಾಡಿನ ಶರಣರಿಗೆ ಹೂವು ಪತ್ರೆ ಕೊಡತಕ್ಕಂತಹ ಒಬ್ಬ ಶ್ರೇಷ್ಠ ಕಾಯಕದ ಶರಣ. ಊರಲ್ಲಿ ಏನೇ ನಡೆದರೂ ಕಲ್ಯಾಣದ ಶರಣರಿಗೆ ಮೊದಲು ವಿಷಯ ತಿಳಿಸತಕ್ಕಂತಹ ಸುದ್ದಿವಾಹಕ. ಕೇತಯ್ಯನವರ ದುಃಖದ ಒಂದು ಸಾವಿನ ಸುದ್ದಿ ಕಲ್ಯಾಣದ ಶರಣರಿಗೆ ಮಾದಯ್ಯ ತಲುಪಿಸಬೇಕಾಗಿತ್ತು. ಅದರಂತೆ ಮಾದಯ್ಯ ಮಾಡ್ತಾನೆ. ಜನಪದರಲ್ಲಿ ಮೇದಾರ ಕೇತಯ್ಯನವರ ಸಾವಿನ ನಂತರವೂ ಅರ್ಥಗರ್ಭಿತವಾದಂತಹ ಘಟನೆಗಳು ಸಹಿತ ಕಂಡು ಬರ್ತವ. ಇಂತಹ ಈ ಸುದ್ದಿಯಿಂದ ಕಲ್ಯಾಣದಲ್ಲಿರತಕ್ಕಂತಹ ಬಸವಣ್ಣನವರಿಗೆ ತಲುಪಿದ ತಕ್ಷಣ ಬಸವಣ್ಣನವರು ಲಿಂಗೈಕ್ಯರಾಗ್ತಾರೆ. ಸಾವಿನಲ್ಲಿಯೂ ಸಹಿತ ಈ ಶರಣರ ದೇಹ ಮತ್ತು ಪ್ರಾಣ ಒಂದಾಗುತ್ತವೆ. ಅಂತು ಬಸವನ ಹರಣ ಕುಂತಲ್ಲೇ ನೀಗಿದನು ನಿಂತು ನೋಡಿದರು ಜಂಗಮರು. ಅಂತು ಬಸವನ ಹರಣ ಕುಂತಲ್ಲೇ ನೀಗಿದರು ನಿಂತು ನೋಡಿದರು ಜಂಗಮರು. ಗೋಳಿಡುತ್ತ ಬಂತಿಂದು ಕೇಳು ಜಗಕ್ಕೆಂದ. ಗೋಳಿಡುತ್ತ ಬಂದಿಂದು ಕೇಳು ಜಗಕ್ಕೆಂದ. ಕಲ್ಯಾಣ ನಾಡಿನ ನೇತಾರನ ಸಾವು ಶಾರೀರಿಕ ಅಂತವಲ್ಲದು ಅನುಭಾವಿಕ ಪಯಣದ ಮೂಲಕ ಏಕವಾಗುವ ಒಂದು ತಾದಾತ್ಮಕತೆ ನಮ್ಮ ಜನಪದರಲ್ಲಿ ಕಂಡುಬರುತ್ತದೆ. ಸಾವಿನಲ್ಲಿ ಬಸವಣ್ಣ ಮತ್ತು ಶರಣ ಮೇದಾರ ಕೇತಯ್ಯನವರ ಭೇಟಿಯಾಗುವ ಒಂದು ನಂಬಿಕೆ ಜನಪದರದು. ಈ ದೃಶ್ಯದಿಂದ ಮಡಿವಾಳ ಮಾಚಯ್ಯನವರು ನಿರಾಶೆ ಮತ್ತು ತೀವ್ರವಾದ ಆಘಾತಕ್ಕೆ ಒಳಗಾಗುತ್ತಾರೆ. ಬಸವಣ್ಣನವರನ್ನು ಕಳೆದುಕೊಂಡೆ ಎಂಬ ಅತೀವವಾದ ಒಂದು ಸಂಕಟ ದುಃಖ ಕಾಡುತ್ತದೆ. ಆದರೆ ಶರಣರ ಸಾವು ದೈವ ಭಕ್ತಿಯಿಂದ ಎಚ್ಚರವಾಗುವ, ಅಂದರೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡ ಶರಣರು ಮತ್ತೆ ಎಚ್ಚರಗೊಳ್ಳುವ ಸತ್ಯದ ವಾಸ್ತವ ಸಂಗತಿ ಅಂತಂದು ಹೇಳ್ಬೋದು ಅಂತಂದು. ಹೀಗೆ ಅನೇಕ ಸಂದರ್ಭದಲ್ಲಿ ಬಸವಣ್ಣನವರ ಸಂಬಂಧವನ್ನು ನಾವಿಲ್ಲಿ ಕಂಡುಕೊಂಡಾಗ ಬಸವಣ್ಣನವರನ್ನು ಪರ ಎನ್ನುವುದಕ್ಕಿಂತ ಅವರು ಒಬ್ಬ ಘನ ಮಹಿಮಾ ಮಾನಸಿಕ ಭಕ್ತ ಒತ್ತಾಸೆಯಾಗಿ ಅಲ್ಲಿ ಕಂಡು ಬರುತ್ತದೆ ನಮಗೆ. ಬಸವಣ್ಣ ಶರಣ ಸಿದ್ಧಾಂತದ ಆಲದ ಗಿಡ, ತಾಯಿ ಬೇರು, ಶರಣ ಸಂಕುಲವೆಲ್ಲ ಬೆಳಲು ಬೇರಿಗೆ ಆಶ್ರಯಿಸಿದ್ದು ರೋಮಾಂಚನದ ಅನುಭೂತಿಯೂ ಸಹಿತ ಅದು ಅಂತ. ಕೇತಯ್ಯನವರ ಧಾರ್ಮಿಕ ಪ್ರಜ್ಞೆ ಇಷ್ಟಕ್ಕೆ ಅಂತ್ಯವಾಗುವುದಿಲ್ಲ. ಜೀವಮುಕ್ತಿಯಿಂದ ಕಾಯ ನಿರ್ಮಲವಾಗುತ್ತದೆ, ಪ್ರಾಣವು ಸಹಿತ ಪವಿತ್ರವಾಗುತ್ತದೆ. ಹೀಗೆ ಮನ ಬುದ್ಧಿ ಇಂದ್ರಿಯಗಳ ಸೀಮೆಯನ್ನು ದಾಟಿ ತಾನೇ ಶರಣನಾಗಿ ನಿಲ್ಲುವ ಒಂದು ಜೀವನ್ಮುಕ್ತಿಯ ಸಮಯ ಅಂತಂದರೆ ಮೇದಾರ ಕೇತಯ್ಯನವರ ಜೀವನದಲ್ಲಿ ಅದು ಕಂಡು ಬರ್ತದೆ ಅಂತಂದು. ಬಸವಣ್ಣವರನ್ನು ಗುರುವಾಗಿ ತತ್ವವಾಗಿಸಿ ಕೇತಯ್ಯ ಹೇಳಿದ್ದು ಒಂದಾದರೆ, ಕಾಯಕದಲ್ಲಿ ಮರಣವನ್ನಪ್ಪಿದಾಗ ಬಸವಣ್ಣ ಕೈಲಾಸಕ್ಕೆ ಬಂದು ನನ್ನನ್ನು ರಕ್ಷಣೆ ಮಾಡಿದ. ಪರಶಿವ ಎಂದರೆ ಬಸವಣ್ಣ. ಹೀಗಾಗಿ ಬಸವಣ್ಣ ನಿರಾಕಾರ ಭಗವಂತ ಶರಣ ಮೇಧಾರ ಕೇತಯ್ಯನವರಿಗೆ. ಮೇಧಾ ಕೇತಯ್ಯನಂತಹ ಶರಣರ ಒಂದು ಶ್ರಮ ಸಂಸ್ಕೃತಿ ಇದು. ದೇಹ ಶ್ರಮ ಸಮರ್ಪಣಾ ಭಕ್ತಿಯ ಕಾಯಕ ತತ್ವವೂ ಸಹಿತ ಇಲ್ಲಿ ಅಡಗಿದೆ ಎಂದು ಹೇಳ್ಬೋದು. ಇಲ್ಲಿ ಬಸವಣ್ಣನವರೇ ದೇವರು. ಸಂರಕ್ಷಿತನಾಗಿರತಕ್ಕಂತಹ ಒಂದು ಭಾವುಕ ಭಕ್ತಿ ಅಂತಂದ್ರೆ ಕೇತಯ್ಯನವರದಾಗಿತ್ತು. ಹೀಗಾಗಿ ಶರಣ ತಮ್ಮ ವೈಯಕ್ತಿಕ ವೃತ್ತಿ ಬದುಕಿನ ಅನುಭವಗಳನ್ನು ಪ್ರಾಸಂಗಿಕವಾಗಿ ಇಲ್ಲಿ ಬಳಸಿಕೊಂಡಿದ್ದಾರೆ ಎನ್ನುವುದು ಸಹಿತ ನಿಜ.
1: ಇದುವರೆಗೆ ಜನಪದರಲ್ಲಿ ಮೇದಾರ ಕೇತಯ್ಯ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸರ್ವಮಂಗಳ ಸಕ್ರಿ. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಇಂದು ಬೆಳಗ್ಗೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟದ ಜನತೆಯನ್ನು ಉದ್ದೇಶಿಸಿ ಹಂಚಿಕೊಂಡ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮರುಪ್ರಸಾರ ರಾಜ್ಯವ್ಯಾಪಿಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ

0: ಮರುಪ್ರಸಾರವಾಗಲಿದೆ.
1: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ನಮ್ಮ ಜೀವನದಲ್ಲಿ ಕೆಲವು ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕ್ಯಾಲೆಂಡರ್ ಅಗತ್ಯವೇ ಇರುವುದಿಲ್ಲ. ಇಂದು ಅಂದರೆ ಜುಲೈ 26 ಅಂತಹದ್ದೇ ಒಂದು ದಿನಾಂಕವಾಗಿದೆ. ಇಂದು ಕಾರ್ಗಿಲ್ ವಿಜಯ ದಿವಸ. ಈ ದಿನ ನಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತದೆ. ಇದು ನಮ್ಮ ವೀರ ಸೈನಿಕರ ಅಸಾಧಾರಣ ಧೈರ್ಯವನ್ನು ನೆನಪಿಗೆ ತರುತ್ತದೆ. ಕಾರ್ಗಿಲಿನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಮತ್ತು ಎಲ್ಲ ರೀತಿಯ ದುರ್ಗಮ ಪರಿಸ್ಥಿತಿಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನೂ ಭಾರತ ಮಾತೆಗೆ ಸಮರ್ಪಿಸಿದರು. ಇಂದು ಕಾರ್ಗಿಲ್ ವಿಜಯ ದಿವಸದಂದು ನಾನು ಎಲ್ಲ ವೀರ ಸೈನಿಕರಿಗೆ ಮತ್ತು ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತ ತನ್ನ ವೀರರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲದೆ ಹೊಸ ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14 ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್, ಒನ್ ನೇಷನ್, ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ INS ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. ಶೇಕಡ 75 ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು DRDO ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶಾ ಕ್ಷಿಪಣಿಯನ್ನು ಸಹ DRDO ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ, ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆಹನಿಯನ್ನು ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್ ಸಂದೇಶವು ತುಂಬ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ ಜುಲೈ 4 ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ ಇನ್ನು ಕೆಲವೆಡೆ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಕೂಡ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಬಳಕೆಯಾಗದ ಬೋರ್ವೆಲ್ಗಳು ಈಗ ಅಂತರ್ಜಲ ಮರುಪೂರಣಕ್ಕೆ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶ

ರಾಜ್ಯದ ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯು ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ ತಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂಥ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೇ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು. 1983 ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರೀಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ. ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳೂ ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕೆಟ್ ಆಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸುದೀರ್ಘ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು. ಭೌತಶಾಸ್ತ್ರ

ಒಲಿಂಪಿಯಾಡ್ನಲ್ಲಿ ನಮ್ಮ ಐವರು ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಿಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಿಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ. ಕಾಶ್ಮೀರದ ಸಾಂಪ್ರದಾಯಿಕ ಬಗೂಚಾಪೆಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ಬಗೂಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಇಬ್ಬರು ಕುಶಲಕರ್ಮಿಗಳು ಒಂದು ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಜಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು ವಗು ಕರಕುಶಲತೆಯ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡ ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ವ್ಯಾಪಕ

ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1 ಲಕ್ಷ ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ 1 ವೃಕ್ಷ ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು. ಭಾಡಸ್ ಪ್ರದೇಶದಲ್ಲಿ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು, NCC ಕ್ಯಾಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು, ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ 1 ಮರ ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. ಜುಲೈ 12ರಂದು ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ ಸುಮಾರು 60 ವರ್ಷಗಳ ನಂತರ ಭಾರತೀಯ ಬೂದುಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ ರೈತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಬೀಜಗಳನ್ನು ದೂರ ದೂರದವರೆಗೆ ತಲುಪಿಸುತ್ತವೆ. ಅವೇ ಬೀಜಗಳಿಂದ ಕಾಡಿನಲ್ಲಿ ಹೊಸ ಹೊಸ ಮರಗಳು ತಲೆಯೆತ್ತುತ್ತವೆ. ಈ ರೀತಿ ಒಂದು ಹಕ್ಕಿ ಒಂದು ಕಾಡನ್ನು ಪುನಃ ಹಸಿರಿನಿಂದ ನಳನಳಿಸುವಂತೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿನ ಕೆಲವು ವಿಶೇಷ ಸಂದರ್ಭಗಳನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸಲು ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ತಾಯಿಯ ಹೆಸರಿನಲ್ಲಿ 1 ಗಿಡವನ್ನು ನೆಡಿ. ಇಂದು ನೆಟ್ಟ 1 ಸಣ್ಣ ಸಸಿ ಹಸಿರು, ಶುದ್ಧ ಗಾಳಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸುಂದರ ಭವಿಷ್ಯದ ಪರಂಪರೆಯಾಗಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಇಡೀ ವಿಶ್ವದ ಪರಿಸರಕ್ಕೆ ಭಾರೀ ಸವಾಲೆನಿಸಿದೆ. ಇದೆಲ್ಲ ನಿಮಗೆ ಗೊತ್ತು. ಏಕಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವು ವರ್ಷಗಳ ಕಾಲ ಪ್ರಕೃತಿಗೆ ಹಾನಿಯುಂಟು ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಬಿಹಾರದ ಸೀತಾಮಡಿಯಲ್ಲಿ ಕಸದಿಂದ ರಸ, ವೇಸ್ಟ್ ಟು ವೆಲ್ತ್, ಇದರ ಒಂದು ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ತ್ಯಾಜ್ಯದ ರೀಸೈಕ್ಲಿಂಗ್ ಮಾಡಿ ಅದರಿಂದ ಆಕರ್ಷಕ ಬೆಂಚುಗಳನ್ನು ತಯಾರಿಸಲಾಗುತ್ತದೆ. ಒಂದು ಬೆಂಚು ತಯಾರಾಗಲು ಸುಮಾರು 40 ಕಿಲೋ ಏಕಬಳಕೆ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಇದು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ ಮತ್ತು ಆರಾಮದಾಯಕವಾಗಿರುವ ಜೊತೆಯಲ್ಲಿ ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗುತ್ತದೆ. ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಹೆಚ್ಚಾಗುತ್ತಿದೆ. ಈ ಪ್ರಯತ್ನದಲ್ಲಿ ಸ್ಥಳೀಯ ಘಟಕ ಮತ್ತು ಜಿಲ್ಲಾಡಳಿತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಸೀತಾಮಡಿಯಲ್ಲಿನ ಈ ಉಪಕ್ರಮವು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಎನ್ನುವುದು ಕೇವಲ ಘೋಷಣೆಗಳಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ನಾನು ಗಣೇಶ ಹಬ್ಬದ ಕುರಿತು ಮಾತನಾಡಿದ್ದು ನಿಮಗೆ ನೆನಪಿರಬಹುದು. ನಾವು ನಮ್ಮ ದೇಶದ ಮಣ್ಣಿನಿಂದಲೇ ತಯಾರಿಸಲಾದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಬೇಕು ಎಂದು

ನಾನು ಮನವಿ ಮಾಡಿದ್ದೆ. ಪಿ ಒ ಪಿ ಇಂದ ತಯಾರಿಸಲಾದ ಗಣೇಶ ಮೂರ್ತಿಯಾಗಲಿ ಅಥವಾ ವಿದೇಶದಿಂದ ಬಂದ ಗಣೇಶನ ಪ್ರತಿಮೆಯೇ ಆಗಿರಲಿ, ಅದರ ಬದಲು ನಾವು ನಮ್ಮದೇ ದೇಶದ ಮಣ್ಣಿನಿಂದ ತಯಾರಿಸಲಾದ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ತಿಳಿಯಪಡಿಸಿದ್ದಾರೆ. ತಾವು ನನ್ನ ಈ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ಅವರೆಲ್ಲ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಕೂಡ ಅವರೆಲ್ಲ ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನವು ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪವೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಬಹಳ ಹೆಮ್ಮೆ ಪಡುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ಈಗ ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ವಿಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಜಗತ್ತಿನಲ್ಲಿ ಮನ್ನಣೆ ಗಳಿಸುತ್ತಿರುವ ವ್ಯಕ್ತಿಯಾದರೂ ತಮ್ಮ ಮೂಲ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ವ್ಯಕ್ತಿ ಇವರಾಗಿದ್ದಾರೆ. ಅವಕಾಶ ದೊರೆತಾಗಲೆಲ್ಲ ತಮ್ಮ ಮಣ್ಣನ್ನು ಗೌರವಿಸುವುದನ್ನು ಎಂದಿಗೂ ಮರೆಯದ ಆ ವ್ಯಕ್ತಿಯೇ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲೈಶ್ರಾಮ್. ಇವರ ಹೆಸರು ರೊನಾಲ್ಡೋ, ಆದರೆ ಅವರ ಕೆಲಸ ಖಗೋಳ ಭೌತಶಾಸ್ತ್ರಜ್ಞನದ್ದು. ಇವರು ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯಂಗ್ ಗ್ಯಾಲಕ್ಸಿಗಳ ದೊಡ್ಡ ಸಮೂಹವನ್ನು ಕಂಡುಹಿಡಿದ ತಂಡದ ಭಾಗವಾಗಿದ್ದರು. ಅವರು ಮಾಡಿದ ಕೆಲಸ ಏನೆಂದು ನೀವು ತಿಳಿಯಲು ಬಯಸಬಹುದು. ವಾಸ್ತವದಲ್ಲಿ ಅವರು ಈ ಸಂಪೂರ್ಣ ಕ್ಲಸ್ಟರ್ಗೆ ಮಣಿಪುರದ ಸುಂದರವಾದ ಸರೋವರದ ಲೋಕ್ಟಕ್ ಪ್ರೋಟೋಕ್ಲಸ್ಟರ್ ಎಂದು ಹೆಸರಿಸಿದ್ದಾರೆ. ಲೋಕ್ಟಕ್ ಒಂದು ದೊಡ್ಡ ಸಿಹಿನೀರಿನ ಸರೋವರ. ಲೋಕ್ಟಕ್ ಸರೋವರದಲ್ಲಿರುವ ತೇಲುವ ಫಂಡಿಗಳು ಒಟ್ಟಾಗಿ ಒಂದು ವಿಶಿಷ್ಟ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಸಣ್ಣ ಸಣ್ಣ ದ್ವೀಪಗಳು ವಿಶಾಲ ಸಾಗರದಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿರುವ ಈ ಯಂಗ್ ತಾರಾಗಣಗಳು ಕೂಡ ಒಂದು ದೊಡ್ಡ ರಚನೆಯನ್ನು ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ವಿಶಾಲ ವಿಶ್ವದಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಳಪನ್ನು ಪ್ರಸರಿಸುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹೆಚ್ಚಿಸುವಂಥದ್ದು. ತಮ್ಮ ಸಂಪ್ರದಾಯಗಳೊಂದಿಗೆ ಸಂಪರ್ಕದಲ್ಲಿರುತ್ತಲೇ ಹೊಸ ಎತ್ತರವನ್ನು ತಲುಪಬಹುದು ಎಂಬುದನ್ನು ಇದು ನಮ್ಮ ಯುವ ಜನತೆಗೆ ಕಲಿಸುತ್ತದೆ. ಇವು ನಕ್ಷತ್ರಗಳ ಜಗತ್ತನ್ನು ಪ್ರಜ್ವಲಿಸುವಂತೆ ಮಾಡುವ ಬೇರುಗಳಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೇ ದಿನಗಳ ನಂತರ ಆಗಸ್ಟ್ 7ರಂದು ನಮ್ಮ ದೇಶ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸೋದರ ಸೋದರಿಯರ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತೇವೆ. ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪೂ ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಕಥೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ ಸಂರಕ್ಷಿಸುವಲ್ಲಿ ತೊಡಗಿರುವ ಜನರು ಇವರಾಗಿದ್ದಾರೆ. ಈ ದಿನದಂದು ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಸ್ಥಳೀಯರಿಗೆ ಧ್ವನಿಯಾಗುವ, ಅವರನ್ನು ಪ್ರೋತ್ಸಾಹಿಸುವ ವೋಕಲ್ ಫಾರ್ ಲೋಕಲ್ ಮನೋಭಾವವನ್ನು ಮತ್ತಷ್ಟು ಬಲಪಡಿಸೋಣ. ಸ್ನೇಹಿತರೆ, ದೇಶದಲ್ಲಿ ಈಗ ಕೈಮಗ್ಗಕ್ಕೆ ನೀಡಲಾಗುತ್ತಿರುವ ಉತ್ತೇಜನದಿಂದಾಗಿ ಹೆಚ್ಚಿನ ಜನರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದೆ. ಪೋಚಂಪಲ್ಲಿಯಿಂದ ಪಾಟ್ನಾ ಮತ್ತು ಖುತಂಪಲ್ಲಿಯಿಂದ ಕಚ್ವರೆಗೂ ಇದರ ಹಲವು ಉದಾಹರಣೆಗಳು ಕಾಣಸಿಗುತ್ತವೆ. ಇಂದು ಕೈಮಗ್ಗದ ನಮ್ಮ ಹೆಮ್ಮೆಯ ಸಂಪ್ರದಾಯಕ್ಕೆ ಹೊಸ ಶಕ್ತಿ ಮತ್ತು ಗುರುತು ನೀಡುತ್ತಿರುವ ಹಲವು ವ್ಯಕ್ತಿಗಳು ಮತ್ತು ಸಮೂಹಗಳಿವೆ. ಕೆಲವು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ ಮತ್ತೆ ಕೆಲವು ಮಹಿಳಾ ನೇಕಾರರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವರು ಕೇರಳದ ಸಾಂಪ್ರದಾಯಿಕ ಕಸಾವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದು ನಮ್ಮ ತಾಯಂದಿರು ಮತ್ತು ಸೋದರಿಯರಿಗೆ ಉದ್ಯೋಗವನ್ನು ಒದಗಿಸುತ್ತಿದೆ. ಸ್ನೇಹಿತರೆ, ನಾನು ವಿಶೇಷವಾಗಿ ಉಲ್ಲೇಖಿಸಲು ಬಯಸುವ ಮತ್ತೊಂದು ವಿಷಯವಿದೆ. ಅದೇ ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ ಬಹಳ

ಪ್ರೀತಿಪಾತ್ರವಾಗಿತ್ತೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಸ್ವಲ್ಪ ಖಾದಿ, ಸ್ವಲ್ಪ ಕೈಮಗ್ಗ, ಕೆಲವು ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ನಾನು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತದಲ್ಲಿ ಎಷ್ಟು ವಿಧದ ಸಂಗೀತ ವಾದ್ಯಗಳಿವೆ ಎಂದು ನಿಮ್ಮನ್ನು ನಾನು ಕೇಳಿದರೆ ನೀವು ಆಲೋಚನೆ ಮಾಡತೊಡಗುತ್ತೀರಿ. ಏಕೆಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗೀತ ವಾದ್ಯಗಳಿವೆ ಮತ್ತು ಅವುಗಳೊಂದಿಗೆ ಬೆಸೆದುಕೊಂಡಿರುವ ಸಂಪ್ರದಾಯಗಳೂ ಇವೆ. ಇದೇ ರೀತಿಯ ಒಂದು ವಾದ್ಯ ತ್ರಿಪುರಾದ ಚೌಂಗ್ ಫ್ರೆಂಗ್. ಇದು ಅಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ಬಿದಿರಿನಿಂದ ತಯಾರಿಸಿದ ಈ ವಾದ್ಯಯಂತ್ರದಲ್ಲಿ 3 ತಂತಿಗಳು ಇರುತ್ತವೆ. ಇದರಿಂದ ಹೊರಡುವ ರಾಗ ಸುಮಧುರವಾಗಿರುತ್ತದೆ. ಇದು ಸರೋದ್ ಸ್ವರವನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ. ಆದರೆ ಕೆಲವು ಕಾರಣಗಳಿಂದಾಗಿ ಯುವ ಜನತೆಯಲ್ಲಿ ಇದರ ಜನಪ್ರಿಯತೆ ಸ್ವಲ್ಪ ಕಡಿಮೆಯಾಗತೊಡಗಿತ್ತು. ಆಗ ಸೂರಜ್ ಕುಮಾರ್ ದೇವ್ ವರ್ಮಾ ಅವರು ಇದನ್ನು ಪುನಃ ಜನಪ್ರಿಯಗೊಳಿಸುವ ಸಂಕಲ್ಪವನ್ನು ಕೈಗೊಂಡರು. ಇಂದು ಅವರ ಪ್ರಯತ್ನ ಫಲ ಕೊಡುತ್ತಿದೆ. ಅವರು ಚೌಂಗ್ ಫ್ರೆಂಗ್ ಜೊತೆಯಲ್ಲಿಯೇ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಯಂತ್ರಗಳನ್ನು ಕೂಡ ನುಡಿಸುತ್ತಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಕಾಕ್ ಬೊರೋಕ್ ಫೋಕ್ ಸಾಂಗ್ಸ್, ಬೌಲ್ ಸಾಂಗ್ಸ್, ಬಂಗಾಲಿ ಫೋಕ್ ಅವರಿಗೆ ಬಹಳ ಇಷ್ಟವಾಗುತ್ತವೆ. ಈಗ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ ಕೇಳಬಯಸುತ್ತೇನೆ. ಈ ಸಂಗೀತವನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.

ಸ್ನೇಹಿತರೆ, ಇದನ್ನು ಆಲಿಸಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂಬ ವಿಶ್ವಾಸ ನನಗಿದೆ. ನನಗೆ ದೇವವರ್ಮ ಅವರ ಬಗ್ಗೆ ಬಹಳ ಹೆಮ್ಮೆಯಿದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಬಹಳ ಶ್ಲಾಘನೀಯ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಪ್ರಯತ್ನವು ಖಂಡಿತವಾಗಿಯೂ ಇತರರನ್ನು ಸಾಂಪ್ರದಾಯಿಕ ಭಾರತೀಯ ಸಂಗೀತದೊಂದಿಗೆ ಸಂಪರ್ಕಿಸುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾಳೆ ಅಂದರೆ ಜುಲೈ 27 ಭಾರತರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು. ಅವರು ಮಕ್ಕಳು ಮತ್ತು ಯುವಕರು ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿಸಿದರು. ಪ್ರಾಸಂಗಿಕವಾಗಿ ಈ ವಾರ ನಾವು ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನೂ ಆಚರಿಸುತ್ತಿದ್ದೇವೆ. ನಮ್ಮ ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಶಾಲಾ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನವನ್ನು ನೀಡುತ್ತಾರೆ. ಗುರು ಪೂರ್ಣಿಮೆಯು ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ. ಸ್ನೇಹಿತರೆ, ಕೆಲವೇ ವಾರಗಳ ನಂತರ ನಾವು ನಮ್ಮ ಸ್ವಾತಂತ್ರ್ಯದ ಮಹಾ ಉತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ದಿನ. ಇದು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದಂತಹ ಅಸಂಖ್ಯಾತ ವೀರರನ್ನು ಸ್ಮರಿಸುವಂತಹ ದಿನವಾಗಿದೆ. ಅವರ ತ್ಯಾಗ ಮತ್ತು ಸಮರ್ಪಣೆಯ ಕಾರಣದಿಂದಾಗಿಯೇ ಇಂದು ನಮ್ಮ ಕೈಗಳಲ್ಲಿ ತ್ರಿವರ್ಣ ಧ್ವಜವಿದೆ. ಈ ತ್ರಿವರ್ಣ ಧ್ವಜದಲ್ಲಿ ನಮ್ಮ ಸಂವಿಧಾನದ ಆದರ್ಶಗಳುಂಟು. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಲ್ಲಿ ಮನೆಮನೆಯಲ್ಲೂ ಕೈಗೊಂಡ ಹರ್ ಘರ್ ತಿರಂಗಾ ತ್ರಿವರ್ಣ ಧ್ವಜ ಅಭಿಯಾನವು ಇಡೀ ದೇಶವನ್ನು ಒಂದು ಅದ್ಭುತ ಅನುಭೂತಿಯಲ್ಲಿ ಒಗ್ಗೂಡಿಸಿದೆ. ಪ್ರತಿ ಮನೆ ಪ್ರತಿ ಗಲ್ಲಿಯಲ್ಲಿ ತ್ರಿವರ್ಣ ಧ್ವಜದ ಹಬ್ಬ ಗೋಚರಿಸುತ್ತದೆ. ಈ ವರ್ಷವೂ ಸಹ ನಾವು ಮನೆ ಮನೆಯಲ್ಲೂ ಹರ್ ಘರ್ ತಿರಂಗ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸಗಳೊಂದಿಗೆ ಮುಂದುವರಿಸಬೇಕು. ನಮ್ಮ ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು. ಸ್ನೇಹಿತರೆ, ಪ್ರತಿ ವರ್ಷ ಆಗಸ್ಟ್ 15 ಮೊದಲು ನೀವು ನನಗೆ ಬಹಳಷ್ಟು ವಿಚಾರಗಳನ್ನು ಮತ್ತು ಸಲಹೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷ ಕೂಡ ನೀವು ನಿಮ್ಮ ಚಿಂತನೆಗಳನ್ನು ಮೈ ಗೌ ಈ ವೇದಿಕೆಯಲ್ಲಿ ಖಂಡಿತ

0: ವಾಗಿಯೂ ನನ್ನೊಂದಿಗೆ ಹಂಚಿಕೊಳ್ಳಿ. ನಾನು ನಿಮ್ಮ ಸಲಹೆಗಳಿಗಾಗಿ ಎದುರು ನೋಡುತ್ತಿರುತ್ತೇನೆ. ಸ್ನೇಹಿತರೆ, ಇಂದಿನ ಮನ್ ಕಿ ಬಾತ್ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ದೇಶ ಬಾಂಧವರ ಅನೇಕ ಹೊಸ ಹೊಸ ಸಾಧನೆಗಳು ಮತ್ತು ಸ್ಫೂರ್ತಿದಾಯಕ ಪ್ರಯತ್ನಗಳೊಂದಿಗೆ ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನನಗೆ ಅನುಮತಿಯನ್ನು ನೀಡಿ ಅನೇಕಾನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳಿದಿರಿ. ಕನ್ನಡಕ್ಕೆ ಅನುವಾದಿಸಿದವರು ರಾಧಾಪ್ರಸಾದ್ ಮತ್ತು ಕೆ ಸತ್ಯಪ್ರಸಾದ್. ನಿರೂಪಣೆ ಹಾಗೂ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ಕೆವಿ ಕೃಷ್ಣಪ್ಪ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.

ಎಸ್ ಶಂಕರನಾರಾಯಣ, ನಿರ್ಮಾಣ ಕೆವಿ ಕೃಷ್ಣಪ್ಪ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ, ಸಮಯ 8:32:03. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಪುಷ್ಪಹಾರ ಕಾರ್ಯಕ್ರಮದಲ್ಲಿ ಕಿಶೋರ್ ಕುಮಾರ್ ಇವರು ಧ್ವನಿಯಾದಂತಹ ಚಿತ್ರಗಳ ಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಆನಂದ್ ಚಿತ್ರದಿಂದ ಇದ್ದ ಗೀತೆ.
1: ಕಹಿ ದೂರ್ ಜಬ್ ದಿನ್ ಢಲ್ ಜಾಯೆ ಸಾಂಝ್ ಕಿ ದುಲ್ಹನ್ ಬದನ್ ಚುರಾಯೇ

ಇನ್ನು ಮುಂದಿನ ಗೀತೆ ಎಸ್ ಡಿ ಬರ್ಮನ್ ಇವರ ಸಂಗೀತ ನಿರ್ದೇಶನದಲ್ಲಿ, ಆನಂದ್ ಭಕ್ಷಿ ಇವರ ಸಾಹಿತ್ಯ ರಚನೆಯಲ್ಲಿ, ಚಿತ್ರ ಆರಾಧನಾ.

ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಿಶೋರ್ ಕುಮಾರ್ ಇವರು ಧ್ವನಿಯಾಗಿದ್ದಂತಹ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಕಲಾಕಾರ್ ಚಿತ್ರದಿಂದ ಇದ್ದ ಗೀತೆಯನ್ನು.

ಇದುವರೆಗೆ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 8:45. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ 9:00 ನ್ಯೂಸ್ ಅಟ್ 9:00.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಪ್ರೇಮ ಸುಧಾಮಯಿ ಶಕುಂತಲೆ, ಬೆಟಗೇರಿ ಕೃಷ್ಣ ಶರ್ಮಾ ಅವರ ಒಂದು ರಚನೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೂ ನಾಗಚಂದ್ರಿಕಾ ಅವರು ಹಾಡಿರುವ ಕೆಸಿ ಶಿವಪ್ಪ ಮತ್ತು ಬೆಟಗೇರಿ ಕೃಷ್ಣಶರ್ಮ ಅವರ ರಚನೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಈಗ ಸಮಯ 9:29:42. ನಮ್ಮ ಮುಂದಿನ ಕಾರ್ಯಕ್ರಮ ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ ರೇಡಿಯೋಸ್ಕೋಪ್, ನಂತರ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ಈ ಎರಡೂ ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿವೆ.